ಇದು ವಿಜಯಪುರ ಆಕಾಶವಾಣಿ ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಸ್. ಸರ್ವರಿಗೂ ಶುಭೋದಯ. 2026 ಇಸ್ವಿ ಜೂನ್ ತಿಂಗಳ 20 ತಾರೀಕು ಇಂದು ಶನಿವಾರ ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:06. ಬೆಳಗಿನ ಕಾರ್ಯಕ್ರಮಗಳನ್ನು ಕೇಳುತ್ತಿರುವ ಆತ್ಮೀಯ ಎಲ್ಲ ಕೇಳುಗರಿಗೆ ಸ್ವಾಗತ ಕೋರ್ತಾ ಪ್ರೀತಿಯ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಮಿತ್ರ ನೇತಾಜಿ ಗಾಂಧಿ.

ಸೇಪರ ಆಕಾಶವಾಣಿ ಸಮಯ ಬೆಳಗಿನ 6:03. ಆತ್ಮೀಯರೇ, ಕಾರ್ಯಕ್ರಮಗಳ ಪರಿಚಯ. ಕೇಳಿ 6:10 ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ. ಚಿಂತನ ಹೇಳುತ್ತಾರೆ ವೆಂಕನಗೌಡ ಪಾಟೀಲ್. 6:30 ಬೆಂಗಳೂರು ನಿಲಯದಿಂದ ಈ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಭಾವಗೀತೆಗಳನ್ನು ಆಲಿಸುತ್ತೀರಿ 7:15 ನಮ್ಮ ನಿಲಯದಿಂದ. ಚಿತ್ರಗೀತೆಗಳು ಮೂಡಿಬರುವ ಸಮಯ 7:45, 8:30 ಹಾಗೂ 9:30. ಈ ನಡುವೆ ಅಂದರೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ, ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳಿಬರುತ್ತದೆ.

ಆದಮೇಲೆ ಈ ಬೆಳಗ್ಗೆ 10 ಗಂಟೆಗೆ ಗಾನಗಂಗೆ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ, ವನಿತಾ ವಿಹಾರ 12:05, 12:30 ಆರೋಗ್ಯ ಸಂಚಿಕೆ, ಇದರಲ್ಲಿ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ, ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ ಅವರೊಂದಿಗೆ ಸಂದರ್ಶನವಿದೆ. ಇವರನ್ನು ಸಂದರ್ಶನ ಮಾಡಿದ್ದಾರೆ ನಾಗರತ್ನ ಕುಮಾರ್. ಇದು ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕೊಡುಗೆಯಾಗಿದೆ. ಪ್ರಗತಿಪಥ 1 ಗಂಟೆಗೆ ಇವತ್ತು ಪ್ರೈಮ್ ಮಿನಿಸ್ಟರ್ ಇ ಡ್ರೈವ್, ಈ ಕುರಿತು ಕಾರ್ಯಕ್ರಮ ಮೂಡಿಬರುವುದು. ಹಾಸನ ಕೇಂದ್ರದ ಕೊಡುಗೆ ಇದಾಗಿದೆ. ಇನ್ನು 2:40 ಹಕ್ಕಿಯ ಬಳಗ ಬೆಂಗಳೂರು ನಿಲಯದಿಂದ, ನ್ಯೂ ಇಂಡಿಯಾ ಸಮಾಚಾರ್ ದಿಲ್ಲಿ ಕೇಂದ್ರದಿಂದ 3 ಗಂಟೆಗೆ, 3:15 ಸಂಜೆ 4 ಗಂಟೆಯವರೆಗೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಕೇಳಿಬರುತ್ತವೆ. ಇನ್ನು 5 ಗಂಟೆಗೆ ಚಜ್ಜರೊಟ್ಟಿ ಚೌಳಿಕೈ, ನಂತರ ಚಿತ್ರಗೀತೆಗಳನ್ನು ಆಲಿಸುತ್ತೀರಿ ವಿಜಯಪುರ ಅಂದರೆ ನಮ್ಮ ನಿಲಯದಿಂದ. ಜ್ಞಾನವಾಣಿ ನೇರ ಫೋನಿನ ಕಾರ್ಯಕ್ರಮ, ಇದರಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರುವುದು. 5:30 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ 6:10 ಧಾರವಾಡ ನಿಲಯದಿಂದ. ನಂತರ ಸಮಾಚಾರ ದರ್ಶನವನ್ನು 7:45 ಬೆಂಗಳೂರು ನಿಲಯದಿಂದಲೂ ಕೇಳಬಹುದು.

ಸ್ನೇಹಿತರೆ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ 6:51 ತೋಟಗಾರಿಕೆ ಬೆಳೆಗಳ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಕುಶಾಲ್ ಅವರಿಂದ ಮಾಹಿತಿ ಇದೆ. ನಂತರ ಕೆಲವು ಜನಪದ ಗೀತೆಗಳು ಮೂಡಿಬರುತ್ತವೆ. ಇನ್ನು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಸರಿಯಾಗಿ 8:00. ಸ್ಪಾಟ್ಲೈಟ್ ಕಾರ್ಯಕ್ರಮ 9:15 ಬೆಂಗಳೂರು ನಿಲಯದಿಂದ. ಯುವವಾಣಿ ಯುವಕರ ಕಾರ್ಯಕ್ರಮ 9:30. ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಸರಿಯಾಗಿ 10:00 ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದು ಇಂದೋರ್ ಆಕಾಶವಾಣಿ ಕೇಂದ್ರದ ಕೊಡುಗೆಯಾಗಿದೆ. ಇದುವರೆಗೆ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ. ಇದು ವಿಜಯಪುರ ಆಕಾಶವಾಣಿ ನಿಲಯ. ಸರಿಯಾಗಿ 6:05 ವಾರ್ತೆ ಇಂಗ್ಲಿಷ್ನಲ್ಲಿ.

ವಿಜಯಪುರ ಆಕಾಶವಾಣಿ ಕೇಂದ್ರವಿದು. ಸಮಯ ಬೆಳಗಿನ 6:10, ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ. ಮೊದಲಿಗೆ ಎಮ್ ಎನ್ ನಂಜಪ್ಪ ಅವರ ರಚನೆ, ಕಲಾವಿದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ.

ಆದ್ಮೇಲೆ ಅಕ್ಕ ಮಹಾದೇವಿಯವರ ರಚನೆಯನ್ನು ಎಮ್ ಎಸ್ ಶೀಲಾ ಅವರ ಧ್ವನಿಯಲ್ಲಿ ಹಾಗೂ ವ್ಯಾಸತೀರ್ಥರ ರಚನೆಯನ್ನು ಡಾಕ್ಟರ್ ವಿದ್ಯಾಭೂಷಣ ಅವರಿಂದ ಇದುವರೆಗೆ ಕೇಳುತ್ತಿದ್ದೀರಿ. ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನ ವಿಜಯಪುರ ಆಕಾಶವಾಣಿ ನಿಲಯದಿಂದ ಕೇಳಿಬರ್ತಾ ಇದೆ. ಇನ್ನು ಮುಂದೆ ಡಾಕ್ಟರ್ ಶ್ರೀ ಅಶ್ವಥ್ ಇವರ ಧ್ವನಿಯಲ್ಲಿ ದೇಶಭಕ್ತಿ ಗೀತೆ

0: ಆತ್ಮೀಯರೇ, ಭಕ್ತಿ ಸಂಗೀತ ಕಾರ್ಯಕ್ರಮ ವಂದನಾ ಇದುವರೆಗೆ ಪ್ರಸಾರವಾಯಿತು ವಿಜಯಪುರ ಆಕಾಶವಾಣಿ ನಿಲಯದಿಂದ. ಸರಿಯಾಗಿ 6:30 ಚಿಂತನ ಬೆಂಗಳೂರು ನಿಲಯದಿಂದ.
1: ವೆಂಕನಗೌಡ ವಟಗಲ್ ಅವರಿಂದ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂಬ ಮಾತು ಜನಜನಿತವಾಗಿದೆ. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎಂಬುದು ನಮಗೆಲ್ಲರಿಗೂ ಮನವರಿಕೆಯಾಗಿರುವ ಮಾತು. ಒಬ್ಬ ತಾಯಿ 100 ಶಿಕ್ಷಕರಿಗೆ ಸಮ ಎಂದು ತಾಯಿ ದೇವರನ್ನ ಹಾಡಿ ಹೊಗಳಿದ್ದಾರೆ. ಮಗುವಿನ ಲಾಲನೆ ಪಾಲನೆ ಪೋಷಣೆ ಮಾಡಿ ಬತ್ತಿ ತನ್ನನ್ನು ತಾನೇ ಸುಟ್ಟುಕೊಂಡು ಅನ್ಯರಿಗೆ ಬೆಳಕನ್ನು ಕೊಡುವಂತೆ ತನ್ನೆಲ್ಲ ನೋವನ್ನು ಬದಿಗಿರಿಸಿ ತನ್ನ ಕಂದನ ಆನಂದದಲ್ಲೇ ಸಂತಸ ಕಾಣಬಯಸುತ್ತಿರುವ ತಾಯಿ ದೇವರನ್ನು ಇಂದು ಅಸಡ್ಡೆಯಿಂದ ಅಲಕ್ಷಿಸುತ್ತಿರುವ ಇಂದಿನ ಯುವ ಪೀಳಿಗೆಯವರು, ನಿರಕ್ಷರ ಕುಕ್ಷಿಗಳೆಂದು ಕಡೆಗಣಿಸಿರುವ ಜನಪದರು ತಾಯಿಯನ್ನು ಅದೆಷ್ಟು ಭಕ್ತಿ ಪ್ರೀತಿ ಗೌರವದಿಂದ ಕಾಣುತ್ತಿದ್ದರು ಎಂಬುದನ್ನು ಅವರ ತ್ರಿಪದಿಗಳಲ್ಲಿ ಸಾಕ್ಷೀಕರಿಸಬಹುದು. ತಾಯಿಯ ಋಣವನ್ನು ತೀರಿಸಲು 7 ಜನ್ಮಗಳು ಸಾಲದೆನ್ನುತ್ತಾರೆ ಗುರುಹಿರಿಯರು. ತಾಯಿಯ ಉಪಕಾರ ಅಪಾರವಾದುದು. ದೇವರು ತಾನು ಎಲ್ಲ ಕಡೆಗೆ ಇರಲು ಆಗುವುದಿಲ್ಲ ಎಂದು ತಾಯಿಯಂದಿರನ್ನ ಸೃಷ್ಟಿ ಮಾಡಿದ್ದಾನೆ. ಕವಿವಾಣಿ ಹೂವಾದರೆ ಜನವಾಣಿ ಬೇರು ಎಂದು ಬಿಎಂ ಶ್ರೀಯವರು ಜಾನಪದ ಸಾಹಿತ್ಯ ಸಿರಿಯನ್ನು ವರ್ಣಿಸಿದ್ದಾರೆ. ಜನಪದರು ಶಾಲೆಗೆ ಹೋದವರಲ್ಲ. ಪ್ರೌಢಶಾಲೆ ಕಾಲೇಜು ಗೊತ್ತಿರದ ಇವರು ತಮ್ಮ ನಿತ್ಯ ಕಾಯಕದಲ್ಲಿ ನಿರತರಾದಾಗ ಆಯಾಸವನ್ನು ಪರಿಗಣಿಸದೆ ಆನಂದವಾಗಿ ಹಾಡಿಕೊಂಡಿರುವ ಮೌಖಿಕ ಸಾಹಿತ್ಯವೇ ಜಾನಪದ ಸಾಹಿತ್ಯ. ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಕುಟ್ಟುವಾಗ, ಬೀಸುವಾಗ, ಹೊಲದಲ್ಲಿ ಕೆಲಸ ಮಾಡುವಾಗ, ಮುಂಗೋಳಿ ಕೂಗ್ಯಾವ, ಮೂಡು ಕೆಂಪೇರ್ಯಾವ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ, ನಾವೆದ್ದು ಕೈಯ ಮುಗಿದೇವ ಭಕ್ತಿಯಿಂದ ಸೂರ್ಯ ದೇವನನ್ನು ಪ್ರಾರ್ಥಿಸುತ್ತಾರೆ. ತಂದೆ ತಾಯಿಯವರನ್ನ ಜನಪದರು ಜೀವಂತ ದೇವರಾಗಿ ಕಂಡಿದ್ದಾರೆ. 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಂದೆ ತಾಯಿಯವರನ್ನ ಪೂಜಿಸಬೇಕು, ಗೌರವಿಸಬೇಕು. ತಾಯಿ ದೇವರನ್ನ ಹಲವರು ಹಲವು ರೀತಿಯಲ್ಲಿ ಸ್ಮರಿಸಿದ್ದನ್ನು ಗಮನಿಸಿದ್ದೇವೆ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಎಂದು ತಾಯಿ ಸ್ವಲ್ಪ ನೋವಾದರೂ ಮಕ್ಕಳ ಬಾಯಿಂದ ಹೊರಬೀಳುವ ಶಬ್ದ ಅಮ್ಮ ಎಂದು. ಗಂಡನ ಮನೆಯಲ್ಲಿರುವ ಮಗಳಿಗೆ ತಾಯಿ ನೆನಪಾದಾಗ ಕಾಶಿಗೆ ಹೋಗುವುದಕ್ಕೆ ಎಷ್ಟೊಂದು ದಿನ ಬೇಕಾ, ತಾ ಸ್ವತ್ತಿನ ದಾರಿ ತವರೂರು, ತಾ ಸ್ವತ್ತಿನ ದಾರಿ ತವರೂರು ಮನೆಯಾಗ ಕಾಶಿ ಕುಂತಾಳ ಹಡೆದವ್ವ, ಬ್ಯಾಸಗಿ ದಿವಸಕ್ಕ ಬೇವಿನ ಮರತಂಪು ಭೀಮರತಿ ಎಂಬ ಹೊಳಿತಂಪು ಹಡೆದವ್ವ ನೀ ತಂಪು ನನ್ನ ತವರಿಗೆ. ಹೆಣ್ಣು ಮಕ್ಕಳಿಗೆ ತಾಯಿ ನೆನಪಾದಾಗ ಆತುರ ಆತುರವಾಗಿ ತವರು ಮನೆಗೆ ಬರುವಾಗ ತವರೂರು ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಇದಕ್ಕೆಲ್ಲ ಕಾರಣ ತಾಯಿಯ ಮೇಲಿನ ಪ್ರೀತಿ. ಆದಿಶಂಕರಾಚಾರ್ಯರು ಜಗತ್ತಿನಲ್ಲಿ ಕೆಟ್ಟ ಮಕ್ಕಳನ್ನು ನೋಡಬಹುದು, ಕೆಟ್ಟ ತಾಯಿಯಂದಿರನಲ್ಲ ಎಂದು ಹೇಳಿದ್ದಾರೆ. ಇಂದು ಗಂಡು ಮಕ್ಕಳಿಗೆ ತಾಯಿ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲದಂತಾಗಿದೆ. ಅದೆಷ್ಟೋ ಜನ ವೃದ್ಧ ತಂದೆ ತಾಯಿಯವರನ್ನು ವೃದ್ಧಾಪ್ಯಾಶ್ರಮದಲ್ಲಿ ಬಿಡುತ್ತಿದ್ದಾರೆ. ಯಾವ ಮಕ್ಕಳು ತಮ್ಮ ತಂದೆ ತಾಯಿಯವರ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳುತ್ತಾರೋ ಅವರು ಯಾವ ದೇವಾಲಯಕ್ಕೂ ಹೋಗುವುದು ಬೇಕಾಗಿಲ್ಲ. ತಂದೆ ತಾಯಿಯವರೇ ಪ್ರತ್ಯಕ್ಷ ದೇವರು.
1: ವೆಂಕನಗೌಡ ವಟಗಲ್ ಅವರಿಂದ ಚಿಂತನೆ ಕೇಳಿದಿರಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ವಿಜಯಪುರ ಆಕಾಶವಾಣಿ ಎಫ್ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ನೇಹಿತರೆ, 6:35:03 ನಮ್ಮ ಸ್ಟುಡಿಯೋ ಸಮಯ. ಇನ್ನು ಮುಂದೆ ರೈತರಿಗೆ ಸಲಹೆಗಳು.
2: ರೈತ ಬಾಂಧವರು ನಮಸ್ಕಾರ. ನನ್ನ ಹೆಸರು ಶೆಟ್ಟಪ್ಪ ದೊಂಡಪ್ಪ ನಾವೇ ತಿಳಿಬಿಟ್ಟು, ಇಂಚಗಿರಿ ಗ್ರಾಮ, ಚಡಚಣ ತಾಲೂಕು. ಇವತ್ತಿನ ದಿವಸ ನಾನು ಸಾವಯವ ಪದ್ಧತಿಯಲ್ಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ರೈತರು ಯಾವ ರೀತಿ ಟಾನಿಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಬೀಜಾಮೃತ ಅಂದರೆ ಒಂದು 1/2 ಲೀಟರ್ ಗೋಮೂತ್ರ ಮತ್ತು 1 ಲೀಟರ್ ನೀರು, ಆಮೇಲೆ 1/2 ಕೆಜಿ ಅಗಡ್ ಸಗಣಿ, ಆಮೇಲೆ ಸುಣ್ಣ. ಯಾವ ಹೊಲದೊಳಗೆ ಬಿತ್ತನೆ ಮಾಡ್ತಿಲ್ಲ ಆ ಬಿತ್ತನೆ ಮಾಡೋ ಹೊಲದೊಳಗಿನ ಒಂದು ಹಿಡಿ ಮಣ್ಣು ಎಲ್ಲವನ್ನು ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಬಿತ್ತನೆ ಮಾಡುವಂಥ ಬೀಜಕ್ಕೆ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನೆರಳಲ್ಲಿ ಆರಿಸಿ ಬಿತ್ತನೆ ಮಾಡ್ಕೋಬೇಕು. ಎಣ್ಣೆದಾಗಿನ ಜೀವಾಮೃತ, ಜೀವಾಮೃತ ಅಂತ ಇವತ್ತಿನ ದಿವಸ ಹೆಚ್ಚು ಪ್ರಚಲಿತವಾಗಿದೆ. ಇದನ್ನು ಸ್ಪ್ರೇ ಮೂಲಕ ಕೊಡಬಹುದು, ಆಮೇಲೆ ಬಡ್ಡಿಗಾದರೂ ನೀರಿನ ಮುಖಾಂತರ ಹರಿ ನೀರಿನೊಳಗೆ ಕೊಡಬಹುದು. ಇದು ಯಾವ ರೀತಿ ಮಾಡಬೇಕಪ್ಪ ಅಂದರೆ 200 ಲೀಟರ್ ಡ್ರಮ್ಗೆ 10 ಕೆಜಿ ಸಗಣಿ, 10 ಲೀಟರ್ ಗೋಮೂತ್ರ, ಆಮೇಲೆ 1-2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಅಥವಾ ಆ ಬದುವಿನ ಮಣ್ಣು, ಆ ಹೊಲದ ಬದುವಿನ ಮಣ್ಣು ಅಥವಾ ಚಿಕ್ಕ ಚಿಕ್ಕ ಎಲೆಗಳಿರುವಂಥ ಅಂದರೆ ಉದಾಹರಣೆಗೆ ಬನ್ನಿ, ಆಮೇಲೆ ಬೇಲಾಗಿ ಮರದ ಕೆಳಗಿನ ಮಣ್ಣನ್ನು ತಂದು ಹಾಕಿ 7 ದಿವಸ ಒಂದು ಕಡೆ ಒಂದು ರೌಂಡ್ ತಿರುಗಿ ಮರುದಿವಸ ಮತ್ತೊಂದು ಕಡೆ ಒಂದು ರೌಂಡ್ ತಿರುಗಿ ನೆರಳಲ್ಲಿ ಇಟ್ಟು ಅದನ್ನು ಜೀವಾಮೃತ 7-10 ದಿವಸಗಳಲ್ಲಿ ರೆಡಿ ಮಾಡಿಕೊಂಡು ಅದನ್ನು ಸ್ಪ್ರೇನ್ ಮಾಡಿರಿ ಅಥವಾ ಹರಿಯುವಂಥ ನೀರಿಗೆ ಕಬ್ಬಿನವರಾದ್ರೆ ಹರಿಯುವಂಥ ನೀರೊಳಗೆ ಬಿಡ್ತಾರೆ, ಆ ರೀತಿ ಬಿಡಬಹುದು. ಆಮೇಲೆ ಇನ್ನು ಪಂಚಗವ್ಯ, ಇದು ಮೂಲತಃ ಇದು ಅಭಿಷೇಕ ಬಳಕೆ ಮಾಡುವಂಥ, ಅಭಿಷೇಕದಲ್ಲಿ ಸಗಣಿ ಇರೋದಿಲ್ಲ, ಉಳಿದೆಲ್ಲ ಪದಾರ್ಥಗಳಿರ್ತವೆ, ಆದರೆ ಇಲ್ಲಿ ಸಗಣಿ ಬಳಕೆ ಮಾಡಲಾಗ್ತದೆ. ಉದಾಹರಣೆಗೆ ಇಲ್ಲಿ ಹಾಲು, ಮೊಸರು, ತುಪ್ಪು, ಬಾಳೆಹಣ್ಣು, ಆಮೇಲೆ ಸಕ್ಕರೆ ಬದಲಾಗಿ ಬೆಲ್ಲನ ಬಳಕೆ ಮಾಡ್ಕೋಬೇಕು, ಆಮೇಲೆ ಸಗಣಿ, ಈ ರೀತಿ ಇವೆಲ್ಲ ಮಿಶ್ರಣ ಮಾಡಿ 7-10 ದಿವಸ ಇಟ್ಟು ಅದನ್ನು ಬಳಕೆ ಮಾಡಬೇಕು. ಯಾವ ರೀತಿ ಬಳಕೆ ಮಾಡಬೇಕಪ್ಪ ಅಂತಂದ್ರೆ 10 ಲೀಟರ್ ನೀರಿಗೆ 1 ಲೀಟರ್ ಪಂಚಗವ್ಯನ ಹಾಕಿ ಸ್ಪ್ರೇ ಮಾಡಿದ್ರೆ ಒಳ್ಳೆಯ ಬೆಳೆ ಬರಲಿಕ್ಕೆ ಅನುಕೂಲ ಇದೆ. ಇನ್ನೊಂದು ಮುಖ್ಯವಾಗಿ ಟಾನಿಕ್ ಅಂದರೆ ನಾವೇ ಅಂದರೆ ನಮ್ಮ ತೋಟದಲ್ಲಿ ಪ್ರತಿ ವರ್ಷ ಒಂದೊಂದು ಥರ ನಾವು ಪ್ರಯೋಗಗಳನ್ನು ಮಾಡ್ತಿರ್ತೀವಿ. ಇನ್ನೊಂದು ಟಾನಿಕ್ ನಾವು ಈ ವರ್ಷದ ಪ್ರಯೋಗ ಮಾಡೋದಂದ್ರೆ ಮೀನು ಟಾನಿಕ್ ಅಂತ ಮಾಡಿದ್ವಿ. ಮೀನು ಟಾನಿಕ್ ಅಂದರೆ 1-2 ಕೆಜಿ ಮೀನನ್ನು ಸಣ್ಣಗೆ ಕೊಚ್ಚಬೇಕು, ಅಂದರೆ ಸಣ್ಣ ಕತ್ತರಿಸಬೇಕು, ಅದರ ಜೊತೆ 2.5 ಕಿಲೋ ಬೆಲ್ಲನ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಒಂದು ಪ್ಲಾಸ್ಟಿಕ್ ಬಕೆಟ್ನೊಳಗೆ ಹಾಕಿಟ್ಟು ಅದು ಪ್ಲಾಸ್ಟಿಕ್ ಬಕೆಟ್ ನಿಮ್ಮ ಕ್ಯಾಪ್ ಇರ್ತಲ್ಲ, ಕ್ಯಾಪಿಗೆ ಒಂದು ಸೂಜಿ ಅಟ್ಟೆ ಹೂಲು ಹಾಕಬೇಕು. ಅಲ್ಲಿಂದ ಏರ್ ಹೊರಗಡೆ ಹೋಗಬೇಕು, ಅಲ್ಲಿ ಹಾಕಿಟ್ಟಂಥ ಗ್ಯಾಸ್ ಉತ್ಪಾದನೆ ಅಂದರೆ ಗ್ಯಾಸ್ ಹೊರಗಡೆ ಹೋಗಬೇಕು. ಅದ್ರ ಮೇಲೆ ಒಂದು ತೆಳುವಾದ ಬಟ್ಟೆ ಕಟ್ಟಿ ಒಂದು ಕಡೆ ಇಟ್ಟುಬಿಡ್ಬೇಕು. 5 ದಿವಸ ನೀವು ಒಂದು ಕಡೆ ಇಟ್ಟಿರಂದ್ರೆ 6ನೇ ದಿವಸ ಕ್ಯಾಪ್ ತೆಗೆದು ನೋಡಿದ್ರೆ ಅಲ್ಲಿ ಮೀನು ಇರುವುದಿಲ್ಲ, ಬೆಲ್ಲು ಇರುವುದಿಲ್ಲ, ಅಲ್ಲಿ ಒಂಥರ ಉತ್ತಮದ ವಾಸನೆ ಬರ್ತದೆ. ಆ ಟಾನಿಕನ್ನು ಏನು ಮಾಡಬೇಕು, 1/2 ಲೀಟರ್ ಮೀನು ಟಾನಿಕ 10 ಲೀಟರ್ ನೀರಿಗೆ ಅದನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದ್ರಿಂದ ಒಳ್ಳೆಯ ಅನುಕೂಲ ಆಗ್ತದೆ. ಈ ರೀತಿಯಾಗಿ ಸಸ್ಯಜನ್ಯ ಮತ್ತು ಇವು ಟಾನಿಕ್ಗಳನ್ನ ಮಾಡೋದ್ರಿಂದ ಒಳ್ಳೆಯ ಬೆಳೆಗಳಿಗೆ ಅನುಕೂಲ ಆಗ್ತದೆ. ಏನು ಅನುಕೂಲ ಆಗ್ತಪ್ಪ ಅಂದ್ರೆ ತಾಯಿ ಬೇರು ಆಳವಾಗಿ ಇಳಿತದೆ, ತುಂತು ಬೇರುಗಳು ಅಂದರೆ ಬಿಳಿ ಬೇರುಗಳು ಹೆಚ್ಚು ಬೆಳವಣಿಗೆ ಆಗ್ತವೆ. ಬಿಳಿ ಬೇರು ಹೆಚ್ಚು ಬೆಳವಣಿಗೆ ಆಗ್ತಂದ್ರೆ ಪೋಷಕಾಂಶಗಳು ಹಿರ್ಕೋತದೆ, ತೇವಾಂಶ ಹಿರ್ಕೋತದೆ, ಆಮೇಲೆ ಕಾಂಡ ದಪ್ಪ ಬರ್ತದೆ, ಆಮೇಲೆ ಟೊಂಗಿಗಳು ದೊಡ್ಡ ಆಗ್ತವೆ, ಆಮೇಲೆ ಚೆನ್ನಾಗಿ ಹೂ ಬಿಡ್ತದೆ, ಹೂವು ಯಾವುದೇ ರೀತಿ ಹೂ ಉದುರುದಿಲ್ಲ, ಆಮೇಲೆ ಕಾಯಿ ದಪ್ಪ ಆಗಿರ್ತದೆ ಮತ್ತು ಕಾಳಿಂದು ಕೀಪಿಂಗ್ ಕ್ವಾಲಿಟಿ ಇರ್ತದೆ ಅಂತೇಳಿ ನಾನು ಹೇಳ್ಬೋದು. ಧನ್ಯವಾದ.
1: ಸ್ನೇಹಿತರೆ, ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ವಿಜಯಪುರ ಆಕಾಶವಾಣಿ.
3: ಚರಕದಿಂದ ಬರುವ ನೂಲಿನ ಪ್ರತಿ ಎಳೆಯಲ್ಲೂ ನಾನು ದೇವರನ್ನು ಕಾಣುತ್ತೇನೆ. ಖಾದಿ ನಭೋಮಂಡಲದಲ್ಲಿನ ನೇಸರನಿದ್ದಂತೆ. ಹೀಗೆಂದವರು ಮಹಾತ್ಮ ಗಾಂಧೀಜಿ.

ಆತ್ಮೀಯ ವಿಜಯ ಪ್ರಾಕಾಶವಾಣಿ ಕೇಂದ್ರವಿದು ಬೆಳಗಿನ ಕಾರ್ಯಕ್ರಮಗಳನ್ನು 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರ. ಸ್ಟುಡಿಯೋ ಸಮಯ 6:40:02 ಆಗ್ತಿದೆ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಶುನಾಳ ಶರೀಫರ ತತ್ವ ಪದಗಳನ್ನು ಆಲಿಸೋಣ.

0: ದೇವರಿಗೆ ಯಾವುದೇ ಜಾತಿ ಧರ್ಮವಿಲ್ಲ, ಹೀಗೆ ಹೇಳಿದವರು ಮಹಾತ್ಮ ಗಾಂಧೀಜಿಯವರು.
1: ಪರಿಕಲ್ಪನೆ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.

ಸ್ನೇಹಿತರೆ, ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂತ ಶಿಶುನಾಳ ಶಿರಪುರ ತತ್ವ ಪದಗಳನ್ನು ಡಾಕ್ಟರ್ ಸಿ ಅಶ್ವಥ್ ಕೆ ಯುವರಾಜ್ ಮತ್ತು ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಕೇಳುತ್ತಿದ್ದೀರಿ. ಜನಪದ ಸಂಗೀತ ಕಾರ್ಯಕ್ರಮ ಮೂಡಿ ಬಂದದ್ದು ವಿಜಯಪುರ ಆಕಾಶವಾಣಿ ನಿಲಯದಿಂದ.

ಆತ್ಮರೇನು, ಈ ಬೆಳಗ್ಗೆ 7:15 ಕೆಲವು ಭಾವಗೀತೆಗಳನ್ನು ಆಲಿಸುತ್ತೀರಿ. ವಿಜಯಪುರ ಆಕಾಶವಾಣಿ FM ಆ್ಯಂಡ್ ಕಂಪನಾಂಕ 101.8 MHz, ಸರಿಯಾಗಿ 6:55

0: द्वन्द्वः अपराह्णे सार्धैकवादनतः समारप्स्यते इति वार्ताः।
1: ವಿಜಯಪುರ ಆಕಾಶವಾಣಿ, ಸಮಯ ಬೆಳಗಿನ 7 ಗಂಟೆ.
2: ಭಾರತವನ್ನು ಎಲ್ಲ ಬಗೆಯ ಬಂಧನದಿಂದಲೂ ಹಂಗಿನಿಂದಲೂ ಬಿಡುಗಡೆ ಮಾಡಿ ಇಚ್ಛೆ ಕಂಡಲ್ಲಿ ತಪ್ಪು ಮಾಡಲಿಕ್ಕೂ ಕೂಡ ನಿರ್ಬಂಧವಿಲ್ಲದಂತಹ ರಾಜ್ಯ ಘಟನೆಗಾಗಿ ನಾನು ಶ್ರಮಿಸುತ್ತೇನೆ. ಅತ್ಯಂತ ಕಡು ಬಡವನೂ ಕೂಡ ಇದು ನನ್ನ ದೇಶ, ಇದರ ಏಳಿಗೆಯಲ್ಲಿ ನನ್ನ ಮಾತಿಗೂ ಬೆಲೆ ಇದೆ ಎಂದು ಹೇಳುವಂತಹ ಭಾರತಕ್ಕಾಗಿ ನಾನು ಶ್ರಮಿಸುತ್ತೇನೆ. ಮೇಲಿನ ವರ್ಗ ಕೆಳಗಿನ ವರ್ಗ ಎಂಬ ಭೇದ ಭಾವವಿಲ್ಲದೆ ಎಲ್ಲ ಜಾತಿಯವರೂ ಕೂಡಿ ಬಾಳುವಂತಹ ಸ್ವಾತಂತ್ರ್ಯ ಭಾರತಕ್ಕಾಗಿ ನಾನು ಶ್ರಮಿಸುತ್ತೇನೆ. ಅಂತಹ ಭಾರತದಲ್ಲಿ ಅಸ್ಪೃಶ್ಯತೆಯ ಶಾಪಕ್ಕೆ ಎಡೆ ಇರಲಾಗದೆ, ಹಾಗೆಯೇ ಮದ್ಯವೇ ಮೊದಲಾದ ಮಾದಕ ಪದಾರ್ಥಗಳಿಗೂ ಎಡೆ ಇರಲಾಗದು. ಮಹಿಳೆಯರು ಪುರುಷರಿಗೆ ಇರುವ ಹಕ್ಕುಗಳನ್ನು ಪಡೆಯುವರು. ಬೇರೆ ಯಾರ ಶೋಷಣೆಗೂ ಹೋಗದೆ, ನಮ್ಮನ್ನು ಯಾರು ಶೋಷಣೆಗೂ ಒಳಗು ಮಾಡದೆ ಬಾಳುವುದರಿಂದ ಮತ್ತು ಸಕಲ ಜಗತ್ತಿನೊಡನೆಯೂ ನಾವು ಸ್ನೇಹದಿಂದ ಇರುವುದರಿಂದ ನಮಗೆ ಅತ್ಯಂತ ಚಿಕ್ಕದಾದ ಸೈನ್ಯ ಸಾಕಾಗುವುದು. ಮೂಕ ಜನಕೋಟಿಯ ಹಿತಕ್ಕೆ ಅಡ್ಡಬಾರದ ಎಲ್ಲ ಹಕ್ಕು ಬಾಧ್ಯತೆಗಳು ಅವು ಹೊರಗಿನವರದ್ದಾಗಿರಲಿ ಒಳಗಿನವರದ್ದಿರಲಿ ಜಾಗರೂಕತೆಯಿಂದ ರಕ್ಷಿಸಲ್ಪಡುವವು. ವೈಯಕ್ತಿಕವಾಗಿ ನನಗೆ ಸ್ವದೇಶಿ ವಿದೇಶಿ ಎಂಬ ಭಿನ್ನ ಭೇದವೂ ಸೇರುವುದಿಲ್ಲ. ಇದುವೇ ನನ್ನ ಕನಸಿನ ಸ್ವತಂತ್ರ ಭಾರತ. ಇದರ ಹೊರತು ಬೇರೆ ಯಾವುದರಿಂದಲೂ ನನಗೆ ತೃಪ್ತಿಯಾಗದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿಯಿದು.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30 ವಿಶೇಷ ಯೋಗ ಪ್ರದರ್ಶನ, ಪಿಎಂ ಕಿಸಾನ್ ಉತ್ಸವ ದಿವಸ್, ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ, ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ, ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 6:30 ಆರಂಭವಾಗಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು, ಆನೆಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಉದ್ದೇಶಿದೆ ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ, ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆದಂತಹ ಎಲಿಫೆಂಟ್ ಸ್ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆ ಸಿಬ್ಬಂದಿಯು ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
0: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು, ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30 ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರವಾಗಿ ಬಿತ್ತರಿಸಲಿದೆ. ಭಾನುವಾರ ಬೆಳಗ್ಗೆ 7:05 ಪ್ರದೇಶ ಸಮಾಚಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಯೋಗ ದಿನಾಚರಣೆ ಕಾರ್ಯಕ್ರಮದ ನೇರ ಪ್ರಸಾರ ಬೆಳಗ್ಗೆ 7:35 ಮೀರಿದಲ್ಲಿ ರಾಷ್ಟೀಯ ವಾರ್ತೆ ಬೆಳಗ್ಗೆ 9:05 ಪ್ರಸಾರವಾಗಲಿದೆ. ಪಿಎಂ ಕಿಸಾನ್ ಉತ್ಸವ ದಿವಸ್ ಹಿನ್ನೆಲೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಸಂಜೆ 4 ಗಂಟೆಗೆ ಬಿಡುಗಡೆ ಮಾಡಲಿದ್ದಾರೆ. 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ 9,44,00,000 ರೈತರ ಖಾತೆಗಳಿಗೆ ಜಮೆಯಾಗಲಿದೆ. ಆ ಪೈಕಿ 2,18,00,000 ಮಹಿಳಾ ರೈತರು ಪ್ರಯೋಜನ ಪಡೆಯಲಿದ್ದಾರೆ. ರೈತ ಕೇಂದ್ರಿತ ಪರಿಸರ ವ್ಯವಸ್ಥೆ ಡಿಜಿಟಲ್ ಕೃಷಿ ಮಿಷನ್ಗೆ ಪ್ರಧಾನಮಂತ್ರಿಯವರು ಚಾಲನೆ ನೀಡಲಿದ್ದಾರೆ. 2,817 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಕೃಷಿ ಮಿಷನ್ ಆರಂಭಿಸಿದೆ. ಪಿಎಂ ಕಿಸಾನ್ ಸಮ್ಮಾನ್

0: ಜನ್ಧನ್ ನಿಧಿ ಯೋಜನೆ ಅಡಿ ಧಾರವಾಡ ಜಿಲ್ಲೆಯ 97,771 ರೈತರಿಗೆ ಒಟ್ಟು 19,55,00,000 ರೂಪಾಯಿ ಪ್ರಧಾನಮಂತ್ರಿಯವರು ನೇರವಾಗಿ ಖಾತೆಗೆ ಜಮೆ ಮಾಡಲಿದ್ದಾರೆ ಎಂದು ಕೇಂದ್ರ ಸಚಿವ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಸಂಜೆ 3:45 ಕಾರ್ಯಕ್ರಮ ಆಯೋಜಿಸಲಾಗಿದ್ದು ತಾವು ಪಾಲ್ಗೊಳ್ಳುತ್ತಿರುವುದಾಗಿ ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಇಂದು ಮತ್ತು ನಾಳೆ 10ನೇ ಮಹಾಮೇಳ ಆಯೋಜಿಸಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ತಿಳಿಸಿದ್ದಾರೆ. ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ 600 ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದಿಂದ ಪ್ರಕಟಗೊಳ್ಳುವ ಕನ್ನಡ ಪತ್ರಿಕೋದ್ಯಮದ ಹಿರಿಯ ನಿಯತಕಾಲಿಕ ಜೀವನ ಶಿಕ್ಷಣ ಮಾಸಪತ್ರಿಕೆಯ ವಿಶ್ರಾಂತ ಸಂಪಾದಕ ಗುರುಮೂರ್ತಿ ಯರಗಂಬಳಿ ಮಠ್ ಸಮ್ಮೇಳನದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಸೋಲಾಪುರದಿಂದ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಸೊಲ್ಲಾಪುರದಲ್ಲಿ ಇಂದು ಮತ್ತು ನಾಳೆ 2 ಕಾಲ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೇ ಮಹಾಮೇಳ ಜರುಗಲಿದೆ. ಹೊರನಾಡಿನಲ್ಲಿರುವ ಕನ್ನಡಿಗರ ಸ್ಥಿತಿಗತಿ, ಶಿಕ್ಷಣ, ಜನಜೀವನ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಹಲವು ಮಹತ್ವದ ಚಿಂತನೆ ಈ ಮಹಾಮೇಳದಲ್ಲಿ ನಡೆಯಲಿದೆ. ಹೊರನಾಡ ಕನ್ನಡಿಗರು ಎದುರಿಸುವ ಭಾಷಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಬಿಕ್ಕಟ್ಟುಗಳ ಕುರಿತು ಆಯಾ ರಾಜ್ಯ ಸರ್ಕಾರಗಳ ಗಮನ ಸೆಳೆಯುವುದೂ ಸಹ ಈ ಸಮ್ಮೇಳನದ ಆಶಯಗಳಲ್ಲಿ ಸೇರಿದೆ. ಹೊರನಾಡ ಕನ್ನಡಿಗರ ಮಕ್ಕಳ ಕನ್ನಡ ಶಿಕ್ಷಣಕ್ಕಾಗಿ ಕನ್ನಡ ಶಾಲೆಗಳು, ಬೋಧನೆಗೆ ಅಧ್ಯಾಪಕರು, ಅಧ್ಯಯನಕ್ಕೆ ಕನ್ನಡ ಪಠ್ಯಪುಸ್ತಕಗಳ ಪೂರೈಕೆ ನೆಲೆಯಲ್ಲಿ ಮಹಾಮೇಳ ಗಮನ ಸೆಳೆಯಲಿದೆ. ಕನ್ನಡ ಹಾಗೂ ಮರಾಠಿ ಬಾಂಧವ್ಯ ಬೆಸೆಯುವ ಜೊತೆಗೆ ಅಲ್ಲಿ ಕನ್ನಡದ ಬೇರುಗಳನ್ನು ಗಟ್ಟಿಗೊಳಿಸುವುದು ಹೊರನಾಡ ಕನ್ನಡಿಗರ ಸಮ್ಮೇಳನದ ಮತ್ತೊಂದು ಉದ್ದೇಶವಾಗಿದೆ. ಕನ್ನಡ ಮರಾಠಿ ಕೊಡುಕೊಳ್ಳುವಿಕೆ, ಮರಾಠಿ ಸಾಹಿತ್ಯಕ್ಕೆ ಬೇಂದ್ರೆಯವರ ಕೊಡುಗೆ, 4 ವಿಚಾರಗೋಷ್ಠಿಗಳು ಸಮ್ಮೇಳನದಲ್ಲಿ ಜರುಗಲಿವೆ. ಮಾಜಿ ಸಚಿವರಾದ ಎಸ್ಕೆ ಪಾಟೀಲ್ ಸಮ್ಮೇಳನ ಉದ್ಘಾಟಿಸಲಿದ್ದು, ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲರ್ ಅಧ್ಯಕ್ಷತೆ ವಹಿಸುವರು.
0: ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ ಎಂದು ಘೋಷಿಸಲಾಗಿದ್ದು 20 ಬೆಳ್ಳಿ ಹಾಗೂ 52 ಕಂಚಿನ ಪದಕ ಮತ್ತು ಪ್ರಮಾಣಪತ್ರಗಳನ್ನು ಗಣ್ಯರು ಪ್ರದಾನಿಸಿದರು. ಧಾರವಾಡ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಮಕ್ಕಳಲ್ಲಿ ಕ್ಷಯರೋಗ ಪತ್ತೆ ತರಬೇತಿ ಕಾರ್ಯಾಗಾರದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ಗೌರವಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಮಕ್ಕಳ ಆರೋಗ್ಯ ವಿಭಾಗದ ಮುಖ್ಯಸ್ಥ ಡಾ ವಿನೋದ್ ರಟಗೇರಿ ಆರಂಭಿಕ ಹಂತದಲ್ಲೇ ಮಕ್ಕಳಲ್ಲಿ ಕ್ಷಯರೋಗ ಗುರುತಿಸಿ ಸಕಾಲಿಕ ಚಿಕಿತ್ಸೆ ಕೊಡಿಸುವಂತೆ ಪಾಲಕರು ಶಿಕ್ಷಕರಲ್ಲಿ ಮನವಿ ಮಾಡಿದರು. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಧಾರವಾಡದ ಪ್ರಾದೇಶಿಕ ಕಚೇರಿಯ ಉಪಶಮನ ಆರೈಕೆ ಪ್ರಕಲ್ಪದ ಕ್ಷೇತ್ರ ಪರಿಣಿತ ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕದ ತನಿಷಿ ಗುಪ್ತಾ ಹಾಗೂ ತಾನ್ಯಾ ಷಡಕ್ಷರಿ ಅಹಮದಾಬಾದ್ನಲ್ಲಿ ಆಯೋಜಿತ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ರಾಷ್ಟೀಯ ದಾಖಲೆ ಬರೆದಿದ್ದಾರೆ. ಇದರೊಂದಿಗೆ ಕರ್ನಾಟಕ ತಂಡ ಕೂಟದ 4ನೇ ದಿನವಾದ ನಿನ್ನೆ 3 ಚಿನ್ನ, 4 ಬೆಳ್ಳಿ ಮತ್ತು 1 ಕಂಚಿನ ಪದಕ ಗೆದ್ದಿತು. ಕರ್ನಾಟಕ ಒಟ್ಟು 13 ಚಿನ್ನ, 10 ಬೆಳ್ಳಿ ಹಾಗೂ 7 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಎಲ್ಲರೂ ಸುರಕ್ಷಿತವಾಗುವವರೆಗೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ನಿರಾಶ್ರಿತರ ದಿನಾಚರಣೆ. ಹಿಂಸಾಚಾರ, ಸಂಘರ್ಷ ಅಥವಾ ಕಿರುಕುಳದಿಂದ ತಮ್ಮ ತಾಯ್ನಾಡಿನಿಂದ ಪಲಾಯನ ಮಾಡಬೇಕಾದ ಲಕ್ಷಾಂತರ ಜನರ ಶಕ್ತಿ, ಧೈರ್ಯ ಮತ್ತು ಪರಿಶ್ರಮವನ್ನು ಗೌರವಿಸಲು ಈ ದಿನ ಮೀಸಲು. ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಸಹಾನುಭೂತಿ, ರಕ್ಷಣೆ ಮತ್ತು ಸುರಕ್ಷತೆ ನಿರಾಶ್ರಿತರ ಸವಲತ್ತುಗಳಿಗಿಂತ ಮಹತ್ವದ ಮೂಲಭೂತ ಹಕ್ಕುಗಳು ಎಂದು ವಿಶ್ವಸಂಸ್ಥೆ

ಸಂಸ್ಥೆ ಪ್ರತಿಪಾದಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಆಸಕ್ತಿಯುಳ್ಳ 12-18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೇ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ, ಅರ್ಜಿಗಳನ್ನು ಆಹ್ವಾನಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30 ವಿಶೇಷ ಯೋಗ ಪ್ರದರ್ಶನ. ಪಿಎಂ ಕಿಸಾನ್ ಉತ್ಸವ್ ದಿವಸ್, ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ. ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ. ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆತ್ಮೀಯರೇ, ವಿಜಯ ಪ್ರಕಾಶವನ್ನು ಕೇಂದ್ರವಿದು. ಸಮಯ ಬೆಳಗಿನ 7:15:03. ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಸುಪ್ರಿಯ ಆಚಾರ್ಯ ಹಾಡಿರುವ ಡಾಕ್ಟರ್ ಬಿ ಆರ್ ಲಕ್ಷ್ಮಣ ರಾವ್ ಅವರ ರಚನೆ.

0: ಸ್ನೇಹಿತರೆ, ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಸುಪ್ರಿಯ ಆಚಾರ್ಯ, ಎಂ ಡಿ ಪಲ್ಲವಿ, ಶ್ರುತಿ ರಾಘವೇಂದ್ರನ್ ಇವರು ಹಾಡಿರುವ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್, ಡಾಕ್ಟರ್ ಕುವೆಂಪು ಅವರು ಹಾಗೆ ಡಾಕ್ಟರ್ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಗೀತೆಗಳನ್ನು ಕೇಳುತ್ತಿದ್ದೀರಿ. ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಇದು ವಿಜಯಪುರ ಆಕಾಶವಾಣಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434349.

0: ಮೂರು ಹೆಣ್ಣು ಹೆತ್ತ ಗಂಗಾಳ ಬಡುಕಲು ದೇಹ ಸಾಗುತ್ತಿದೆ ಅಂತಿಮ ಯಾತ್ರೆಯತ್ತ.
1: ತಾಯಿ ಇಲ್ಲದ ಮಕ್ಕಳನ್ನ ದೇವ್ರ ನೋಡ್ಕೋಬೇಕು, ಏನ್
2: ಕರ್ಮ,
1: ಸಮಾಧಾನ ಮಾಡ್ಕೋ ಅಪ್ಪ. ಎಷ್ಟು
3: ಸಮಾಧಾನ ಆತೇನ್ರು ಈಗ, ತಿದ್ದಿಟ್ಟು ಗೊಂಬೆ ಅಂತ ನನ್ನ ಮಗಳ ಜೀವನ ತೆಗೆದ್ರಲ್ರು, ಗಂಡು ಬೇಕು ಗಂಡು ಬೇಕು ಗಂಡು ಬೇಕು ಅಂತ. ಅಯ್ಯೋ ದೇವ್ರೇ, ನಿಮ್ಮಂತವ್ರಿಗೆ ದಂಡ ಆದ್ರೇನು ಜೇಲ್ ಆದ್ರೇನು ಐತೇನ್ರು ಮಾನ ಮರ್ಯಾದಿ, ಕೈ ಬಿಡ್ರಿ ನಂದು. ಚೆನ್ನಮ್ಮ, ಇಂದ್ರವ್ವ, ಕಲ್ಪನಾ ಚಾವ್ಲಾ, ಸೈನಾ, ಸಾನಿಯಾ, ಮೇರಿ ಕೋಮ್, ಇವರೆಲ್ಲ ಹೆಣ್ಮಕ್ಳಲ್ಲೇನ್ರು, ನಿಮ್ಮವ್ವ ನಮ್ಮವ್ವ ಹೆಣ್ಣಲ್ಲೇನ್ರು ಹೆಣ್ಣಲ್ಲೇನ್ರು ಹೇಳ್ರಿ, ಯಾವ ಕಾಲ್ದಾಗ ಇದ್ದೀರಿ ಹೇಳ್ರಿ.
0: ಬದುಕು ಹೀಗೆ ಕೊನೆಯಾಗಬೇಕು ಯೋಚಿಸಿ.
4: ಏ ಮೊಸಡಿ ಏನ್ ನೋಡ್ತಿ, ಅವ ಚುರೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹೇಬ್ ಹಾಕನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು.
5: ಶಾಂತಿ, ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರ್ಯಾಕ ಬಂತಲ್ಲ ರಗಡಾತಿ, ಬಾಯಿ ಮುಚ್ಚಿನ.
6: ಇವ್ರು ನಮ್ಮಪ್ಪ ಅವ್ವ, ಅವಂಗ ಬುಂದೆ ಅಂದ್ರೆ ಬುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್, ಆ ಉದುರ್ ಬೆಳೆಸೋ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನ್. ನಮ್ಮಣ್ಣ ಒಬ್ಬನ ಹುಟ್ಟಿದ್ರೆ ಚಲೋ ಇತ್ತು, ಏನ್ ನಾವ್ ಒಬ್ಬಕ್ಕೆ ಹುಟ್ಟಿದ್ರೆ ಚಲೋ ಇತ್ತು, ತಪ್ಪೆ ಆಡ್ದು ಯಾಕೆ ಹೆಂಗ ನಾ ನಿಮ್ಮ ಮನೆ ಹುಟ್ಟಿದ್ದ ತಪ್ಪ ತಪ್ಪ ಯಾರ್ದು.
7: ಮಕ್ಕಳೆಂಬ ಎರಡೂ ಕಣ್ಣು ನಿಮ್ಮವೇ, ದೃಷ್ಟಿ ಏಕೆ ಬೇರೆ ಬೇರೆ?
8: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
9: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
8: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
9: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
8: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
9: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
8: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ, ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಆಫ್ಘಾನಿಸ್ತಾನದ 3ನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟ್ರಪತಿ ಅವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟ್ರಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದಂಥ ಸಂತಾಲಿ ಜಹೇರಾ ಮತ್ತು ಹೋ ಜಹೇರಾ ಕೌಶಲ್ಯ ಕೇಂದ್ರ ಮತ್ತು ಪಹಾದ್ಪುರ ಶಾಲೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಝಿ ನೇತೃತ್ವದ ರಾಜ್ಯ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಬಿಡುಗಡೆ ಮಾಡಲಿದ್ದಾರೆ. ಇದರ ಅಡಿಯಲ್ಲಿ ದೇಶದಾದ್ಯಂತ 9.44 ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿ ಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದಂತಹ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಅವರು ಚಾಲನೆಯನ್ನು ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ನಾಳೆ ಆಚರಣೆ ಮಾಡಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಣೆ ಮಾಡಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಲಿದೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಯ ಮುಂದಿನ ಉಪಾಧ್ಯಕ್ಷರಾಗಿ ಹಿರಿಯ ಭಾರತೀಯ ಅಧಿಕಾರಿ ವಿವೇಕ್ ಅಗರ್ವಾಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ಯುನೈಟೆಡ್ ಕಿಂಗ್ಡಮ್ನ ಗೈಲ್ಸ್ ಥಾಮಸ್ ಅವರ ಉತ್ತರಾಧಿಕಾರಿಯಾಗಿರಲಿದ್ದಾರೆ. ಪ್ರಸ್ತುತ ಸಂಸ್ಕೃತಿ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಅಗರ್ವಾಲ್ ಈ ಹಿಂದೆ FATF ಭಾರತೀಯ ನಿಯೋಗದ ನೇತೃತ್ವವನ್ನು ವಹಿಸಿದ್ದರು ಮತ್ತು ಜಾಗತಿಕ ಅಕ್ರಮ ಹಣ ವರ್ಗಾವಣೆ ವಿರೋಧಿ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹ ಸಂಸ್ಥೆಯೊಂದಿಗೆ ಭಾರತದ ತೊಡಗಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. June 17-19 ನಡೆದ FATF ಪ್ಲೀನರಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ.

0: ಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಎಚಲ್ಕರಂಜಿಗೆ ಭೇಟಿಯನ್ನು ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮೀ ದೇಗುಲದ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ದೇವಾಲಯದ ಪಶ್ಚಿಮದಲ್ಲಿ ಪಶ್ಚಿಮ ಮಹಾರಾಷ್ಟ್ರ ದೇವಾಲಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಅಭಿವೃದ್ಧಿ ಯೋಜನೆಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ಕೊಲ್ಹಾಪುರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ನಂತರ ಅವರು ಎಚಲ್ಕರಂಜಿಯಲ್ಲಿ ಜನತಾ ಸಹಕಾರಿ ಬ್ಯಾಂಕಿನ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮರು ನಾಮಕರಣ ಮತ್ತು ವಿಸ್ತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಗೃಹ ಸಚಿವರು ಎಚಲ್ಕರಂಜಿಯ ಕಲ್ಲಪ್ಪಣ ಅವಡೆ ಜವಳಿ ಪಾರ್ಕ್ ಮೈದಾನದಲ್ಲಿ ರೈತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ UG ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರಿದ್ದಂತಹ ರಾಜ್ಯ ಕಾಲದಂತಹ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ಧವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ ಎಂದು ಪೀಠ ಸ್ಪಷ್ಟಪಡಿಸಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3ನೇ ಮತ್ತು ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಈ ನಡುವೆ ವೇಗದ ಬೌಲರ್ ಹರ್ಷತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ವಾಷಿಂಗ್ಟನ್ನ ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಗ್ರೂಪ್ ಡಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನ 2-0 ಗೋಲುಗಳಿಂದ ಮಣಿಸಿದ ಅಮೆರಿಕ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಪಡೆದಿದೆ. ಕ್ಯಾಮರೂನ್ ಬರ್ಗೆಸ್ ಅವರ ಉಡುಗೊರೆ ಗೋಲು ಮತ್ತು ಅಲೆಕ್ಸ್ ಫ್ರೀಮನ್ ಹೆಡರ್ ಮೂಲಕ ಗಳಿಸಿದಂತಹ ಗೋಲಿನಿಂದ ಸಹ ಆತಿಥೇಯ ಅಮೆರಿಕ ಮೊದಲಾರ್ಧದಲ್ಲಿ 2-0 ಮುನ್ನಡೆ ಸಾಧಿಸಿತು. ತಮ್ಮ ಆರಂಭಿಕ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 4-1 ಗೋಲುಗಳಿಂದ ಗೆದ್ದ ನಂತರ ಮೌರಿಸಿಯೋ ಪೊಚೆಟ್ಟಿನೋ ಅವರ ತಂಡವು ತಮ್ಮ ಪ್ರಬಲ ಫಾರ್ಮ್ ಅನ್ನು ಮುಂದುವರಿಸಿತು. 2 ಪಂದ್ಯಗಳಲ್ಲಿ 2 ಗೆಲುವುಗಳೊಂದಿಗೆ ಅಮೆರಿಕ ತಂಡವು ಮೆಕ್ಸಿಕೋ ನಂತರ ನಾಕೌಟ್ ಸುತ್ತುಗಳಿಗೆ ಅರ್ಹತೆ ಪಡೆದ 2ನೇ ತಂಡ ಎನಿಸಿದೆ. 1 ಪಂದ್ಯ ಬಾಕಿ ಇರುವಾಗ ಅಮೆರಿಕನ್ನರು ಗ್ರೂಪ್ ಹಂತದಿಂದ ವಿಶ್ವಕಪ್ ಅರ್ಹತೆ ಪಡೆದಿರುವುದು ಇದೇ ಮೊದಲು. ಈ ಗೆಲುವು 96 ವರ್ಷಗಳಲ್ಲಿ ಅಮೆರಿಕ ತಂಡವು ಮೊದಲ ಬಾರಿಗೆ ಸತತವಾಗಿ ವಿಶ್ವಕಪ್ ಗೆಲುವನ್ನು ಗುರುತಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಮತ್ತು ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರತಿಕ್ರಿಯೆ ಕೇಳಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ವಿ ಮೋಹನ ಅವರಿದ್ದಂತಹ ಪೀಠ ಕಳೆದ ಕೆಲವು ದಶಕಗಳಲ್ಲಿ ಕಾನೂನು ವೃತ್ತಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಿದೆಯಾದರೂ ಕೇವಲ ವೃತ್ತಿಯ ಬಾಗಿಲುಗಳನ್ನು ಮುಕ್ತಗೊಳಿಸಿದ ತಕ್ಷಣವೇ ಸಂಭ್ರಮಿಸಲು ಸಾಧ್ಯವಿಲ್ಲ ಎಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಅಫ್ಘಾನಿಸ್ತಾನ 3ನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.

0: ವಿಜಯಪುರ ಆಕಾಶವಾಣಿ ಸಮಯ ಬೆಳಗಿನ 7:45:03. ಆತ್ಮೀರೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಗೆ ಎಸ್ ಜಾನಕಿಯವರ ಜೀನಿನ ಕಂಠದಲ್ಲಿ ರಾಷ್ಟ್ರಕವಿ ಕುವೆಂಪು ವಿರಚಿತ ಗೀತೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿಯವರ ಜೀನಿನ ಕಂಠದಲ್ಲಿ ಕೆಲವು ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಈಗ ತಾನೇ ಜಿ ಉದಯಶಂಕರ್ ಬರೆದ ಹಾಡನ್ನು ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೃಹಲಕ್ಷ್ಮಿ ಚಿತ್ರಕ್ಕೆಂದು ಕೇಳುತ್ತಿದ್ದೀರಿ. 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಸ್ನೇಹಿತರೆ, ಇನ್ನು ಮುಂದೆ ಎಂ ವೆಂಕಟರಾಜು ಅವರ ಸಂಗೀತ ನಿರ್ದೇಶನದಲ್ಲಿ ಸೂರಟ್ ಅಶ್ವಥ್ ಬರೆದ ಹಾಡು, ಆಯ್ದುಕೊಂಡ ಚಿತ್ರ ನಂದಾದೀಪ.

ಸ್ನೇಹಿತರೆ, ಮುಂದಿನ ಗೀತೆ ವಿಜಯ ನರಸಿಂಹ ಬರೆದಿದ್ದಾರೆ. ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿದೆ ಗೆಜ್ಜೆ ಪೂಜೆ ಚಿತ್ರದ ಹಾಡು.

ಆತ್ಮೀಯ ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇದು ವಿಜಯಪುರ ಆಕಾಶವಾಣಿಯ ಕೇಂದ್ರ. ಸಮಯ ಸರಿಯಾಗಿ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಸ್ನೇಹಿತರ ಕನ್ನಡ ಚಿತ್ರಗೀತೆಗಳನ್ನು ವಿಜಯಪುರ ಆಕಾಶವಾಣಿ ನಿಲಯದಿಂದ ಕೇಳ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 8:39:27. ಈಗ ತಾನೇ ಬ್ರಹ್ಮಗಂಟು 85ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಚಿತ್ರದ 2 ಹಾಡುಗಳನ್ನು ಕೇಳುತ್ತಿದ್ದೀರಿ. ಆರ್ ಎನ್ ಜಯಗೋಪಾಲ್ ಗೀತೆಗಳನ್ನು ರಚನೆ ಮಾಡಿದರು. ವಿಜಯಾನಂದ ಅವರಿಂದ ಸಂಗೀತವಿತ್ತು. ಶ್ರೀಧರ ಸಾಧನ ಅವರ ಮೇಲೆ ಈ 2 ಹಾಡುಗಳನ್ನು ಚಿತ್ರಿಸಿಕೊಳ್ಳಲಾಗಿತ್ತು. ಇನ್ನು ಮುಂದೆ ಅನಂತನಾಗ್ ಅಂಬಿಕಾ ನಟಿಸಿದ ಹಾಡುಗಳು.

ಸ್ನೇಹಿತರೆ, ಈಗ ತಾನೇ 1983 ತೆರೆಗೆ ಬಂದಂಥ ಗಾಯತ್ರಿ ಮದುವೆ ಚಿತ್ರದ 2 ಗೀತೆಗಳನ್ನು ಕೇಳ್ತಾ ಇದ್ರಿ. ಬೆಳಗಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡ್ಬಾತಾ ಇರೋದು ನಿಮ್ಮ ನೆಚ್ಚಿನ FM ಸ್ಟೇಷನ್ ವಿಜಯಪುರದಿಂದ. ಸ್ಟುಡಿಯೋ ಸಮಯ 8:49:37 ಆಗ್ತಾಯಿದೆ. ಇನ್ನು ಮುಂದೆ ಅಂಬರೀಷ್ ಗೀತಾ ಭವ್ಯ ನಟಿಸಿದ 2 ಹಾಡುಗಳು.

كنت انسى كل يقدر ساكن في مدي مدو كنت انسى كل

0: ರಾತ್ರಿ ಇದ್ದಕ್ಕಿದ್ದ ಹಾಗೆ ಹೇಳ್ತಾನೆ, ಒಂದು ಬೇಕು ಅಂತಾನೆ.
1: ಏನದು?
0: ಒಂದು ಸಿಗರೆಟ್ ಕೇಳ್ತಾನೆ.
1: ಅಬ್ಬಾ,
0: ಸೇದಿ ಮಲಕೋತಾನೆ.

0: ಸ್ನೇಹಿತರೆ, ಏಟು ರಘುವರ ನಿರ್ದೇಶನದಲ್ಲಿ 87ನೇ ಇಸ್ವಿಯಲ್ಲಿ ತೆರೆಗೆ ಬಂದಂಥ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಚಿತ್ರದ ಎರಡು ಗೀತೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಮೊದಲ ಗೀತೆಗೆ ಅಂಬರೀಷ್ ಗೀತಾ ಅವರು ನಟನೆ ಮಾಡಿದರೆ, ಎರಡನೇ ಗೀತೆಗೆ ಅಂಬರೀಷ್ ಮತ್ತು ಗೀತಾ ಅವರ ಜೊತೆಗೆ ಭವ್ಯ ಕೂಡ ನಟನೆ ಮಾಡಿದರು. ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಇದು ವಿಜಯಪುರ ಆಕಾಶವಾಣಿ. ಸ್ನೇಹಿತರೆ, ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲು ಟ್ಯೂನ್ ಮಾಡಿದ್ದೀರಾ 101.8 ಮೆಗಾಹರ್ಟ್ಸ್ಗಳಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 8:59:03 ಆಗ್ತಾ ಇದೆ.
1: ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ? ಕೊಡಿಲೆ.
2: ಅದನ್ನ ಯಾಕೆ ಜಬರಿಸ್ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
1: ಏಯ್, ಎಷ್ಟು ಹೇಳ್ತೀನಿ ಅಷ್ಟು ಮಾಡ, ಇಲ್ಲಾಂದ್ರೆ ಇಲ್ಲೋಡ, ನಿಂದು ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
2: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಅಂತ ಕೆಲಸ ನಾ ಏನ್ ಮಾಡೀನಿ?
1: ವಾದ ವಾದ ಮಾಡ್ಬೇಡ ನನ್ನ ಜೊತೆ. ಇಲ್ಲೋಡ, ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರ ಇರ್ಲಿ.
3: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

0: ವಿಜಯಪುರ ಆಕಾಶವಾಣಿ, ಸಮಯ ಸರಿಯಾಗಿ ಬೆಳಗಿನ 9 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಮೂಡಿಬರುವುದು.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಇದು ಒಂದು ದಾಸರ ಪದ ತಗೊಂಡೇನಿ ಕೃಷ್ಣ. ಶುದ್ಧ ಸಾರಂಗದೊಳಗನೆ ಯಾವ್ಯಾವ ತರದ ಹಾಡುಗಳನ್ನು ಮಾಡಬಹುದು, ಭಕ್ತಿ ಆಯ್ತು, ಭಾವ ಆಯ್ತು, ಮಕ್ಕಳಿಗೆ ಒಂದೇ ರಾಗದೊಳಗೆ ಏನೇನು ಮಾಡಬಹುದು ಅಂತ ಹೇಳಿ ಸ್ವಲ್ಪ ಬೇರೆ ತರ ಮಾಡ್ಬೇಕಂತ ಮಾಡಿ ನೋಡಪ್ಪ ಶಿಬಿರ. ಬರೀ ಉದ್ದಕ್ಕೆ ನಾವು ಹೇಳ್ಕೊತ ಹೋಗ್ಬಿಟ್ರೆ ಅವೇನು ಕೊಲೆಯಂಗಿಲ್ಲ, ಏನಂತೀರಿ?
3: ಎಲ್ಲ ಮಾಡಬಹುದು.
2: ಈಗ

0: ಇದಾಯ್ತು
1: ಅಲ್ಲ ಶ್ರೀ, ಅದ್ರೊಳಗ ಈಗ ಏನೋ ಇವೆಲ್ಲ ಹಾಡಿದ್ದಲ್ಲ, ಇದ್ರೊಳಗ ಸಿನಿಮಾ ಹಾಡನ್ನು ತಗೊಳಂಗಿಲ್ಲ.
0: ಏ ಅದು ಅದ ವೀಣಾ, ಅದು ಅದ ಈಗ ಅದೇ ಹೇಳಲಿಕ್ಕೆ ಬರಾಕತ್ತಿದ್ದೆ.
1: ಅದೇ ಯಾವ್ದದು
0: ಯಾವ್ದದು ಹೊಸ ಬೆಳಕು ಪಿಕ್ಚರ್ ಒಳಗ ಒಂದ್ ಅದ ಎಲ್ಲ ಕ್ಲಾಸಿಕಲ್ ಬೇಸ್ಡ್.
1: ಹಾ ತೆರೆದಿದೆ ಮನೆ,
0: ಕರೆಕ್ಟ್ ಆಗಿ ಹೇಳಿದ್ ನೆನಪಿಟ್ಟು ನೋಡ್ರಿ ಎಲ್ಲ.
1: ಹಾ

0: ಹೆಂಗದ ಇದೊಂದು ಪಿಕ್ಚರ್ ಬರ್ತದ. ಇದೇ ತರ ಇನ್ನೊಂದು ಹುಡುಗರಿಗೆ ನಾನು ಟಾಸ್ಕ್ ಕೊಡ್ಬೇಕಂತ ಮಾಡೇನಿ ಅವ್ರಿಗೆ, ಅವ್ರ ಮೇಲೆ ಬಿಟ್ಟು ಅವರೊಂದಿಷ್ಟು ತಮಗೆ ತಿಳಿದಿದ್ದೆಲ್ಲ ಇದ್ರ ಬಗ್ಗೆ ಮಾತಾಡೋದು. ಅದಕ್ಕೆ ಅವ್ರಿಗೆ ಏನೇನು ಮಾಡಬೇಕು ಅಲ್ಲಿ ವೇದಿಕೆದೊಳಗೆ ನಡೆದಾಗ ಅವ್ರು ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಿ ಅದ್ರ ಬಗ್ಗೆ ಹೇಳಬೇಕು ಅನ್ನೋ ಥರ ಮಾಡ್ಬೇಕಂತ ಮಾಡೇನಿ. ಇನ್ನೊಂದು ಅದ ಸಿನಿಮಾ ಹಾಡು ವೀಣಾ, ಅದು ಅದಕ್ಕೆ ರಚನೆ ಉದಯ್ ಶಂಕರ್ ಅವ್ರದ್ದು ಮತ್ತು ಜಿ ಕೆ ವೆಂಕಟೇಶ್ ಅವರು ಸಂಗೀತ ಮಾಡ್ಯಾರ. ಅದಕ್ಕೆ
1: ಕೆಲವು ಹಾಡನ್ನ ಕೆಲವರಿಗೆ ಸೀಮಿತವಾಗಿರ್ತಾವ ನೋಡಿ, ಹೌದಿಲ್ಲ ಹಾಡಬಹುದು ಎಲ್ಲಾರು, ಆದ್ರೆ ಅವ್ರವ್ರ ಒಂದು ಧ್ವನಿ ಒಳಗೆ ಹಾಡಿದ್ರೆ ಅದು ನಮ್ಗೆ ಕೇಳಿ ಆನಂದ ಅನಿಸ್ತದೆ.
0: ಖರೆ ಖರೆ ಹೇಳಿ
1: ಸರಿ, ಈಗ ಅದೊಂದಿಷ್ಟು ಗುನ್ಗುನ್ ಮಾಡಿಬಿಡು.

0: ಏ ಏನ ನಾವಿಬ್ರು ನಮ್ದ್ರೊಳ ನಾವು ಮಗ್ನಾಗಿವಿ, ಎಲ್ಲೋದ್ಲ ವೀಣ ಎಲ್ಲೋದ್ಲ
1: ವೀಣ ಎಲ್ಲಿ ಗಯಾಬಾದಿ?
2: ಅಯ್ಯ ಬಂದ್ಯಾ ನಿಂದ್ರು ಅಪ್ಪ ಬಂದ್ಯಾ ನಿಂದ್ರು ನಿಟ್ಟ ಗೆಜ್ಜಿ ಬಿಚ್ಚಿ.
0: ಏ ಕೃಷ್ಣ ನನ್ನ ಅಗಳ ಅನ್ಸಾಕತ್ತಿತ್ತು, ನಾವಿಬ್ರು ಇಲ್ಲ ತಯಾರಿ ಮಾಡ್ಕೊಂಡು ನಾವು ಕೂತ್ರ ಮೆಲ್ಲಗೆ ಜಾಗ ಖಾಲಿ ಮಾಡೋಣ ನನಗೆ ಅಲ್ಲಿ ಹಿಂದೆ ಗೆಜ್ಜಿ ಶಬ್ದ ಕೇಳಲಿಕ್ಕತ್ತಿತ್ತು. ನಾವಿಬ್ರು ಇಲ್ಲಿ ಮಸ್ತ್ ಹಾಡ್ಕೋತು ನಾವು ಆನಂದವಾಗಿದ್ದಾಗ ಆಕಿನ ಕಾಲು ಸುಮ್ ಕೂಡ್ತಾವೇನಪ್ಪ? ಹಾ
1: ಸಂಗೀತ ಹಂಗದ ಅದು.
2: ಅಲ್ಲೋ ಕೃಷ್ಣ ನೀ ನೋಡಪ್ಪ, ನಿನ್ನ ಹೆಸರು ತಕ್ಕ ಕೃಷ್ಣ ಅದೀನಿ, ನಿನ್ನ ಕೈಯಾಗ ಒಂದು ಕೊಳಲು ಕೊಟ್ಟಿದ್ರೆ ನೀ ಏನು ಇಲ್ಲಿ ಇರ್ತಿದ್ದಿಲ್ಲ. ಆ ಕೃಷ್ಣನ್ಗತ್ಲೆ ಎಲ್ಲಿರ್ತಿದ್ವು ಕೃಷ್ಣ ಪರಮಾತ್ಮ ತಪ್ಪಿ ಕೇಶಿಂದ ತಬಲಾ ಬಂದೈತಿ. ಅಲ್ಲಲ್ಲೇ ಶ್ರೀ ನೀ ಏನೋ ಹಾಡಾಡ್ಕೋತ ಮಗ್ನಾಗ ಕೂತ್ ಬಿಟ್ಟು ನನ್ನ ಕಷಾಯ ಕೊಟ್ಟ ಕಿಶಿಂದ ನೀ ಹಾಡಾಕತ್ತಿದ್ಯಲ್ಲ ನನ್ನ ಕಾಲ ಅಂತ ನೆಲದ ಮ್ಯಾಲೆ ನಿಂದ.
0: ಅದೇ ಅಂದೆ ನಾವಿಬ್ರು ಇಲ್ಲಿ ಹಾಡ್ಕೋತು ತಬಲಾ ಜೊತೆಗೆ ನಾವಿಲ್ಲಿ ಮಾಡ್ಕೋತ ಕೂತ್ರ. ನೀ ಏನ್ ವೀಣ, ಸಾಮಾನ್ಯ ವೀಣ ಅಂತೂ ಅಲ್ಲ, ಹೆಸರು ತಕ್ಕಂಗ ವೀಣೆ ಇರ್ಬೇಕಾಗಿತ್ತು ಕೈಯಾಗ, ಅದಕ್ಕೆ ಭರತನಾಟ್ಯದೊಳಗ ಹೆಸರು ಮಾಡಿ ನೋಡುವ. ಹಾ ನಿನ್ನ ಕಲೆಗೊಂದು ದೊಡ್ಡ ನಮಸ್ಕಾರ.
2: ನಾನು ಕೃಷ್ಣ ಹೇಳಾನೆ ನೀ ನನಗ ಒಳ್ಳೆ ಹೇಳಿಬಿಟ್ಟು ಬರೋಬ್ಬರಿ ಮಾಡಿ. ಯಾಕೋ ಕೃಷ್ಣ ಎದುರಕ್ಕೆ ನಿಲ್ಲೋಣ ಮೂರು ಮಂದಿ.
0: ಅದಕ್ಕೆ ಸಂಗೀತ ಅಂತಾರ. ಸಂಗೀತ ಅಂದ್ರೆ ಏನದ ಡೆಫಿನೇಷನ್? ಒಂದೇ ಇರಲ್ಲ ಅದ್ರೊಳಗೆ, ರಾಗ ತಾಳ ನೃತ್ಯ ಈ ಮೂರು ಕಲೆಗಳ ಗುಂಪಿಗೆ ಸಂಗೀತ ಅಂತ ಅಂತಾರ. ನಮ್ಮ ಮಕ್ಕಳಿಗೆಲ್ಲ ಇದೇ ಹೇಳ್ಕೊಡೋದಲ್ಲ, ಏನಂತೀರಿ ಕೃಷ್ಣ?
2: ಹೌದು
1: ಕರೆಕ್ಟ್ ಅದ. ಅದು
0: ಈಗ ನಾ ಮುಂದಿನ ವಾರ ನಿಮಗೆ ಏನೇನು ಶೆಡ್ಯೂಲ್ ಮಾಡೀನಿ ಇಬ್ಬರಿಗೆ ಒಂದೊಂದು ಕಾಪಿ ಕಳಿಸ್ತೇನೆ.
2: ಏ ಕಳಿಸಿ ಕಳಿಸಿ.
0: ನೀವು ಒಂದು ದಿವಸ ಅಡ್ವಾನ್ಸೇ ಬರಬೇಕು, ಹಿಂದಿನ ದಿವಸನೇ ಬಂದುಬಿಡ್ರಿ. ಎಲ್ಲ ಮಕ್ಕಳು ಬರ್ತಾರೆ, ಎಲ್ಲ ತಯಾರಿ ಮಾಡೋಣ. ಹಾಂ ಒಂಚೂರು ಪ್ರಾಕ್ಟೀಸು ಬೇಕು, ಅವ್ಕೆ ರಿಹರ್ಸಲ್ಲೂ ಬೇಕಾಗ್ತದೆ. ಕಾರ್ಯಕ್ರಮಕ್ಕೆಲ್ಲ ಅತಿಥಿಗಳೆಲ್ಲ ಬಂದಿರ್ತಾರೆ, ಮತ್ತು ಜನನೂ ಎಲ್ಲ ಬಂದಿರ್ತಾರೆ, ಆ ಪಾಲಕರು ಎಲ್ಲ ಬಂದಿರ್ತಾರೆ. ಸ್ವಲ್ಪ ಜಲ್ದಿ ಬಂದುಬಿಟ್ರೆ ತಯಾರಿ ಮಾಡ್ಕೊಳ್ಳೋಣ ಹಿಂದಿನ ದಿವಸ ನಾವು ಮಕ್ಕಳ ಜೊತೆಗೆ ಹೆಂಗೆ ಏನನ್ನೋದು. ನಿಮಗೂ ಒಂದೆರಡು ಕೆಲಸ ಕೊಡ್ತೀನಿ. ಹಾಂ ನೀವೆಲ್ಲ ಫುಲ್ ಶೆಡ್ಯೂಲ್ ಮಾಡೋದು ಹೆಂಗೆ ಮಾಡೋದು ಏನು ಒಂಚೂರೆಲ್ಲ ಭಾಷಣದ್ದು ಅದು ಇದೆಲ್ಲ ಸ್ಟೇಜ್ ವೇದಿಕೆ ಮೇಲೆ ಏನೇನು ಮಾಡಬೇಕು ಅದನ್ನೆಲ್ಲ ನೋಡ್ಕೊಳ್ಳೋಣ. ಅದಕ್ಕೆ ಬಂದುಬಿಡ್ರಿ.
2: ನೋಡುವ ನೀ ಕೆಲಸ ಹೇಳೋದಷ್ಟೇ.
3: ಆಯ್ತು ಗುರುಗಳೇ,
2: ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತೇವೆ.

0: ಭಾರಿ ಇದ್ರೆ ತಗೋರಪ್ಪ ಇಬ್ರು, ನನ್ನೇ ಗುರು ಮಾಡಿ ಕುಡಿಸ್ಬಿಟ್ರ ಇಲ್ಲಿ.
1: ಇಲ್ಲವ, ಈಗ ನಿಂದ ನಡೆದೈತ್ಲ ಕೆಲಸ, ನಾನು ಮಾಡೋದಷ್ಟ.
0: ನಾವೆಲ್ಲಾರು ಸ್ನೇಹಿತರು ಹಿಂಗೆ ನಕ್ಕೊಂಡು ಖುಷಿ ಖುಷಿಯಾಗಿ ಇರೋಣ. ನೆಕ್ಸ್ಟ್ ನಿಮ್ ಕಾರ್ಯಕ್ರಮಗಳು ಏನೇನು ಇರ್ತಾವ ಹೇಳ್ರಿ, ನಾನು ಕಾರ್ಯಕ್ರಮದೊಳಗೆ ಭಾಗವಹಿಸ್ತೀನಿ. ಆಯ್ತು, ಹಂಗಂದ್ರೆ ಹೆಂಗಂದ್ರು ಪ್ರಾಕ್ಟೀಸ್ ಕುಂತ್ವಿ, ಮತ್ತೆ ಮಧ್ಯಾಹ್ನ ಆಗಿದೆ, ಮತ್ತೆ ಎಲ್ಲ ಹೋಗ್ತೀರಿ, ಊಟ ಗಿಟ ಇಲ್ಲೇ ಮುಗಿಸ್ಕೊಂಡು ಹೋಗ್ರಿ.
1: ಮನು ಎರಡಾಗೈತಿ, ಇಲ್ಲೇ ಮಾಡ್ತೀವ ಹಪ್ಪಳಾಟ್ ಕರಿಯಾಕ ಹೇಳು. ಯಾಕೋಗಿ ಕೃಷ್ಣ, ಏನ್ರ ಬೇಕಂದ್ರೆ ಹೇಳು. ನಡಿ ಕೃಷ್ಣ, ಕೈ ತೊಳ್ಕೊಳ್ಳೋ, ನಡಿ ಲಗುನ ನಡಿ. ಶ್ರೀ, ನೀ ಮುಂದೇನು ಹೇಳ್ಬೇಡ, ಮೊದ್ಲು ನಮ್ದು ಪೇಟೋಬಾ ಆಮೇಲೆ ವಿಟೋಬಾ. ನಡಿ
0: ಬರ್.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀದೇವಿ ಭಂಡಾರ್ಕರ್ ಜೋಶಿ, ಭಾರತಿ ಸುಣಗಾರ್ ಹಾಗೂ ರಾಘವೇಂದ್ರ ಜೋಶಿ.

ಶ್ರೋತೃಗಳೇ ನಮಸ್ಕಾರ. ಕೇಳಿ ನೀತಿ ಕಥೆ. ರಾಜನೊಬ್ಬ ಒಂದು ರಾಜ್ಯ ಗೆದ್ದು ಸೈನ್ಯ ಸಮೇತನಾಗಿ ಗೆದ್ದ ರಾಜ್ಯದ ಸಂಪತ್ತಿನೊಂದಿಗೆ ಮರಳಿ ತನ್ನ ರಾಜ್ಯಕ್ಕೆ ಬರ್ತಾ ಇದ್ದ. ಗೆದ್ದ ರಾಜ್ಯದ ಸಂಪತ್ತನ್ನೆಲ್ಲ ಹೊತ್ತ ಆನೆ, ಕುದುರೆ, ಒಂಟೆಗಳು ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ವು. ಹೀಗೆ ಬರುವಾಗ ಒಂದು ಆನೆಯ ಮೇಲೆ ತುಂಬಿ ಹೊರಿಸಿದ್ದ ವಜ್ರ, ಮುತ್ತು, ರತ್ನ, ಬಂಗಾರದ ಮೂಟೆಗಳ ಕಟ್ಟು ಸಡಿಲಗೊಂಡು ಅದರಲ್ಲಿರೋ ಎಲ್ಲಾ ಸಂಪತ್ತು ದಾರಿಯುದ್ದಕ್ಕೂ ಚೆಲ್ಲತೊಡಗಿದ್ವು. ಹೀಗಿರ್ಬೇಕಾದ್ರೆ ಆನೆಯ ಸೈನ್ಯದ ಮುಂದೆ ಮುಂದೆ ಸಾಕ್ತಾ ಇದ್ದ ರಾಜನಿಗೆ ಸೈನಿಕರು ವಿಷಯ ತಿಳಿಸಿದ್ರು. ಆಗ ರಾಜ, ಸೈನಿಕರೇ, ತಮ್ಮ ಪ್ರಾಣದ ಹಂಗನ್ನ ತೊರೆದು ರಾಜ್ಯದ ವಿಜಯಕ್ಕಾಗಿ ಹೋರಾಡಿದ್ದೀರಿ, ವಿಜಯದಲ್ಲಿ ತಮಗೂ ಪಾಲಿದೆ. ಚೆಲ್ಲಿ ಹೋಗ್ತಾ ಇರೋ ಸಂಪತ್ತನ್ನ ತಾವೆಲ್ಲರೂ ಕೂಡ ಆಯ್ದುಕೊಳ್ಳಿ ಅಂತ ಹೇಳ್ದ ರಾಜ. ರಾಜನ ಈ ಉದಾರ ಗುಣಕ್ಕೆ ಸೈನಿಕರೆಲ್ಲ ರಾಜನಿಗೆ ಜಯಘೋಷ ಹಾಕ್ತಾ ಸಂಪತ್ತನ್ನ ಆಯ್ದುಕೊಳ್ಳೋದ್ರಲ್ಲಿ ತೊಡಗಿದ್ರು. ಆದ್ರೆ ರಕ್ಷಣೆಗಾಗಿ ರಾಜನ ಪಕ್ಕದಲ್ಲಿಯೇ ನಿಂತಿದ್ದ ಸೈನಿಕ ಮಾತ್ರ ಅಲುಗಾಡಲಿಲ್ಲ. ರಾಜ ಆ ಸೈನಿಕನಿಗೆ, ನೀನು ಸಂಪತ್ತನ್ನ ಆಯ್ದುಕೊಳ್ಳಲು ಹೋಗು ಅಂತ ಹೇಳ್ದ. ಆಗ ಸೈನಿಕ ರಾಜನಿಗೆ ಹೀಗೆ ಹೇಳಿದ, ಮಹಾಪ್ರಭುಗಳೇ, ನನ್ನ ಮೇಲೆ ತಾವು ತುಂಬಾ ಭರವಸೆ ಇಟ್ಟು ತಮ್ಮ ರಕ್ಷಣೆಯ ಕರ್ತವ್ಯವನ್ನ ನನಗೆ ವಹಿಸಿದ್ದೀರಿ. ಹೀಗಾಗಿ ನನಗೆ ತಮ್ಮ ಪ್ರಾಣ ರಕ್ಷಣೆ ಹಾಗೂ ತಮ್ಮ ಪ್ರೀತಿ ವಿಶ್ವಾಸ ನನಗೆ ಮುಖ್ಯ. ಇದ್ರ ಮುಂದೆ ನನಗೆ ಯಾವುದೇ ಸಿರಿ ಸಂಪತ್ತು ಬೇಡ ಅಂತ ಹೇಳ್ದ. ರಾಜ ಸೈನಿಕನ ಕರ್ತವ್ಯ ನಿಷ್ಠೆಗೆ ಮೆಚ್ಚಿ, ನನ್ನ ರಾಜ್ಯದ ಮಹಾಮಂತ್ರಿ ಹುದ್ದೆಗೆ ನೀನೇ ಯೋಗ್ಯನೆಂದು ಹೇಳಿ ಸೈನಿಕನನ್ನ ರಾಜ್ಯದ ಮಹಾಮಂತ್ರಿಯನ್ನಾಗಿ ನೇಮಿಸಿದ. ಶ್ರೋತೃಗಳೇ, ಕೇಳಿದ್ರಲ್ಲ ಇಂದಿನ ನೀತಿ ಕಥೆಯನ್ನ. ಈ ಕಥೆಯ ನೀತಿ ಹೀಗಿದೆ: ನಮಗೆ ವಹಿಸಿಕೊಟ್ಟ ಕೆಲಸವನ್ನ ಶ್ರದ್ಧೆ ನಿಷ್ಠೆಯಿಂದ ಮಾಡಿದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗುವುದಲ್ಲದೆ ಪದವಿ ಸಂಪತ್ತು ಎಲ್ಲವೂ ಕೂಡ ನಮ್ಮ ಹಿಂದೆ ತಾನಾಗಿಯೇ ಬರುವವು. ಶ್ರೋತೃಗಳೇ, ಕೇಳಿದ್ರಲ್ಲ ನೀತಿ ಕಥೆಯನ್ನ. ನಮಸ್ಕಾರ.

0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ವಿಜಯಪುರ ಆಕಾಶವಾಣಿ ಸಮಯ ಬೆಳಗಿನ 9:10:03. ಆತ್ಮೀಯರ, ಮಿಶ್ರ ಗೀತೆಗಳ ಕಾರ್ಯಕ್ರಮ ಈಗ. ಮೊದಲಿಗೆ ಬಿ ಕೆ ಸುಮಿತ್ರಾ ಹಾಡಿರುವ ಒಂದು ಭಕ್ತಿಗೀತೆ, ರಚನೆ ಆರ್ ಎನ್ ಜಯಗೋಪಾಲ್ ಅವರದು.

ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವರಿಂದ ಮೀರಾ ಭಜನ್ ಪ್ರಸಾರವಾಯಿತು ಸ್ನೇಹಿತರೆ. ಇನ್ನು ಮುಂದೆ ಡಾಕ್ಟರ್ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ಭಾವಗೀತೆ.

ಸ್ನೇಹಿತರೆ, ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಂದು ಕನ್ನಡ ಚಿತ್ರಗೀತೆ. ಗಾಯಕಿ ಬಿ ಆರ್ ಛಾಯಾ. ವಿಜಯ ನರಸಿಂಹ ಬರೆದ ಹಾಡಿಗೆ ಸಂಗೀತ ಸಂಯೋಜನೆಯನ್ನು ವಿಜಯ ಭಾಸ್ಕರ್ ಮಾಡಿದ್ದಾರೆ. ಆಯ್ದುಕೊಂಡ ಚಿತ್ರ ಅಮೃತ ಘಳಿಗೆ. ವಿಶೇಷ ಅಂದರೆ ಬಿ ಆರ್ ಛಾಯಾ ಅವರು ಹಾಡಿರುವ ಮೊದಲ ಗೀತೆ ಇದು.

ಸ್ನೇಹಿತರೆ, ಪುಟ್ಟಣ್ಣ ಕನಗಲ್ ಅವರ ನಿರ್ದೇಶನದಲ್ಲಿ 1984 ತೆರೆಗೆ ಬಂದಂಥ ಅಮೃತ ಘಳಿಗೆ ಚಿತ್ರದ ಗೀತೆಯನ್ನು ಪದ್ಮಾ ವಾಸಂತಿಯವರ ಅಭಿನಯದಲ್ಲಿ ಬಿ ಆರ್ ಛಾಯ್ ಅವರ ಕಂಠಸಿರಿಯಲ್ಲಿ ಕೇಳುತ್ತಿದ್ದಿರಿ. ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಂದು ಹಿಂದಿ ಚಿತ್ರಗೀತೆ. 1978 ತೆರೆಗೆ ಬಂದಂಥ ಘರ್ ಚಿತ್ರದ ಗೀತೆ ಇದಾಗಿದೆ.

ಸ್ನೇಹಿತರೆ, ತುಂಬ ಮೆಲೋಡಿ ಆಗಿರ್ತಕ್ಕಂಥ ಹಾಡನ್ನು ಕೇಳ್ಕೊಂಬಂದ್ವಿ. ಈಗ ತಾನೇ ಘರ್ ಚಿತ್ರದ್ದು ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್ ಧ್ವನಿ ನೀಡಿದ ಈ ಗೀತೆಯನ್ನು ಬರೆದಂಥವರು ಗುಲ್ಜಾರ್ ಆಗಿದ್ದರು. ಆಡಿ ಬರ್ಮನವರ ಸಂಗೀತದಲ್ಲಿ ಗೀತೆ ಮೂಡಿಬಂತು. ವಿನೋದ್ ಮೆಹ್ರಾ ರೇಖಾ ಅವರ ಅಭಿನಯದಲ್ಲಿ ತೆರೆಗೆ ಬಂದ ಚಿತ್ರದ ಹಾಡು ಇದಾಗಿತ್ತು. 78ರಲ್ಲಿ ಘರ್ ಚಿತ್ರದ್ದು. ಈ ಹಾಡಿನೊಂದಿಗೆ ಮಿಶ್ರ ಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಇದು ವಿಜಯಪುರ ಆಕಾಶವಾಣಿ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
3: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
4: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
5: ಬಿಲ್ ಮಾಡ್ತಿದ್ದಾರೆ.
2: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
6: RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದನ್ನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಎಡಕಲು ಗುಡ್ಡದ ಮೇಲೆ ಚಂದ್ರಶೇಖರ್ ಮತ್ತು ಆಶಾ ಲತಾ ಅವರ ಮೇಲೆ ಫಿಕ್ಸರೈಸ್ ಮಾಡಿದ ಹಾಡನ್ನು ಈಗ ತಾನೇ ಕೇಳಿದರೆ ಸ್ನೇಹಿತರೆ, ಅವಳಿ ಜವಳಿ ಚಿತ್ರಕ್ಕೆಂದು 81ನೇ ಇಸ್ವಿಯಲ್ಲಿ ಚಿತ್ರ ತೆರೆಗೆ ಬಂದಿತ್ತು. ಸತ್ಯಮೌರ ಸಂಗೀತದಲ್ಲಿ ವಿಜಯ ನರಸಿಂಹ ಬರೆದ ಹಾಡು ಇದಾಗಿತ್ತು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಆಟೋರಾಜ ಚಿತ್ರದ್ದು. ಚಿವುದಶಂಕರ ಬರೆದ ಹಾಡಿಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಹಾಡಿಗೆ ಅಭಿನಯ ಶಂಕರ್ ನಾಗ್ ಮತ್ತು ಗಾಯತ್ರಿ ನಾಗ್ ಅವರದ್ದು.

ಸುಮಧುರ ಗೀತೆಗಳ ಗಾಯನ ಸದ್ಯಕ್ಕೆ ಸಾಗಿದೆ ಸ್ನೇಹಿತರೆ. ಅದರಲ್ಲಿ ನಮ್ಮ ಪಯಣ ಹೋಯ್ತು ನೇತಾಜಿ. ಈ ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇರೋದು ನಿಮ್ಮ ನೆಚ್ಚಿನ ಎಫ್ ಎಂ ಸ್ಟೇಷನ್ ವಿಜಯಪುರದಿಂದ. ಸ್ಟುಡಿಯೋ ಸಮಯ 9:43:57 ಆಗ್ತಾ ಇದೆ. ಇನ್ನು ಮುಂದೆ ಮೂರು ಹಾಡುಗಳು ಶ್ರೀನಾಥ್ ಮಂಜುಳಾ ಅವರ ಮೇಲೆ ಫಿಕ್ಸರ್ಸ್ ಮಾಡಿದ್ದು. ಮೊದಲಿಗೆ 1977 ತೆರೆಗೆ ಬಂದಂಥ ಧನಲಕ್ಷ್ಮಿ ಚಿತ್ರದ ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಸ್ವರ ಕಲ್ಪನೆಗೆ ಪದಗಳನ್ನು ಪೂರ್ಣಿಸಿದ್ದಾರೆ ಸತ್ಯನಾರಾಯಣ.

ಸ್ನೇಹಿತರೆ, ಈಗ ತಾನೇ ಶ್ರೀನಾಥ್ ಮತ್ತು ಮಂಜುಳ ಅವರ ಮೇಲೆ ಫಿಕ್ಸ್ ರೈಸ್ ಮಾಡಿರ್ತಕ್ಕಂಥ ಧನಲಕ್ಷ್ಮಿ, ಹುಡುಗಾಟದ ಹುಡುಗಿ ಮತ್ತು ಹಳ್ಳಿ ಹೈದ ಚಿತ್ರದ ಮೂರು ಗೀತೆಗಳನ್ನು ಕೇಳ್ತಾ ಇದ್ರಿ. 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಈ ಕ್ಷಣದಲ್ಲಿ. ಇನ್ನು ಮುಂದೆ ಡಾಕ್ಟರ್ ವಿಷ್ಣುವರ್ಧನ್ ಆರತಿಯವರ ಅಭಿನಯದಲ್ಲಿ ಮೂಡಿಬಂದ ಚಿತ್ರದ ಹಾಡು ಸಿಡಿದೆದ್ದ ಸಹೋದರ. ಜಿ ಉದಯ್ ಶಂಕರ್ ಬರೆದ ಹಾಡಿದು, ಸತ್ಯಂ ಅವರಿಂದ ಸಂಗೀತ ಸಂಯೋಜನೆ, ಧ್ವನಿಗಳು ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಎಸ್ ಜಾನಕಿ ಅವರದು.

ಇದು ವಿಜಯಪುರ ಆಕಾಶವಾಣಿ. ಸರಿಯಾಗಿ 10 ಗಂಟೆಗೆ ಮುಂದಿನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸಮಯ ಆಗಿದೆ 10:30. ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಕರ್ನಾಟಕದ ಕರಾವಳಿ, ಸಾಮಾನ್ಯವಾಗಿ ನಾವು ಕರಾವಳಿ ಅಂತಾನೆ ಕರಿತೀವಿ. ಇದು ಅರೇಬಿಯನ್ ಸಮುದ್ರದ ಪೂರ್ವ ತೀರದಲ್ಲಿ ಸುಮಾರು 320 ಕಿಲೋಮೀಟರ್ಗಳಷ್ಟು ವಿಸ್ತರಿಸಿದೆ. ಪಶ್ಚಿಮ ಘಟ್ಟಗಳು ಮತ್ತು ಸಾಗರದ ನಡುವೆ ಇರುವಂತಹ ಈ ಪ್ರದೇಶವು 3 ಜಿಲ್ಲೆಗಳನ್ನು ವ್ಯಾಪಿಸಿದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ. ಇದು ಪ್ರಾಚೀನ ಕಡಲ ತೀರಗಳು, ಪವಿತ್ರ ದೇವಾಲಯಗಳು, ಹಾಗೆಯೇ ಶ್ರೀಮಂತ ಜೀವ ವೈವಿಧ್ಯತೆಯ ವಿಶಿಷ್ಟ ಮಿಶ್ರಣವೂ ಕೂಡ ಆಗಿದೆ. ಈ ನಮ್ಮ ಕರಾವಳಿಯ ಬಗ್ಗೆ ನಾನು ಹೇಳೋದ್ರಕ್ಕಿಂತ ಈ ಹಾಡನ್ನೇ ನೀವು ಕೇಳಿದರೆ ಹೇಗೆ ಅಂತ ಅನಿಸ್ತಾ ಇದೆ. ಕೇಳಿ ಕೇಳಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮಸಣದ ಹೂ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜಯರಾಮ್ ಜಯಚಂದ್ರನ್ ಹಾಗೂ ಸಂಗಡಿಗರು. ಸೂರಂ ಯಕ್ಕುಂಡಿಯವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

ಒಂದು ದೇಶದ ನಿಜವಾದ ಭಾಗ್ಯ ಅಲ್ಲಿಯ ಜನರು ತಮಗೆ ಪ್ರಕೃತಿಯು ನೀಡಿದಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ಬಾಳೋದಕ್ಕೆ ಮತ್ತು ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಂಡು ವ್ಯಕ್ತಿತ್ವವು ಅರಳುವಂತೆ ಬಾಳೋದಕ್ಕೆ ಅವರು ಕಲಿಬೇಕಾಗತ್ತೆ. ಸಾಹಸ ಮನೋವೃತ್ತಿ ಬೇಕು, ಬುದ್ಧಿಶಕ್ತಿ ಬೇಕು, ಕಷ್ಟ ಸಹಿಷ್ಣುತೆ ಬೇಕು, ಒಟ್ಟಿಗೆ ಕೆಲಸ ಮಾಡುವ ಸಹಕಾರದ ಮನೋಧರ್ಮ ಬೇಕು. ತಮ್ಮ ನಾಡು ನುಡಿಗಳೆಂಬಂತಹ ಅಭಿಮಾನ ನರಗಳಲ್ಲಿ ಪುಟಿಯುತ್ತಿರಬೇಕು. ತಮ್ಮ ಸಮಾಜದ ಆಗುಹೋಗುಗಳಲ್ಲಿ ನಿಜವಾದಂತಹ ಆಸಕ್ತಿ ಇರಬೇಕು. ಸಮಾಜದ ಸದಸ್ಯ ತನ್ನ ಹೊಣೆಗಾರಿಕೆಯನ್ನ ಗುರುತಿಸಬೇಕು. ನಾಗರಿಕ ಸಮಾಜವನ್ನ ಪೋಷಿಸಿ ಬೆಳೆಸುವಂತಹ ನಾಯಕತ್ವ ಬೇಕು, ನ್ಯಾಯಪ್ರಜ್ಞೆ ಬೇಕು. ಸಮಾಜದ ಬದುಕು ನಿಂತ ನೀರಾಗಿ ಕೊಳೆಯ ತೊಡಗಿದರೆ ಪರಿಹಾರ ಕಂಡುಕೊಳ್ಳುವಂತಹ ದಿಟ್ಟತನ ವಿವೇಚನೆ ಕೂಡ ಬೇಕು. ಸಮಾಜದಲ್ಲಿ ಅಗತ್ಯವಾದಂತಹ ಬದಲಾವಣೆಗಳನ್ನ ಸಾಧಿಸುವ ಕಾರ್ಯಪಟುತ್ವ ಇರಬೇಕು. ಜನಕ್ಕೆ ತಮ್ಮ ನಾಡನ್ನ ಹೊರಗಿನ ಶತ್ರುಗಳಿಂದ ರಕ್ಷಿಸೋದಕ್ಕೆ ಬಾಹುಬಲ, ಧೈರ್ಯ, ಒಗ್ಗಟ್ಟು, ಶಸ್ತ್ರಾಸ್ತ್ರ ಬಲ ಉತ್ಪಾದಿಸುವಂತಹ ಪ್ರತಿಭೆ ಕೂಡ ಬೇಕು. ಏನು ಇದೆಲ್ಲ ಬೇಕು ಅಂತ ಹೇಳ್ತಾ ಇದ್ದೀನಿ ಅನ್ಕೊಂಡ್ರ, ಹೌದು, ಇದೆಲ್ಲ ಶಕ್ತಿ ಇದೆ ನಮ್ಮ ಕನ್ನಡಿಗರಿಗೆ ಅಂತ ಹೇಳ್ತಾ ಮುಂದಿನ ಗೀತೆ ಪ್ರಸಾರ ಮಾಡ್ತಾ ಇದ್ದೇನೆ. ಮುಂದಿನ ಗೀತೆ ಕಣ್ತೆರೆದು ನೋಡು ಚಿತ್ರದ ಗೀತೆ. ಜಿ ಕೆ ವೆಂಕಟೇಶ್ ಅವರು ಹಾಡಿದ್ದಾರೆ. ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ರಘುದೀಕ್ಷಿತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕನ್ನಡ ಗೊತ್ತಿಲ್ಲ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹರಿ ಪಾರಕ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸ್ನೇಹಿತರೆ, ಕನ್ನಡ ಅಂತಂದರೆ ಕನ್ನಡ ನಾಡಿನ ಪ್ರತಿಯೊಂದು ಮನೆಯಲ್ಲೂ ಕೂಡ ಕನ್ನಡದ ಜಯಭೇರಿ ಮೊಳಗಬೇಕು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕನ್ನಡ ಪ್ರೇಮ ಜಾಗೃತವಾಗಬೇಕು. ವರ್ಷಪೂರ್ತಿ ಕನ್ನಡ ಹಬ್ಬವನ್ನು ನಾವು ಆಚರಿಸುವಂತಾಗಬೇಕು. ಆಗ ಮಾತ್ರ ನಮ್ಮ ಕನ್ನಡ ನಾಡು, ನುಡಿ, ಸಂಸ್ಕೃತಿ, ನಾಗರಿಕತೆ, ಪರಂಪರೆಯನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕಟಿಬದ್ಧರಾಗಿ ನಿಲ್ಲೋಣ. ನಮ್ಮ ಮಕ್ಕಳಲ್ಲೂ ಕೂಡ ಕನ್ನಡದ ಪ್ರೇಮವನ್ನು ಬೆಳೆಸೋಣ.

ನಮ್ಮನ್ನೆಲ್ಲ ಸೃಷ್ಟಿಸಿರುವವಳು ದೇವಿ, ನಮ್ಮನ್ನು ಪೊರೆಯುತ್ತಿರುವವಳು ದೇವಿ ಅಂತ ನಾವು ದೃಢವಾಗಿ ನಂಬಿದ್ದೇವೆ. ನಾವು ಭಾರತ ಮಾತೆಯ ತನುಜಾತೆಯ ಸಿಂಹಾಸನಾಧೀಶ್ವರಿ ಭುವನೇಶ್ವರಿ ನಮ್ಮೆಲ್ಲರ ಮನದಲ್ಲಿ ನೆಲೆಗೊಂಡು ಕನ್ನಡದ ಪ್ರೀತಿಯನ್ನು ಸ್ಥಿರಗೊಳಿಸಲಿ ಅಂತ ಆಶಿಸ್ತಾ ನಮ್ಮ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆರಡು ಗೀತೆಗಳೊಂದಿಗೆ. ಮುಂದಿನ ಗೀತೆ ಮರೆಯದ ಹಾಡು ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ. ಮುತ್ತಯ್ಯ ಭಾಗವತರ ವಿರಚಿತ ಈ ಕೀರ್ತನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಈ ಕುರಿತಂತೆ ವಿಶೇಷ ಚರ್ಚೆ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಶಿವಪ್ರಕಾಶ್, ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕರು. ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಸಹೃದಯ ಕೇಳುಗೆ ಕೋಟಿಗೆ ನಮಸ್ಕಾರ. ತಮಗೆಲ್ಲ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ಕೇಳುಗರೆ, ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮತ್ತೆ ಬಂದಿದೆ. ಇದು 12ನೇ ಆವೃತ್ತಿ. ಭಾರತ ಜಗತ್ತಿನ ಜನಕೋಟಿಗೆ ಅನೇಕ ವಿದ್ಯೆಗಳನ್ನು ಕೊಟ್ಟಿದೆ, ಅದರಲ್ಲಿ ಯೋಗವೂ ಕೂಡ ಒಂದು. ಇವತ್ತು ಇಡೀ ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಯೋಗ ಯೋಗ ಅಂತ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೂ ಕೂಡ 12 ವರ್ಷಗಳು ತುಂಬಿದೆ. ಇಂಥ ಸುಯೋಗದ ಹೊತ್ತಿನಲ್ಲಿ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು, ಅದರ ಮಹತ್ವವನ್ನು, ಹಾಗೆಯೇ ಈ ವರ್ಷದ ಘೋಷವಾಕ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡೋದಕ್ಕೆ ಮುಂದಾಗಿದ್ದೇವೆ. ನಿಮಗೆ ಮಾಹಿತಿ ನೀಡುತ್ತಾ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಂಪನ್ನಗೊಳಿಸೋದಕ್ಕೆ ಡಾಕ್ಟರ್ ಎಂ ಶಿವಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಶಿವಪ್ರಕಾಶ್ ಅವರು ಮೂಲತಃ ಯೋಗ ಗುರುಗಳು, ಯೋಗಾಚಾರ್ಯರು. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ವೇದಿಕೆಗಳಲ್ಲಿ ಯೋಗವನ್ನು ಕುರಿತು, ಅದರ ಮಹತ್ವವನ್ನು ಕುರಿತು ಮಾತಾಡಿದ್ದಾರೆ. ಸ್ವತಃ ಯೋಗಪಟುಗಳು ಕೂಡ ಹೌದು. ವಿಶೇಷವಾಗಿ ಇವರು ಒತ್ತಡ ನಿರ್ವಹಣೆ, ಯೋಗ ಚಿಕಿತ್ಸೆ, ಶಕ್ತಿ ನಿರ್ವಹಣೆ, ಕಾಸ್ಮಿಕ್ ಹೀಲಿಂಗ್, ಇದಲ್ಲದೆ ಸೈಂಟಿಫಿಕ್ ಪ್ರಾಣಾಯಾಮ, ಈ ಪ್ರಕಾರದ ಬಗ್ಗೆ ಹೆಚ್ಚು ಪರಿಣತಿಯನ್ನು ಹೊಂದಿದವರು. ಬನ್ನಿ ಹಾಗಾದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗ್ಗೆ ಡಾಕ್ಟರ್ ಎಂ ಶಿವಪ್ರಕಾಶ್ ಜೊತೆ ಮಾತುಕತೆಗೆ ಮುಂದಾಗೋಣ. ಸರ್, ನಮಸ್ಕಾರ.
3: ನಮಸ್ಕಾರ.
2: ತಮಗೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಸರ್, ಯಾಕೆ ಈ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ, ಇದರ ಮಹತ್ವ ಏನು ಸರ್?
3: ಇವತ್ತಿನ ಈ ವರ್ಷದ ಯೋಗದ ಒಂದು ಥೀಮ್ ಏನಿದೆ, ಅದು ವೃದ್ಧಾಪ್ಯಕ್ಕಾಗಿ ಯೋಗ,
2: ಆರೋಗ್ಯಕರ
3: ವೃದ್ಧಾಪ್ಯಕ್ಕಾಗಿ ಯೋಗ.

0: ಹಾಗಾಗಿ ಈಗ ವೃದ್ಧಾಪ್ಯಕ್ಕಾಗಿ ಯೋಗವನ್ನು ಮಾಡೋದ್ರಿಂದ ಮುಂದೆ ಆಗುವಂತಹ ಏನು ಸಮಸ್ಯೆಗಳಿದೆ, ಆರೋಗ್ಯದ ಸಮಸ್ಯೆಗಳನ್ನ ಅದನ್ನು ನಾವು ತಡೆಗಟ್ಬೋದು. ಮತ್ತು ವೃದ್ಧಾಪ್ಯದಲ್ಲೂ ಕೂಡ ಈ ಒಂದು ಯೋಗವನ್ನು ಆಚರಣೆ ತರಬಹುದು. ಸೊ ಇದರಿಂದ ಏನಾಗುತ್ತೆ, ಅವರು ಆರೋಗ್ಯಕರವಾಗಿ ಮತ್ತು ಒತ್ತಡ ನಿರ್ವಹಣೆಗೆ ಇದು ಬಹಳಷ್ಟು ಸಹಕಾರಿ ಆಗುತ್ತೆ.
1: ಓಕೆ ಓಕೆ, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗನ ಅಳವಡಿಸ್ಕೊಳ್ಬೇಕು. ಬಹುಶಃ ನನಗನ್ಸೋದು ವೃದ್ಧಾಪ್ಯದ ಹೊತ್ತಿನಲ್ಲಿ ಮಾಡೋದಕ್ಕಿಂತ ವೃದ್ಧಾಪ್ಯ ಬರೋದಕ್ಕೆ ಮೊದಲೇ ಮಾಡಿಕೊಂಡ್ರೆ, ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮುಂದೆ ವೃದ್ಧಾಪ್ಯದಲ್ಲಿ ಬರತಕ್ಕಂಥ ಅನಾರೋಗ್ಯವನ್ನು ತಡೆಗಟ್ಟಬೋದು ಅಂತೀರಾ?
0: ಖಂಡಿತ ಸರ್, ಖಂಡಿತ.
1: ಓಕೆ, ಅಥವಾ ವೃದ್ಧಾಪ್ಯದಲ್ಲಿ ಯೋಗ ಮಾಡ್ಬೋದಾ? ಎರಡೂ ಕಾರಣಗಳನ್ನು ನಾವು ಕೊಡ್ಬೋದು.
0: ಈಗ ಚಿಕ್ಕರಿಂದನೇ ಅವರು ಯೋಗಾಭ್ಯಾಸವನ್ನು ಮಾಡ್ತಾ ಹೋದಾಗ ಅದು ಮುಂದೆ ಬರುವಂಥ ಆರೋಗ್ಯದ ಸಮಸ್ಯೆಗಳನ್ನು, ಕಾಯಿಲೆಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಈ ಒಂದು ಯೋಗವನ್ನು, ಈ ಪ್ರಾಣಾಯಾಮ ಧ್ಯಾನವನ್ನು ವೃದ್ಧಾಪ್ಯದಲ್ಲೂ ಕೂಡ ಆಚರಣೆ ಮಾಡುವಂಥದ್ದು ಕೂಡ ನಾವು ಮಾಡ್ಬೋದು. ಸೊ ಹಾಗಾಗಿ ಈ ಸರಿಯ ಒಂದು ಈ ವರ್ಷದ ಥೀಮ್ ಏನಿದೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋದು ಭಾಳ ಸೂಕ್ತ ಅಂತ ನನಗನ್ಸುತ್ತೆ.
1: ಓಕೆ, ಅಂದರೆ ಒಟ್ಟು ಜಗತ್ತಿನ ಇಳಿಸಂಜೆಯಲ್ಲಿರ್ತಕ್ಕಂಥ ವಯಸ್ಸಾದವ್ರನ್ನ ಗಮನದಲ್ಲಿಟ್ಕೊಂಡು ಈ ಸರಿಯ ಥೀಮನ್ನು ಕಾಯಿನ್
0: ಮಾಡಿದೆ.
1: ಭಾರತ ಜಗತ್ತಿಗೆ ಅನೇಕ ವಿದ್ಯೆಗಳನ್ನು ಕೊಟ್ಟಿದೆ, ಅದರಲ್ಲಿ ಇದು ಒಂದು ವಿದ್ಯೆ ಎನ್ನುವಂಥದ್ದು ನಾವೆಲ್ಲ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಎಷ್ಟು ಅನಿವಾರ್ಯ ಇತ್ತು ಸರ್ ಜಗತ್ತಿಗೆ ಈ ವಿದ್ಯೆಯನ್ನು ಕೊಡುವಂಥದ್ದು, ಭಾರತದ ಮಣ್ಣಿನ ವಿದ್ಯೆಯನ್ನು?
0: ಭಾರತ ಹಲವಾರು ವಿದ್ಯೆಗಳನ್ನು ಕೊಟ್ಟಿದೆ ನಾವು ಹೇಳ್ದಂಗೆ, ಆದರೆ ಯೋಗ ಇದರಲ್ಲಿ ಪ್ರಮುಖವಾದಂಥ ಒಂದು ವಿದ್ಯೆ. ಹಿಂದೆ ಯೋಗವನ್ನು ಈ ಗುರುಕುಲ ಏನು ನಡೆಸ್ತಾ ಇದ್ರು, ಅದರಲ್ಲಿ ವಿದ್ಯಾಭ್ಯಾಸ ಶುರುವಾಗುವಂಥದ್ದೇ ಯೋಗಾಭ್ಯಾಸದ ಮುಖಾಂತರ. ಸೂರ್ಯ ನಮಸ್ಕಾರ ಮಾಡುವುದರಿಂದನೇ ಶುರುವಾಗುವಂಥದ್ದು ಈ ಒಂದು ಪ್ರಾಚೀನವಾದಂಥ ಒಂದು ಯೋಗ ಪದ್ಧತಿ ನಡ್ಕೊಂಡು ಬಂದಿರುವಂಥದ್ದು. ಸೊ ಈ ಯೋಗಾಭ್ಯಾಸವನ್ನು ಯಾಕೆ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ, ಈ ಒಂದು ದೈಹಿಕವಾದಂಥ ಆರೋಗ್ಯ, ಮಾನಸಿಕ ಆರೋಗ್ಯ, ಮತ್ತು ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಮತ್ತು ಆಧ್ಯಾತ್ಮಿಕ ಆರೋಗ್ಯ, ಇದು ಸಂಪೂರ್ಣ ಏನು ಹೇಳ್ತೀವೋ ವ್ಯಕ್ತಿತ್ವ ಅಂತ ಹೇಳ್ತೀವಿ, ವ್ಯಕ್ತಿತ್ವದ ಒಂದು ವಿಕಾಸ ಈ ಯೋಗದಿಂದ ಆಗುತ್ತೆ. ಈ ಯೋಗ ಏನು ಮಾಡುತ್ತೆ, ಇದೊಂದು ದೇಹ ಮನಸ್ಸು ಈ ಎರಡನ್ನೂ ಕೂಡ ಒಂದು ಮಾಡುವಂಥದ್ದು. ದೇಹ ಉಸಿರಾಟ ಮನಸ್ಸನ್ನು ಒಂದು ಮಾಡೋದಕ್ಕೆ ಯೋಗ ಅಂತ ಕರಿತೀವಿ. ದೇಹ ಉಸಿರಾಟ ಮನಸ್ಸು ಬುದ್ಧಿಯನ್ನು ಒಂದು ಮಾಡೋದಕ್ಕೆ ಯೋಗ ಅಂತ ಕರಿತೀವಿ.
1: ನಮ್ಮಲ್ಲಿರುವ ಅಂದ್ರೆ ಬರೀ ಆಸನಗಳಲ್ಲ ಅನ್ನುವಂಥದ್ದು ನಿಮ್ಮ ಮಾತಿನಿಂದ ವ್ಯಕ್ತ ಆಗ್ತಾ?
0: ಖಂಡಿತ ಖಂಡಿತ, ಬರೀ ಆಸನಗಳಷ್ಟೇ ಅಲ್ಲ ಅದ ಯೋಗ ಅನ್ನೋದು. ಯಾಕೆಂದರೆ ಪತಂಜಲಿ ಅಷ್ಟಾಂಗ ಸೂತ್ರದಲ್ಲಿ ಯೋಗವನ್ನು 8 ಭಾಗಗಳಾಗಿ ವಿಂಗಡಿಸ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಭಾಗಗಳಾಗಿ ವಿಂಗಡಿಸ್ತಾರೆ. ಸೊ ಯೋಗ ಅನ್ನೋದು ನಮ್ಮಲ್ಲಿರುವ ಚೈತನ್ಯ, ವಿಶ್ವ ಚೈತನ್ಯದ ಜೊತೆಗೆ ಒಂದು ಮಾಡುವುದಕ್ಕೆ ಯೋಗ ಅಂತ ಹೇಳಿದ್ರೆ ಸಮನ್ವಯ ಅಂತ, ಇದು ಒಂದುಗೂಡಿಸುವಂಥದ್ದು ಅಂತ. ಸೊ ಅದಕ್ಕೆ ಯೋಗವನ್ನು ಪೂರಕವಾಗಿ ನಮ್ಮ ಪ್ರಾಚೀನವಾದಂಥ ಒಂದು ಋಷಿಮುನಿಗಳ ಏನು ಒಂದು ಜ್ಞಾನ ಇದೆ, ಅದನ್ನು ಈ ಗುರುಕುಲದಿಂದ ಸಾವಿರಾರು ವರ್ಷಗಳಿಂದ ಇದನ್ನು ನಡ್ಕೊಂಡು ಬಂದಿದೆ. ಯಾಕೆಂದರೆ ಪತಂಜಲಿಯವರೇ 5,000 ವರ್ಷಗಳಿಂದನೇ ಈ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ, ಯೋಗಾಂಗ ಅನುಷ್ಠಾನ ಶುದ್ಧಿಕ್ಷಯೆ ಜ್ಞಾನ ದೀಪ್ತಿರ ವಿವೇಕ ಖ್ಯಾತ ಅಂತ. ಅಂದರೆ ಯೋಗವನ್ನು ಅನುಷ್ಠಾನಗೊಳಿಸೋದ್ರಿಂದ ದೇಹ ಮನಸ್ಸು ಆರೋಗ್ಯಕರವಾಗಿರ್ತದೆ, ಶುದ್ಧಿ ಶುದ್ಧಿ ಅಂದರೆ ಆರೋಗ್ಯ ಅಂತ, ಈ ಒಂದು ಜ್ಞಾನ ಸಮೃದ್ಧಿ ಆಗ್ತದೆ, ಜ್ಞಾನ ಜಾಸ್ತಿ ಆಗ್ತದೆ. ವಿವೇಕ ಖ್ಯಾತ ಅಂದರೆ, ವಿವೇಕ ಅಂದರೆ ಇದೊಂದು ಬುದ್ಧಿವಂತಿಕೆ, ಖ್ಯಾತ ಅಂತಂದರೆ ಪಸರಿಸುವಂಥದ್ದು ಅಂತ, ವಿಶಾಲಗೊಳಿಸುವಂಥದ್ದು ಅಂತ. ಸೊ ಈ ಜ್ಞಾನದ ಜ್ಯೋತಿ ಬೆಳಗುತ್ತೆ ಅಂತ. ಸೊ ಯೋಗ ಅನ್ನೋದು ಬರೀ ಇವತ್ತೊಂದು ದಿವಸ ನೀವು ನೋಡ್ತಾ ಇರೋಂಗೆ ಮಾಧ್ಯಮಗಳಲ್ಲಿ ಬರೀ ಯೋಗಾಸನವನ್ನೇ ಯೋಗ ಅಂತ ಪ್ರತಿಬಿಂಬಿಸುವಂಥದ್ದು ಇದೆ. ಆದರೆ ಯೋಗಾಸನವೇ ಯೋಗ ಅಲ್ಲ, ಅದು ಒಂದು ಅಂಗ ಮಾತ್ರ. ಹಾಗಾಗಿ ಪ್ರಾಚೀನದಿಂದನೂ ಕೂಡ ಇಲ್ಲಿವರೆಗೆ ಭಾರತ ಈ ಒಂದು ಯೋಗ ವಿದ್ಯೆಯನ್ನು ಒಂದು ಮಹತ್ವದ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅಂತ ಅದ್ರ ಭಾವಿಸ್ತೀನಿ ನಾನು.
1: ಅಲ್ಲಿ ಒಂದು ಜ್ಞಾನ ಅನ್ನೋ ಪದವನ್ನು ಬಳಸಿದ್ರೆ ಬಹುಶಃ ಯೋಗ ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದಕ್ಕೂ ಕೂಡ ಯೋಗ, ಅದು ಜ್ಞಾನವೂ ಹೌದು, ಧ್ಯಾನವೂ ಹೌದು, ಹಾಗೆಯೇ ಕಲಿಯೂ ಹೌದು, ಶಿಕ್ಷಣವೂ ಹೌದು, ಒಟ್ಟಾರೆ ಜೀವನ ಮಾರ್ಗ ಅಂತ ಕರಿಬೋದಾ ಸರ್?
0: ಖಂಡಿತ ಖಂಡಿತ.
1: ಓಕೆ, ಯಾರಿಗೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇರತಕ್ಕಂಥ ಯಾವ ಮಾನವ ಸಂಕುಲಕ್ಕೆ ಈ ಯೋಗ ಅಗತ್ಯ ಆಗುತ್ತೆ, ಯಾಕೆ?
0: ಇವತ್ತೊಂದು ದಿವಸ ಪ್ರಪಂಚದಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಯೋಗ ಬೇಕು ಅಂತ ನಾನು ಅಂದ್ರೆ
1: ಹೇಳ್ತೀನಿ.
0: ಅದು ಚಿಕ್ಕ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಏಕಾಗ್ರತೆ, ನೆನಪಿನ ಶಕ್ತಿ, ಮತ್ತು ಅವ್ರು ಓದಿರುವಂಥ ನೆನಪಿಟ್ಕೊಳ್ಳುವಂಥದ್ದು, ಮತ್ತು ಪರೀಕ್ಷೆಗೆ ಹೋದಾಗ ಅವರಿಗೆ ಪುನರಾವರ್ತನೆಗೊಳಿಸುವಂಥದ್ದು, ಮತ್ತು ಈ ಉದ್ಯೋಗಿಗಳಿಗೆ ಮಾನಸಿಕ ಒತ್ತಡವನ್ನು ನಿರ್ವಹಿಸುವಂಥದ್ದು, ಗೃಹಿಣಿಯರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳುವಂಥದ್ದು,

0: ಯಾಕೆಂದ್ರೆ ಮನೆ ಮಂದಿನೆಲ್ಲ ನೋಡ್ಕೋಬೇಕಲ್ಲ ಅವರು.
1: ಖಂಡಿತ ಖಂಡಿತ,
0: ಕುಟುಂಬದ ಬಹಳ ಮುಖ್ಯವಾದಂತಹ ಭಾಗ ಅದು.
1: ಹೌದು ಹೌದು.
0: ಎಸ್ ಸರ್.
1: ಆಮೇಲೆ ವೃದ್ಧಾಪದಲ್ಲಿ ಅವ್ರಿಗೆ ಆರೋಗ್ಯದ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳುವಂಥದ್ದು, ನಿರ್ವಹಿಸುವಂಥದ್ದು. ಸೊ ಹೀಗೆ ಯೋಗ ಅನ್ನೋದು ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರಿಗೆ ಯೋಗ ಎಲ್ಲರಿಗೂ ಕೂಡ ಇದು ಅತ್ಯವಶ್ಯಕ ಅಂತ ನಾನು ಭಾವಿಸ್ತೇನೆ. ಇದು ಒಂದು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ. ಇದೊಂದು ಒಂದು ರೀತಿಯಲ್ಲಿ ಮನುಷ್ಯ ಕೊನೆಯ ಹಂತದಲ್ಲಿ ವೃದ್ಧಾಪ್ಯದ ಹಂತದಲ್ಲಿ ಅವನು ಆತ್ಮ ಸಾಕ್ಷಾತ್ಕಾರಕ್ಕೆ ಆ ಕಡೆಗೆ ನೋಡ್ತಿರ್ತಾನೆ. ಒಂದು ಅಂತಿಮ ಮೋಕ್ಷ, ಒಂದು ನಿರ್ವಾಣ ಅಂತ ಹೇಳ್ತೀವಿ, ಆ ಕಡೆ ನೋಡುವಂತ ಒಂದು ದೃಷ್ಟಿಕೋನ ಏನಿದೆ ಅದು ಯೋಗದಿಂದ ಅದು ಸಾಧ್ಯ ಅಂತ ಅನ್ಕೊಳ್ತೀನಿ ನಾನು.
0: ಅಂದ್ರೆ ಆ ಗುರಿಯನ್ನ ತಲುಪೋದಿಕ್ಕೆ, ಅದನ್ನ ಮುಟ್ಟೋದಿಕ್ಕೆ ಯೋಗದಿಂದ ಸಾಧ್ಯ ಆಗುತ್ತೆ.
1: ಖಂಡಿತ ಖಂಡಿತ.
0: ಹಾಗಾದ್ರೆ ಯೋಗದಿಂದ ಸಾಧ್ಯ ಅನ್ನೋದೇ ಆದ್ರೆ ಬಾಲ್ಯನ ಹೇಗೋ ಕಳೆದು ಬಿಡ್ತೀವಿ, ಯೌವನನು ಹೇಗೋ ಕಳೆದು ಬಿಡ್ತೀವಿ, ಮುಪ್ಪಿನ ಹಂತಕ್ಕೆ ಬಂದಾಗ ಇದನ್ನ ನಾವು ಅಳವಡಿಸ್ಕೊಳ್ಬಹುದಾ ಸರ್?
1: ಖಂಡಿತ. ಈ ಒಂದು ಯೋಗಾಭ್ಯಾಸದಲ್ಲಿ ಯೋಗಾಸನಗಳನ್ನ ವೃದ್ಧಾಪ್ಯದಲ್ಲಿ ಮಾಡಕ್ ಆಗದೇ ಇದ್ರೂ ಪ್ರಾಣಾಯಾಮ, ಈ ಬ್ರೀತಿಂಗ್ ಎಕ್ಸೈಸ್ ಅಂತ ಏನು ಹೇಳ್ತೀವಿ, ಅದನ್ನ ಮಾಡ್ಬೋದು, ಧ್ಯಾನವನ್ನು ಮಾಡ್ಬೋದು ಅವರು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಮುಪ್ಪಿನಲ್ಲಿ ಆಗ್ತಾ ಇರುವಂತ ಒಂದು ಕಾಯಿಲೆಗಳು ಅಥವಾ ಸಮಸ್ಯೆಗಳನ್ನ ನಿರ್ವಹಣೆ ಮಾಡೋದಕ್ಕೆ ಬಹಳಷ್ಟು ಸಹಕಾರಿಯಾಗಿರುತ್ತೆ. ಸೊ ಯಾವಾಗ ಅವ್ರಿಗೆ ಒತ್ತಡ ನಿರ್ವಹಣೆ ಆಗುತ್ತೆ ಅವಾಗ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸಿಗುತ್ತೆ. ಯಾವಾಗ ಶಾಂತಿ ನೆಮ್ಮದಿ ಏನೋ ಸಿಗುತ್ತೆ ಅವಾಗ ಒಂದು ಸಂತೋಷ ಒಂದು ಸಿಗುತ್ತೆ. ಸೊ ಹೀಗಾಗಿ ವೃದ್ಧಾಪ್ಯದಲ್ಲಿ ಈ ಒಂದು ಯೋಗವನ್ನು ಅಳವಡಿಸ್ಕೊಳ್ಳೋದೇ ಬಹಳಷ್ಟು ಮುಖ್ಯ ಅಂತ ನಾನಾದರೂ ಭಾವಿಸ್ತೇನೆ.
0: ಓಕೆ. ವೃದ್ಧಾಪ್ಯಕ್ಕೆ ಹೋದ ನಂತರ ನೀವು ಅಳವಡಿಸ್ಕೊಳ್ಳೋದಕ್ಕೆ ಬದಲಾಗಿ ಬಾಲ್ಯದಲ್ಲೇ ಇದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದೇ ಆದರೆ
1: ಖಂಡಿತ
0: ಬಾಲ್ಯ ಒಂದು ಒಳ್ಳೆ ಸಮಯನ ಸರ್ ನಮಗೆ ಇದನ್ನು ಅಳವಡಿಸ್ಕೊಳ್ಳೋದಕ್ಕೆ? ಯಾಕೆಂದರೆ ಕೆಲವು ಆಸನಗಳಿಗೆ ಆ ವಯೋಮಾನ ಈ ವಯೋಮಾನ ಅಂತ ಹೇಳ್ತೀವಿ, ಇದು ಬಾಲ್ಯದಲ್ಲೇ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯನಾ?
1: ಖಂಡಿತ. ಬಾಲ್ಯದಿಂದಲೇ ಅವರು 6 ವರ್ಷದ ನಂತರ ಯೋಗಾಸನವನ್ನು ಮಾಡ್ಬೋದು. ಅದೇ ರೀತಿಯೇ 12 ವರ್ಷ ಆದ ನಂತರ ಪ್ರಾಣಾಯಾಮವನ್ನು ಮಾಡ್ಬೋದು. ಯಾಕೆಂದರೆ ಈ ಒಂದು ಮಕ್ಕಳಿಂದನೇ ಈ ಯೋಗಾಭ್ಯಾಸ, ಈ ಪ್ರಾಣಾಯಾಮ ಧ್ಯಾನದ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಅವರು ಮುಂದೆ ಒಂದು ಯೌವನ ಮತ್ತು ವೃದ್ಧಾಪ್ಯಕ್ಕೆ ಬರುವಂಥದ್ರಲ್ಲಿ ಈ ಒಂದು ಸಾಧನೆಯನ್ನು ಮುಂದುವರ್ಸ್ಕೊಂಡು ಬರೋದಕ್ಕೆ ಸಹಾಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತೊಂದು ದಿವಸ ಎಲ್ಲ ಶಾಲಾ ಕಾಲೇಜುಗಳಿಗೆ ಈ ಒಂದು ಯೋಗಾಭ್ಯಾಸವನ್ನು ನೀವು ಕಟ್ಟುನಿಟ್ಟಾಗಿ ನೀವು ಮಾಡಬೇಕು, ಪಾಲಿಸಬೇಕು ಅಂತ ಒಂದು ನಿಯಮವನ್ನು ತಂದಿದೆ. ಮತ್ತು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಯೋಗ ತರಬೇತಿಗಾರನ್ನ, ಯೋಗ ಮಾಸ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಅವರು ಈ ಒಂದು ಯೋಗಾಭ್ಯಾಸವನ್ನು ಮಕ್ಕಳಿಗೆ ಕಲಿಸಬೇಕು ಅನ್ನೋದು ಕೂಡ ಇವತ್ತೊಂದು ದಿವಸ ಒಂದು ಆಚರಣೆಗೆ ತಂದಿದೆ. ಸೊ ಹಂಗಾಗಿ ಬಾಲ್ಯದಿಂದನೇ ಅವರು ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಏನಾಗುತ್ತೆ, ಆ ಮನಸ್ಸಿನ ಒಂದು
0: ಅಸಮತೋಲನ
1: ಆಗುತ್ತೆ ಮತ್ತೆ ದೈಹಿಕವಾದಂತಹ ಒಂದು ಯೋಗಾಸನಕ್ಕೆ ಅವ್ರಿಗೆ ಪೂರಕವಾಗಿರ್ತದೆ ಚಿಕ್ಕ ಮಕ್ಕಳಲ್ಲಿ. ದೊಡ್ಡವರಾದ್ಮೇಲೆ ಆಸನಗಳು ಮಾಡೋದು ಕಷ್ಟ ಆಗ್ಬೋದು, ಆದರೆ ಬಾಲ್ಯದಲ್ಲಿ ಅವ್ರಿಗೆ ಈ ಎಳೆಯ ವಯಸ್ಸಿನಲ್ಲಿ ಅವ್ರಿಗೆ ಬೋನ್ಸ್ ಇದೆ ಅದೆಲ್ಲ ಬಹಳ ಎಳೆಯದಾಗಿರ್ತದೆ, ಅದು ಬೆಂಡ್ ಮಾಡಿದ್ರೆ ಈಸಿಯಾಗಿ ಬೆಂಡ್ ಮಾಡುವಂಥದ್ದು, ದೇಹವನ್ನು ಬಾಗಿಸುವಂಥದ್ದಕ್ಕೆ ಬಹಳ ಸಹಕಾರಿಯಾಗಿರ್ತದೆ ಯೋಗಾಸನಗಳಿಗೆ. ಸೊ ಹಾಗಾಗಿ ನೀವು ದೊಡ್ಡವರಾದ್ಮೇಲೆ ಬಾಗ್ಸೋದು ಕಷ್ಟ ಆಗುತ್ತೆ. ಖಂಡಿತ ಖಂಡಿತ. ಹಂಗಾಗಿ ಯೋಗಾಭ್ಯಾಸವನ್ನು ಬಾಲ್ಯದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ತೀನಿ. ಮತ್ತೆ ಮನಸ್ಸು ಕೂಡ ಅವಾಗ ಬಹಳ ಮುಗ್ಧತೆಯಿಂದ ಇರ್ತದೆ, ಮತ್ತೆ ಏನೇ ಹೇಳಿದ್ರು ಗ್ರಹಿಸುವಂಥದ್ದು ಇರ್ತದೆ ಮಕ್ಕಳಲ್ಲಿ. ಸ್ವಚ್ಛ ಮನಸ್ಸು, ಪ್ರಶಾಂತವಾದಂಥ ಮನಸ್ಸು ಇರ್ತದೆ ಮಕ್ಕಳಲ್ಲಿ. ಸೊ ಅದನ್ನು ಅಳವಡಿಸ್ಕೊಳ್ತಾ ಹೋದಂಗೆ ಅವರು ವೃದ್ಧಾಪ್ಯದ ಕಡೆಗೆ ಹೋಗ್ತಾ ಅವರು ಈ ಯೋಗಾಸನವನ್ನು ಅವರು ಮುಂದುವರಿಸ್ಕೊಂಡು ಪ್ರಾಣಾಯಾಮ ಧ್ಯಾನವನ್ನು ಮಾಡಿಕೊಂಡು ಅವರು ತಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತಾದರೂ ಭಾವಿಸ್ತೀನಿ.
0: ಆರೋಗ್ಯಕ್ಕೆ ಒಂದು ರಹದಾರಿ ಯೋಗ.
1: ಖಂಡಿತ ಖಂಡಿತ.
0: ಬಾಲ್ಯದಲ್ಲೇ ಇರಲಿ, ಯೌವನದಲ್ಲೇ ಇರಲಿ, ಮುಪ್ಪಿನಲ್ಲೇ ಇರಲಿ, ಆ ಆರೋಗ್ಯಕರವಾದಂಥ ರಹದಾರಿಯಲ್ಲೇ ನೀವು ನಿಮ್ಮ ಬದುಕನ್ನು ನಿರಾಯಾಸವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಸಾಗಿಸ್ಬೇಕು ಅನ್ನೋದಾದರೆ ಯೋಗದ ಮಾರ್ಗವನ್ನು ಅನುಸರಿಸೋದು. ಪರ್ಟಿಕ್ಯುಲರ್ ಆಗಿ ಏನಾದರೂ ಇಂಥವ್ರಿಗೆ ಯೋಗ ನಿಷಿದ್ಧ ಅಥವಾ ಕಷ್ಟ ಬೇಡ ಅನ್ನುವಂಥದ್ದು ಏನಾದರೂ ತಾವು ಮಾರ್ಗದರ್ಶನ ಮಾಡ್ತೀರಾ?
1: ಯೋಗಾಭ್ಯಾಸವನ್ನು, ಯೋಗಾಸನಗಳನ್ನು ಮಾಡಬೇಕಾದ್ರೆ ಯಾರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ, ಮುಖ್ಯವಾಗಿ ಈಗ ಆಪರೇಷನ್ ಆಗಿರುವಂಥವ್ರು ಮತ್ತು ಹೃದಯದ ಸಮಸ್ಯೆಗಳನ್ನು ಕೂಡಿರುವಂಥದ್ದು, ಹಾರ್ಟ್ ಆಪರೇಷನ್ಸ್ ಆಗಿರುವಂಥವ್ರು ಅಥವಾ ಅವರಿಗೆ ಏನಾದರೂ ಆಕ್ಸಿಡೆಂಟಲ್ ಆಗಿ ಇಂಜುರಿ ಆಗಿರುವಂಥದ್ದು, ಇಂಥವರೆಲ್ಲ ಯೋಗಾಭ್ಯಾಸವನ್ನು ಮಾಡಬಾರ್ದು ಅಂತ ಇದೆ.
0: ಆಸನಗಳನ್ನು,
1: ಯೋಗಾಸನಗಳನ್ನು, ಆದರೆ ಪ್ರಾಣಾಯಾಮ ಬ್ರೀತಿಂಗ್ ಎಕ್ಸಸೈಸ್ನ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಯೋಗಾಸನಗಳನ್ನ ಮಾಡಬಾರ್ದು ಇಂಥವ್ರು ಅಂತ ಇದೆ. ಅದು ವೈದ್ಯರ ಒಂದು ಸಲಹೆ ಮೇರೆಗೆ ಮತ್ತು ನುರಿತ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಇದನ್ನು ನೀವು ಮಾಡಿದ್ರೆ ಅದನ್ನು ಸೂಕ್ತ

0: ಸ್ಪಷ್ಟವಾಗಿ ಅವರು ಈ ಒಂದು ಮಾರ್ಗದರ್ಶನ ಮಾಡೋದಕ್ಕೆ ಸಹಾಯಕಾರಿ ಆಗುತ್ತೆ. ಯಾಕೆಂದರೆ ಇದೆಲ್ಲ ಭಾಳ ಸೂಕ್ಷ್ಮವಾಗಿ ಇದನ್ನು ನಾವು ನಿರ್ವಹಿಸಬೇಕಾಗಿರೋದ್ರಿಂದ ದೇಹ ಮನಸ್ಸು ಇದೆಲ್ಲ ಭಾಳ ಸೂಕ್ಷ್ಮತೆಯಿಂದ ನೋಡುವಂಥದ್ದು. ಸೊ ಈ ಒಂದು ಜ್ಞಾನನೂ ಅಷ್ಟೇ, ಈ ಯೋಗ ವಿಜ್ಞಾನ ಇದೊಂದು ವಿಜ್ಞಾನ. ಇದು ಏನ್ ಹೇಳ್ತಾರೆ ಅಂದ್ರೆ ಎಲ್ಲ ಜ್ಞಾನಕ್ಕಿಂತನೂ ಜ್ಞಾನ ಯೋಗ ಜ್ಞಾನ ಅಂತ ಹೇಳ್ತಾರೆ. ಎಲ್ಲ ವಿಜ್ಞಾನಗಳ ವಿಜ್ಞಾನ ಯೋಗ ವಿಜ್ಞಾನ ಅಂತ. ಸೊ ಈ ವಿಜ್ಞಾನವನ್ನ ನೀವು ತಿಳ್ಕೊಬೇಕಾದ್ರೆ ನುರಿತ ಶಿಕ್ಷಣವನ್ನು ಪಡೆದಿರಬೇಕು, ನುರಿತ ಶಿಕ್ಷಕರಿರ್ಬೇಕು. ಅವ್ರಿಗೆ ಜೀವಶಾಸ್ತ್ರದಲ್ಲಿ ನಾವು ಏನು ಅನಾಟಮಿ ಅಂತ ಹೇಳ್ತೀವಿ, ಫಿಸಿಯಾಲಜಿ ಹೇಳ್ತೀವಿ, ಬಯೋಕೆಮಿಸ್ಟ್ರಿ ಹೇಳ್ತೀವಿ, ಸೈಕಾಲಜಿ ಇದೆಲ್ಲ ತಿಳ್ಕೊಂಡಿದ್ರೆ ಅವಾಗ ಸೂಕ್ತವಾದ ಮಾರ್ಗದರ್ಶನ ಮಾಡೋದಕ್ಕೆ ವೈದ್ಯರ ಸಲಹೆ ಜೊತೆಗೆ ಇದು ಸಹಾಯಕಾರಿ ಆಗುತ್ತೆ.
1: ನೋಡಿ, ನೀವು ಓದಿರೋದು ತಾಂತ್ರಿಕ ಶಿಕ್ಷಣ, ಆದರೆ ಈ ಅನಾಟಮಿ ಬಗ್ಗೆ ಮಾತಾಡ್ತಿದ್ದೀರಿ, ಫಿಸಿಯಾಲಜಿ ಬಗ್ಗೆ ನಾಲೆಡ್ಜ್ ಬೇಕು ಅಂತ ಹೇಳ್ತಿದ್ದೀರಿ.
0: ಖಂಡಿತ.
1: ಈಗ ಬಹುತೇಕ ನಮ್ಮಲ್ಲಿ ಏನಾಗಿದೆ, ಎಲ್ಲೋ ಟಿ ವಿ ಪರದೆ ಮೇಲೆ ಬರ್ತಾ ಇದೆ ಅಥವಾ ರೇಡಿಯೋದಲ್ಲಿ ನಾವು ಕೇಳಬಹುದು, ಹೀಗೆ ಕೂತಲ್ಲೇ ಹೀಗೆ ಮಾಡಿ ಹಾಗೆ ಮಾಡಿ, ಆಮೇಲೆ ಯಾವುದೋ ಪುಸ್ತಕದಲ್ಲಿ ನೋಡಿಕೊಂಡು ಮಾಡೋದು, ಇದು ಎಷ್ಟು ಸರಿ ಅನಿಸುತ್ತೆ?
0: ನೋಡಿ, ಇವತ್ತೊಂದು ದಿವಸ ಈ ಒಂದು ತಂತ್ರಜ್ಞಾನದಲ್ಲಿ ಈ ಯೂಟ್ಯೂಬ್ಗಳನ್ನು ನೋಡಿ ಮಾಡುವಂಥದ್ದು, ಟಿ ವಿಲಿ ನೋಡ್ಕೊಂಡು ಮಾಡುವಂಥದ್ದು ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಈ ಪುಸ್ತಕಗಳಾಗಲಿ ಯೂಟ್ಯೂಬ್ಗಳಾಗಲಿ ಅಥವಾ ಆನ್ಲೈನ್ಗಳ ಮುಖಾಂತರ ಆಗಲಿ ಯೋಗದ ಮೂಲಭೂತ ಜ್ಞಾನವನ್ನು ಪಡಿಬೋದು. ಮತ್ತು ಇದನ್ನು ಅಭ್ಯಾಸ ಮಾಡೋದಕ್ಕೆ ಕೆಲವಾರು ಒಂದು ಪ್ರಾಥಮಿಕವಾದಂಥ ಅಭ್ಯಾಸಗಳನ್ನ ಮಾಡ್ಬೋದು. ಆದರೆ ಯೋಗಾಭ್ಯಾಸ ಮಾಡಬೇಕಾದ್ರೆ ಒಂದು ಸೂಕ್ಷ್ಮತೆಯನ್ನು ಗಮನಿಸಬೇಕಾದ್ರೆ ಅಥವಾ ಪ್ರಾಣಾಯಾಮ ಮಾಡಬೇಕಾದ್ರೆ ಅದರ ಸೂಕ್ಷ್ಮತೆಯನ್ನು ಗಮನಿಸಬೇಕಾದ್ರೆ ಅವರು ಗುರುವಿನ ಎದುರುಗಡೆ ಸಮ್ಮುಖದಲ್ಲಿ ಮಾಡಿದ್ರೆ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ. ಯಾಕೆಂದರೆ ಯೋಗಾಸನ ಮಾಡಬೇಕಾದ್ರೆ ಸರಿಯಾದ ಭಂಗಿ ಇರಬೇಕು. ಆ ಸರಿಯಾದ ಭಂಗಿ ಇವರು ಯೂಟ್ಯೂಬ್ ನೋಡಿಕೊಂಡು ಇವರು ಸರಿಯಾಗಿ ಮಾಡ್ತಾ ಇದ್ರೋ ಇಲ್ವೋ ಅಂತ ನಮಗೆ ಗೊತ್ತಿರಲ್ಲ, ಗೊತ್ತಾಗೋದೂ ಇಲ್ಲ. ಮತ್ತು ಅವ್ರು ಮಾಡ್ತಿರ್ತಾರೆ, ಅದು ಸರಿಯೋ ತಪ್ಪೋ ಅಂತ ಹೇಳೋದಕ್ಕೆ ಯಾರೂ ಇರೋದೂ ಇಲ್ಲ. ಸೊ ಹಂಗಾಗಿ ಗುರುಗಳು ಬಹಳಷ್ಟು ಅವಶ್ಯಕತೆ ಇದೆ ಅಂತಾದರೂ ಭಾವಿಸ್ತೀನಿ. ಏಕೆಂದರೆ ಈ ಯೋಗಾಭ್ಯಾಸವನ್ನು ನೀವು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಒಂದು ರಾಂಗ್ ಒಂದು ಅಡ್ವರ್ಸ್ ಎಫೆಕ್ಟ್ ಅಂತೀವಲ್ಲ, ಅಂದರೆ ಅದಕ್ಕೆ ವಿರೋಧವಾದಂಥದ್ದು ಪರಿಣಾಮ, ಅಡ್ಡ ಪರಿಣಾಮ ಅಂತ ಹೇಳ್ತೀವಿ, ಅದು ಅವ್ರಿಗೆ ಆಗುತ್ತೆ. ಹಾಗಾಗಿ ಯೋಗ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಅವರು ಮಾಡಿದ್ರೆ ಅವಾಗ ಈ ಅಡ್ಡ ಪರಿಣಾಮ ಆಗುವಂಥದ್ದನ್ನ ನಾವು ತಪ್ಪಿಸ್ಬೋದು. ಯಾಕೆಂದರೆ ಇವತ್ತೊಂದು ದಿವಸ ತಂತ್ರಜ್ಞಾನ ಮುಂದುವರೆದಂಗೆ ಯೂಟ್ಯೂಬ್ಗಳನ್ನ ನೋಡ್ಕೊಂಡು ಮಾಡ್ತಾ ಇದ್ದೀವಿ, ಬುಕ್ಸ್ಗಳನ್ನ ನೋಡ್ಕೊಂಡು ಮಾಡ್ತೀವಿ ಅಥವಾ
1: ಪ್ರಯೋಜನವೇ ಆಗಿಲ್ಲ, ನನ್ನ ಕಾಯಿಲೆ ವಾಸಿ ಆಗಿಲ್ಲ, ನನ್ನ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ಹೇಳೋರು ಇರ್ತಾರೆ. ಯಾಕೆಂದರೆ ಗುರು ಹಿಂದ್ಗಡೆ ಇರಬೇಕು, ಗುರಿ ಮುಂದ್ಗಡೆ ಇರಬೇಕು. ಗುರಿ ನಿಮಗೆ ಅನಾರೋಗ್ಯದಿಂದ ಹೊರಗೆ ಬರಬೇಕು ಅನ್ನೋದಾದರೆ ಹಿಂದೆ ಅದಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ಗುರುವು ಮುಖ್ಯ ಆಗ್ತಾನೆ.
0: ಖಂಡಿತ ಖಂಡಿತ. ಯಾಕೆಂದರೆ ಇದೊಂದು ಸಂಶೋಧನೆ ಇದೆ, ಯೋಗಾಭ್ಯಾಸ ಪ್ರಾಣಾಯಾಮ ಇದೆಲ್ಲ ಸಂಶೋಧನೆ. ನಾನಾದರೂ ಕೂಡ ಈ ಒಂದು ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಾಗ ಅವ್ರಿಗೆ ಯಾವುದು ಸಮಸ್ಯೆಗಳಿದೆ, ಈಗ ಡಯಾಬಿಟಿಸ್ ಅಂತ ಸಮಸ್ಯೆ ಇದ್ದರೆ ಅವ್ರಿಗೆ ಈ ಯೋಗ ಪ್ರಾಣಾಯಾಮ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಎಷ್ಟು, ಪೋಸ್ಟ್ ಬ್ಲಡ್ ಶುಗರ್ ಎಷ್ಟು, HbA1c ಎಷ್ಟು, ಅನಂತರ ಅವರು ಒಂದು ತಿಂಗಳಾದ ಮೇಲೆ, ಎರಡು ತಿಂಗಳಾದ, ಮೂರು ತಿಂಗಳಾದ ನಂತರ ಅವರದ್ದು ರೆಕಾರ್ಡಿಂಗ್ನ, ಕ್ಲಿನಿಕಲ್ ರೀಡಿಂಗ್ಸ್ನ ನೋಡಿದಾಗ ಇದರದ್ದು ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ, ಇದ್ರ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಡಯೆಟ್ ಈ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಇವ್ರಿಗೆ ನಿಜವಾಗ್ಲೂ ಇವ್ರಿಗೆ ಇದರಿಂದ ಉಪಯೋಗ ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಅನ್ನೋದಕ್ಕೆ ಒಬ್ಬರು ನುರಿತ ಜ್ಞಾನವುಳ್ಳ ಗುರುಗಳ ಅಗತ್ಯ ಬಹಳಷ್ಟು ಅವಶ್ಯಕತೆ ಅಂತ ಹೇಳ್ತೀನಿ ನಾನು.
1: ಹೇಗೆ ನುರಿತರು ಯೋಗ ಶಿಕ್ಷಕರು ಅಥವಾ ಯೋಗ ಗುರುಗಳು ಅಂತ ಹೇಗೆ ನಾವು ಪತ್ತೆ ಹಚ್ಚೋದು, ಫೈಂಡ್ ಔಟ್ ಮಾಡೋದು?
0: ಈಗ ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ಆಯುಷ್ ಹಲವಾರು ಕೋರ್ಸ್ಗಳನ್ನ ತಂದಿದೆ. ಇವತ್ತು ಯೋಗ ಸರ್ಟಿಫಿಕೇಶನ್ ಬೋರ್ಡ್, ಇಂಡಿಯಾ ಯೋಗ ಅಸೋಸಿಯೇಷನ್, ಎಸ್ಪ್ಯಾಸ್ ಯೂನಿವರ್ಸಿಟಿ, ಮತ್ತು ಸೈಂಟಿಫಿಕ್ ಪ್ರಾಣಾಯಾಮ, ಡಾಕ್ಟರ್ ದೇವಿಕೆ ಮಾಧವ್ ಅವರು ಈ ಒಂದು ಸೈಂಟಿಫಿಕ್ ಪ್ರಾಣಾಯಾಮನ ತಂದಿದ್ದಾರೆ. ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಪ್ರಾಣಾಯಾಮ, PhD ಇನ್ ಪ್ರಾಣಾಯಾಮ, PhD ಇನ್ ಯೋಗ. ಸೊ ಈ ರೀತಿ ಸರ್ಟಿಫಿಕೇಶನ್ಸ್ನ ಮಾಡೋದ್ರಿಂದ ಅವ್ರಿಗೆ ಒಂದು ಜ್ಞಾನ ಸಿಗುತ್ತೆ. ಈಗ ಎಸ್ಪ್ಯಾಸ ಯೂನಿವರ್ಸಿಟಿ ಅವರು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಡಿಪ್ಲೊಮಾ ಇನ್ ಯೋಗ 1 ವರ್ಷ, BSc ಯೋಗ 3 ಇಯರ್ಸ್, MSc ಯೋಗ 2 ವರ್ಷ, ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಯೋಗ ಥೆರಪಿ 1 ವರ್ಷ, PhD ಇನ್ ಯೋಗ. ಸೊ ಈ ರೀತಿ ಹಲವಾರು ಕೋರ್ಸ್ಗಳಿದೆ.
1: ಬಹುತೇಕ ಎಲ್ಲ ಕೋರ್ಸ್ಗಳನ್ನ ತಾವು ಮಾಡಿದಿರಿ ಸರ್?
0: PhD ಮಾಡಿದ್ದೀನಿ, ಲಾಸ್ಟ್ ಇಯರ್ PhD ಆಗಿದೆ. ಸೊ ಹಾಗಾಗಿ ಈ ಒಂದು ಜ್ಞಾನ ಒಂದು ಪಡ್ಕೊಳ್ಳದೆ ಆದರೆ ಅವಾಗ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಿ ಅವರಿರುವ ಸಮಸ್ಯೆಯನ್ನು ಬಗೆಹರಿಸ್ಬೋದು.
1: ಹಾಗಾಗಿ ನೀವು ಒಬ್ಬ ಹಿರಿಯ ಯೋಗ ಗುರುಗಳಾಗಿ ಈ ಎಲ್ಲ ಕೋರ್ಸ್ಗಳನ್ನು ಅಥವಾ ಇದರಲ್ಲಿ ಯಾವುದಾದ್ರು ಒಂದು ಕೋರ್ಸನ್ನು ಮಾಡಿಕೊಳ್ಳೋದ್ರ ಮೂಲಕ ನೀವು ಯೋಗ ಶಿಕ್ಷಕರಾಗಿ ಅಥವಾ ಯೋಗ ಗುರುಗಳಾಗಿ ಮುಂದುವರಿಬೋದು ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತೀರಿ.
0: ಖಂಡಿತ ಖಂಡಿತ.
1: ಈ ಯೋಗ ಚಿಕಿತ್ಸೆ ಇವತ್ತು ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ ಸರ್, ಇಂಥ ಕಾಯಿಲೆಗೆ ಇಂಥ ಯೋಗ ಆಸನ ವಿಶೇಷವಾಗಿ, ಇದು ಯೋಗ ಚಿಕಿತ್ಸೆಗೆ ಎಷ್ಟು ಮಹತ್ವ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್.

0: ಯೋಗ ಚಿಕಿತ್ಸೆ ಅಂದರೆ ಇವತ್ತು ವಿವಿಧ ಆರೋಗ್ಯ ಸಮಸ್ಯೆಗಳ ಒಂದು ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಪುನರ್ವಸತಿಗಾಗಿ ಯೋಗದ ತತ್ವಗಳು, ಆಸನಗಳು, ಪ್ರಾಣಾಯಾಮ, ಧ್ಯಾನ ಮತ್ತು ವಿಶ್ರಾಂತಿ ತಂತ್ರಗಳನ್ನು ಅವ್ರಿಗೆ ಜನರಲ್ಲಿ ಯಾರಿಗೆ ಸಮಸ್ಯೆಗಳಿದೆ ಅವ್ರಿಗೆ ಪ್ರಯೋಗ ಮಾಡಿ ಆನಂತರ ಅವ್ರಿಗೆ ಕಾಯಿಲೆಗಳನ್ನ ಅಥವಾ ಸಮಸ್ಯೆಗಳನ್ನ ನಿರ್ವಹಣೆಗೆ ತರಬಹುದು. ಯೋಗ ಚಿಕಿತ್ಸೆಯಲ್ಲಿ ನಾವು ಯೋಗಾಸನಗಳನ್ನು, ಪ್ರಾಣಾಯಾಮ ಅಂದರೆ ಉಸಿರಾಟದ ಅಭ್ಯಾಸವನ್ನು, ಧ್ಯಾನ ಮೆಡಿಟೇಷನ್ನ ಮತ್ತು ವಿಶ್ರಾಂತಿ ತಂತ್ರಗಳು, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಸೊ ಈ ರೀತಿ ನಾವು ಅವ್ರಿಗೆ ಕೊಡೋದ್ರಿಂದ ಅವ್ರಿಗೆ ದೈಹಿಕ ಒಂದು ಆರೋಗ್ಯ, ಮಾನಸಿಕ ಆರೋಗ್ಯ ಸುಧಾರಿಸ್ಬೋದು, ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡ್ಬೋದು ಮತ್ತು ದೇಹ ಉಸಿರಾಟ ಅದರ ಸಮತೋಲನವನ್ನು ಕಾಪಾಡ್ಬೋದು. ಯಾಕೆಂದರೆ ನಾವು ಯೋಗ ಅಂತಂದರೆ ಸಮತ್ವಂ ಯೋಗ ಉಚ್ಚತೆ ಅಂತ ಹೇಳ್ತೀವಿ, ಅಂದರೆ ಸಮತೋಲನವನ್ನು ಕಾಪಾಡುವಂಥದ್ದು. ಅದು ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಸಮತೋಲನನ್ನೇ ಕಾಪಾಡುವಂಥದ್ದು. ನೋವು ನಲಿವು, ಲಾಭ ನಷ್ಟ, ಜಯ ಅಪಜಯ, ಸೊ ಈ ರೀತಿ ಪ್ರತಿಯೊಂದರಲ್ಲೂ ನಾವು ಸಮತೋಲನ ಆಗಿ ಇರುವಂತಕೊಳ್ಳೋದು. ಅದಕ್ಕೆ ಮಾನಸಿಕ ಒತ್ತಡದ ನಿರ್ವಹಣೆ,
1: ಸಮಚಿತ್ತ ಮನೋಭಾವವನ್ನು ಮೇಂಟೈನ್ ಮಾಡುವಂಥದ್ದು
0: ಮತ್ತು ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದು, ಈ ರೀತಿ ಆರೋಗ್ಯದ ಜೀವನ ಶೈಲಿಯನ್ನು ಈ ಒಂದು ಯೋಗ ಚಿಕಿತ್ಸೆ ಒಂದು ಮೂಲ ಉದ್ದೇಶ ಇರ್ತದೆ. ಅದೇ ರೀತಿಯೇ ಪ್ರಾಣಾಯಾಮ ಚಿಕಿತ್ಸೆಯೂ ಕೂಡ, ಯೋಗಾಭ್ಯಾಸವನ್ನು ಮಾಡೋಕ್ಕಾಗದೇ ಇರೋರಿಗೆ ಪ್ರಾಣಾಯಾಮದ ಚಿಕಿತ್ಸೆಯನ್ನು ಈಗ ಡಾಕ್ಟರ್ ದೇವಿಕಿ ಮಾಧವ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈಗ ಹಲವಾರು ಸಮಸ್ಯೆಗಳು, ಬಿ ಪಿ, ಡಯಾಬಿಟೀಸು, ಹಲವಾರು ಸಮಸ್ಯೆಗಳು ಏನಿದೆ ಅದನ್ನು ಈ ಪ್ರಾಣಾಯಾಮದ ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ಯಾವ ರೀತಿ ಇದನ್ನು ನಿರ್ವಹಣೆ ಮಾಡ್ಬೋದು ಅನ್ನೋದು ಕೂಡ ಇವಾಗ ಅದನ್ನು ತಂದಿದ್ದಾರೆ. ಸೊ ಇಲ್ಲಿ ನಾವೇನು ಗಮನಿಸಬೇಕು ಅಂತಂದರೆ, ದೀರ್ಘಕಾಲದ ಯಾವ್ದಾರ ರೋಗಗಳಿದ್ದರೆ ಅದನ್ನು ವೈದ್ಯರ ಸಲಹೆ ತಗೊಂಡು ಮತ್ತು ಅವ್ರ ಹತ್ರ ಏನು ಚಿಕಿತ್ಸೆಯನ್ನು ತಗೊಂಡು ಅದನ್ನು ಮುಂದುವರಿಸ್ತಾ ಈ ಒಂದು ಯೋಗ, ಪ್ರಾಣಾಯಾಮ, ಧ್ಯಾನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಆಮೇಲೆ ಯಾವುದೋ ಅವರ ಒಂದು ರೀಡಿಂಗ್ಸ್ಗಳನ್ನ ನೋಡ್ತಾ ಹೋದಂಗೆ ಅವಾಗ ವೈದ್ಯರೇ ಹೇಳ್ತಾರೆ ಇದನ್ನು ನೀವು ಕಡಿಮೆ ಮಾಡ್ಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಥೈರಾಯ್ಡ್ ಇತ್ತು ಅಂತಂದರೆ ಅವ್ರಿಗೆ ಥೈರಾಕ್ಸಿನ್ ಹಾರ್ಮೋನು ಕಡಿಮೆ ಇರುತ್ತೆ, ರಿಲೀಸ್ ಆಗುವಂಥದ್ದು. ಆದರೆ ಈ ಯಾವಾಗ ಈ ಯೋಗ, ಪ್ರಾಣಾಯಾಮ, ಧ್ಯಾನ ಎಲ್ಲ ಮಾಡ್ತಾ ಹೋದಂಗೆ ಆವಾಗ ಥೈರಾಯ್ಡ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ, ಆವಾಗ ವೈದ್ಯರೇ ಹೇಳ್ತಾರೆ ಇದನ್ನು ನೀವು ಕಡಿಮೆ ಮಾಡ್ಬೋದು ಅಂತ. ಸೊ ಇದನ್ನು ನಾವು ಪರ್ಯಾಯ ಚಿಕಿತ್ಸೆ ಅಂತ ಹೇಳ್ಬೋದು. ಯೋಗ ಅನ್ನೋದು ಪರ್ಯಾಯ ಚಿಕಿತ್ಸೆ ಅಂದರೆ ವೈದ್ಯರ ಜೊತೆನೆ ಇದೊಂದು ನಾವು ಹೇಳೋದು. ಈಗ ಯೋಗ, ಪ್ರಾಣಾಯಾಮ, ನೀವು ಧ್ಯಾನ ಮಾಡ್ದಂಗೆ ನೀವು ವೈದ್ಯರ ಸಲಹೆಗಳನ್ನು, ಚಿಕಿತ್ಸೆಗಳನ್ನು ಯಾವುದನ್ನು ಬಿಡಬೇಡಿ ಅಂತ ಹೇಳೋದು. ನಾವು ಅವರ ಸಲಹೆಯೇ ಇಟ್ಕೊಂಡು ಇದರ ಜೊತೆಗೆ ಯೋಗ, ಪ್ರಾಣಾಯಾಮ, ಧ್ಯಾನವೆಲ್ಲ ಮಾಡ್ತಾ ಆಮೇಲೆ ನಿಮಗೆ ವೈದ್ಯರ ಒಂದು ಸಲಹೆ ಮೇರೆಗೆ ನೀವು ಏನು ಸಮಸ್ಯೆಗಳನ್ನು ಅದು ಸಂಪೂರ್ಣವಾಗಿ ಕಡಿಮೆ ಮಾಡ್ಬೋದು, ಒಂದು ಹಂತದಲ್ಲಿ ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಕೂಡ ಮಾಡ್ಬೋದು ಅಂತಂದ್ಬಿಟ್ಟು ಇವತ್ತು ಸಂಶೋಧನೆಯಿಂದ ಸಾಬೀತಾಗಿದೆ ಸರ್.
1: ಓಕೆ, ತುಂಬ ಸರಿ. ಅದು ಸಮರ್ಪಕವಾಗಿ ಮಾಡಲೇಬೇಕು. ನೀವು ಮೆಡಿಸನ್ನ ಹೇಗೆ ದಿನನಿತ್ಯ ಒಂದು ಟೈಮೋ, ಎರಡು ಟೈಮೋ, ಮೂರು ಟೈಮೋ ತಗೊಳ್ತೀರೋ ಹಾಗೇ ಈ ಯೋಗ ಚಿಕಿತ್ಸೆನೂ ಮಾಡಿಕೊಳ್ಳೋದ್ರ ಮೂಲಕ ನೀವು ಔಷಧಿಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ.
0: ಖಂಡಿತ ಸರ್, ಖಂಡಿತ.
1: ಯೋಗ ಅಭ್ಯಾಸಗಳನ್ನು ಮಾಡಲಿಕ್ಕೆ ನಿಯಮಗಳೇನಾದರೂ ಹೇಳ್ತೀರಾ? ಯಾಕೆಂದರೆ ಆ ಒಂದು ನಿರ್ದಿಷ್ಟವಾದಂಥ ಜಾಗ ಬೇಕು, ಅಯ್ಯೋ ನಮಗೆ ಜಾಗನೇ ಇಲ್ಲ ಅನ್ನೋವಂಥದ್ದು, ಅಥವಾ ಒಂದು ವಾತಾವರಣ ಬೇಕು, ನನಗೆ ಸಮಯನೇ ಇಲ್ಲ, ಈ ಥರದ ಸಬೂಬುಗಳನ್ನು ಕೇಳ್ತೀವಿ ನಾವು. ತಮ್ಮ ಸಲಹೆ ಏನು?
0: ಯೋಗಾಭ್ಯಾಸವನ್ನು ಮಾಡಬೇಕಾದ್ರೆ ಪ್ರಮುಖವಾಗಿ ಆಸನಗಳನ್ನ ಮಾಡಬೇಕಾದ್ರೆ ಬೆಳಗಿನ ಜಾವ, ಸೂರ್ಯೋದಯಕ್ಕಿಂತ ಮುಂಚೆ ಅಂತ ಹೇಳ್ತೀವಿ, 4 ಬೆಳಗಿನ ಜಾವ 6 ಅಂತ ಹೇಳ್ತೀವಿ, ಬ್ರಾಹ್ಮಿ ಮುಹೂರ್ತ ಅಥವಾ ಒಂದು ಅಮೃತ ಗಳಿಗೆ ಅಂತ ಹೇಳ್ತೀವಿ, ಅಥವಾ ಸೂರ್ಯೋದಯ ಸಮಯದಲ್ಲಾದ್ರೂ ಯೋಗಾಸನ, ಸೂರ್ಯ ನಮಸ್ಕಾರ ಇದೆಲ್ಲ ಮಾಡಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕು. ಅಂದರೆ ಏನು ಅವರು ಆಹಾರವನ್ನು ಅಥವಾ ಏನೇ ಜ್ಯೂಸ್ಗಳನ್ನಾಗಲಿ, ಕಾಫಿ ಟೀ ಆಗಲಿ ಏನು ತೊಗೊಂಡಿರ್ಬಾರ್ದು, ಖಾಲಿ ಹೊಟ್ಟೆಯಲ್ಲಿ ಇರಬೇಕು ಮೊದಲನೇದು. ಎರಡನೇದು ಏನಂದರೆ ಅವ್ರು ಮಾಡುವಂಥ ಒಂದು ಯೋಗಾಸನ ಏನು ಮಾಡ್ತಾರೆ ಆ ಒಂದು ಸ್ಥಳದಲ್ಲಿ ಒಂದು ಸ್ವಚ್ಛ ವಾತಾವರಣ ಇರಬೇಕು, ಒಂದು ಗಾಳಿ ಬೆಳಕು, ಒಂದು ಶಾಂತ ವಾತಾವರಣ ಇರಬೇಕು. ಮತ್ತು ಅವರು ಧರಿಸುವಂಥ ಉಡುಪು ಸಡಿಲವಾಗಿರಬೇಕು, ನಾವು ಕಾಟನ್ ಉಡುಪುಗಳನ್ನ ಧರಿಸಿ ಅಂತ ಹೇಳ್ತೀವಿ, ಒಂದು ಆರಾಮದಾಯಕವಾಗಿರಬೇಕು. ಮತ್ತು ಯೋಗವನ್ನು ನಿಧಾನವಾಗಿ ಮಾಡುವಂಥದ್ದು, ಇದು ವೇಗವಾಗಿ ಮಾಡುವಂಥದ್ದಲ್ಲ, ಭಾಳ ನಿಧಾನವಾಗಿ ಜಾಗರೂಕತೆ.
1: ಟೈಮ್ ಕೊಡ್ತೀನಿ 10 10 ಆಸನಗಳನ್ನ ಮಾಡಬೇಕು ಅಂತ ಅಲ್ಲ
0: ಅಲ್ಲ ಅಲ್ಲ, ಇದನ್ನು ಭಾಳ ನಿಧಾನವಾಗಿ ಮಾಡಬೇಕು ಮತ್ತು ಸೂಕ್ತವಾದಂಥ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು, ಜಾಗರೂಕತೆಯಿಂದ ಮಾಡಬೇಕು. ಮತ್ತು ಉಸಿರಾಟದ ಮೇಲೆ ಗಮನ ಇಡಬೇಕು, ಯಾಕೆಂದರೆ ಭಾಳಷ್ಟು ಜನ ನಾನು ಗಮನಿಸಿದಾಗ ಈ ಉಸಿರಾಟದ ಒಂದು ಏರುಪೇರು ಇರ್ತದೆ. ಈ ಯೋಗಾಭ್ಯಾಸದಲ್ಲಿ ಉಸಿರಾಟನೇ ಮುಖ್ಯ, ಯಾವಾಗ ನಾವು ಉಸಿರಾಟವನ್ನು ತಗೊಳ್ತೀವಿ, ಆಸನಗಳನ್ನ ಮಾಡಬೇಕಾದ್ರೆ ಯಾವಾಗ ಉಸಿರನ್ನು ಬಿಡ್ತೀವಿ ಅಂತ. ಹಾಗಾಗಿ ಈ ಒಂದು ಉಸಿರಾಟದ ಮೇಲೆ ಅವ್ರಿಗೆ ಗಮನ ಇರಬೇಕು. ಮತ್ತು ಈ ಯೋಗಾಭ್ಯಾಸನ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಅಂತ ಏನು ಹೇಳ್ತೀವಿ, ಸಡಿಲೀಕರಣ ವ್ಯಾಯಾಮ ಅಂತ ಹೇಳ್ತೀವಿ, ಅದನ್ನು ನಾವು ಮಾಡಬೇಕು. ಈ ಯಾವಾಗ ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಕೂಡಿರ್ತಾನೆ ಅಥವಾ ಅವನಿಗೆ ತೀವ್ರವಾಗಿ ಆಯಾಸ ಆಗಿರ್ತದೆ ಅಥವಾ ಅವನಿಗೆ ಏನೋ ಸಮಸ್ಯೆ ಇರ್ತದೆ, ಈಗ ಹೃದಯ ಸಮಸ್ಯೆ ಇರ್ಬೋದು, ಆ ಥರ ಇದ್ದಾಗ ಅವರು ಸೂಕ್ತವಾಗಿ

0: ವೈದ್ಯರ ಸಲಹೆ ತಗೊಂಡು ಮಾಡಬೇಕು, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ. ಮತ್ತೆ ಯೋಗದ ನಂತರವೂ ಕೂಡ ವಿಶ್ರಾಂತಿಯನ್ನ ಮಾಡಬೇಕು. ಇದಕ್ಕೆ ಶವಾಸನ ಅಂತ ವಿಶ್ರಾಂತಿ. ಯೋಗಾಸನ ಮುಗೀತು, ಈ ಒಂದು ಆಧುನಿಕ ವೇಗವಾದಂತ ಜಗತ್ತಲ್ಲಿ ನಾವು ಬೇಗ ಬೇಗ ಹೋಗ್ಬೇಕು ಅನ್ನೋದಲ್ಲ, ವಿಶ್ರಾಂತಿ ತಗೊಂಡು ಆರಾಮದಾಯಕವಾಗಿ ಹೋಗುವಂಥದ್ದು. ಇಷ್ಟು ನಿಯಮಗಳನ್ನ ಪಾಲಿಸಬೇಕು.
1: ನೀವೇನು ಒಂದು ಸಿದ್ಧಿ ಅಥವಾ ಸಾಧನೆ ಸಾಕಾರ ಅಂತೀವೋ ಅದು ಸಿಗಬೇಕು ಅಂತ ಅಂದ್ರೆ ಇಷ್ಟು ನಿಯಮಗಳನ್ನು ಅಳವಡಿಸ್ಕೊಳ್ಬೇಕು. ಸರ್, ಇತ್ತೀಚೆಗೆ ಧ್ಯಾನದ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಮತ್ತೆ ಧ್ಯಾನ ಮಾಡಿ ಸರಿ ಹೋಗುತ್ತೆ, ಧ್ಯಾನ ಮಾಡಿ ನೀವು ಸರಿ ಹೋಗ್ತೀರಿ, ಈ ತರದ್ದು ಕೇಳ್ತಾ ಇದೀವಿ. ಇದರ ಧ್ಯಾನದ ಮಹತ್ವದ ಬಗ್ಗೆ ತಿಳಿಸ್ಕೊಡಿ.
0: ಇವತ್ತಿನ ಒಂದು ಆಧುನಿಕ ವೇಗದ ಜಗತ್ತಲ್ಲಿ ಬಹಳಷ್ಟು ಜನರು ಏನ್ ಹೇಳ್ತಿರ್ತಾರೆ ಅಂದ್ರೆ ಧ್ಯಾನ ಮಾಡಕ್ ಆಗಲ್ಲ, ಅದಕ್ಕೆ
1: ಹೊರಗಡೆ ಕಿರಿಕಿರಿ ಇದೆ, ನಿಶ್ಶುಬ್ಧವಾಗಿರಲ್ಲ, ಮನೇಲೂ ಕಿರಿಕಿರಿ ಇದೆ.
0: ಈ ಕಡೆ ಹೊರಗಡೆ ಜಗತ್ತಲ್ಲೂ ಒಂದು ಗಲಾಟೆ ಇರ್ತದೆ, ಈಗ ಒಳ ಜಗತ್ತಲ್ಲಿ ಮನೆ ಇದರಲ್ಲೂ ಒಂದು ಗಲಾಟೆ ಇರುತ್ತೆ. ಅಂದ್ರೆ ಇಲ್ಲಿ ನಿಶ್ಶಬ್ದವಾಗಿ ಮನಸ್ಸನ್ನ ತಗೊಂಡು ಹೋಗುವಂಥದ್ದು
1: ಕೇಂದ್ರೀಕರಿಸೋದು ಕಷ್ಟ ಆಗುತ್ತೆ,
0: ಕೇಂದ್ರೀಕರಿಸೋದು ಬಹಳ ಕಷ್ಟ ಆಗುತ್ತೆ. ಹಂಗಾಗಿ ಈ ಆಸನಗಳು, ಅದಕ್ಕೆ ಪತಂಜಲಿ ಋಷಿ ಏನ್ ಹೇಳಿದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮವನ್ನ ಮಾಡಬೇಕು. ಪ್ರಾಣಾಯಾಮ ಅಂದ್ರೆ ಧಾರಣ ಧ್ಯಾನ, ನೆಕ್ಸ್ಟ್ ಧ್ಯಾನ ಬರುವಂಥದ್ದು. ಸೊ ಈ ಅಂತಂತದ್ದು ಹೋಗ್ಬೇಕಿದು. ಒಂದೇ ಸರಿ ಕೂತ್ಕೊಂಡು ನಾನು ಧ್ಯಾನ ಮಾಡಿದ್ರೆ ಅದು ಸಾಧ್ಯ ಆಗ್ದೇನೆ ಇರ್ಬೋದು ಇವತ್ತಿನ ಪರಿಸ್ಥಿತಿಯಲ್ಲಿ. ಹಿಂದೆ ಆಗ್ತಿತ್ತು, ಈಗ ಆಗ ಮಾಡಬೇಕಾದ್ರೆ ಅದಕ್ಕೆ ಒಂದು ಸಿದ್ಧಿಸಬೇಕಾದ್ರೆ ಈ ಒಂದು ಸ್ವಲ್ಪ ಮಟ್ಟಿಗೆ ಒಂದು ವಾರ್ಮ್ ಅಪ್ ಎಕ್ಸೈಸಸ್ ಅಂದರೆ ಸಡಿಲೀಕರಣ, ಅದು ಸ್ವಲ್ಪ ಯೋಗಾಸನ, ಆಮೇಲೆ ಪ್ರಾಣಾಯಾಮ, ಆಮೇಲೆ ಧ್ಯಾನ ಮಾಡಿದ್ರೆ ಅದನ್ನು ಒಂದು ಧ್ಯಾನ ಮಾಡುವಂಥ ಪದ್ಧತಿಯನ್ನು ರೂಢಿಸ್ಕೊಂಡು ನಂತರ ಅದನ್ನು ಕ್ರಮೇಣವಾಗಿ ಅದು ನಮಗೆ ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಳುವಂಥದ್ದು, ಮತ್ತು ಧ್ಯಾನ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸಿಗುವಂಥದ್ದು ಮತ್ತು ಸಂತೋಷವನ್ನು ಕೊಡುವಂಥದ್ದು ಅದು ಸಾಧ್ಯ ಆಗುತ್ತೆ. ಆದರೆ ಇದು ಒಂದೇ ದಿನದಲ್ಲಿ ಆಗ್ನೇ ಇರ್ಬೋದು, ಇದು ಕ್ರಮೇಣ ಒಂದೊಂದು ಅಭ್ಯಾಸ. ಅದು ತಿಂಗಳಾಂಗಟ್ಲೆ ತೊಗೊಳ್ಬೋದು ಅಥವಾ ವರ್ಷಾಂಗಟ್ಲೆ ತೊಗೊಳ್ಬೋದು, ಅದಕ್ಕೆ ಸೂಕ್ತವಾದಂಥ ಸಮಯವನ್ನು ಕೊಡಬೇಕು. ಟ್ರೈನಿಂಗ್ ಅಂತೀವಿ, ಟ್ರೈನಿಂಗ್ ದ ಮೈಂಡ್ ಅಂತ, ಅಂದರೆ ಮನಸ್ಸನ್ನು ತರಬೇತಿ ಕೊಡಿಸುವಂಥದ್ದು, ಅದಕ್ಕೆ ತನ್ನದೇ ಆದ ಸಮಯ ತಗೊಳ್ಳುತ್ತೆ. ಸರ್,
1: ಧ್ಯಾನಕ್ಕೆ ದೇಹ ಮತ್ತು ಮನಸ್ಸು ಪಕ್ವಗೊಳ್ಳಬೇಕು.
0: ಖಂಡಿತ ಖಂಡಿತ.
1: ಆಗ ಮಾತ್ರ ಧ್ಯಾನದಿಂದ ಸಿಗ್ತಕ್ಕಂಥ ಲಾಭ ನಿಮಗೆ ಸಿಗುತ್ತೆ. ಮುಖ್ಯವಾಗಿ ಸರ್, ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಅಧಿಕಾರಕ್ಕೆ ಬಂದು 12 ವರ್ಷ ಮುಗಿದಿದೆ. ಹಾಗೆಯೇ ಈ 12ನೇ ಆವೃತ್ತಿಯ ಯೋಗ ದಿನಾಚರಣೆ ಕೂಡ ನಡೀತಾ ಇದೆ. ಇದು ನನಗೆ ಒಂದು ರೀತಿ ಯೋಗ ಅಂತ ಭಾವಿಸ್ತೀನಿ ನಾನು. ಹಾಗಾಗಿ ಭಾರತೀಯರಿಗೆ ಇದು ಎಷ್ಟು ಹೆಮ್ಮೆಯ ವಿಚಾರ ಸರ್. ಅಂತಾರಾಷ್ಟ್ರೀಯ ಜಗತ್ತಿಗೆ ಒಂದು ಮಹತ್ವದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಭಾರತೀಯರಿಗೆ ಇದೆಷ್ಟು ಹೆಮ್ಮೆ ಅನಿಸುತ್ತೆ. ಮತ್ತು ಈ ಬಾರಿ ಕೋಲ್ಕತ್ತಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಆಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ?
0: ಇದು ಯೋಗಾಭ್ಯಾಸ ನಮ್ಮ ಭಾರತ ಕೊಟ್ಟಿರುವಂತಹ ಹಲವಾರು ವಿದ್ಯೆಗಳಲ್ಲಿ ಯೋಗ ಅನ್ನೋದು ಒಂದು ಪ್ರಮುಖವಾದಂತಹ ವಿದ್ಯೆ. ಇದನ್ನ ಋಷಿಮುನಿಗಳು ಆಗಿನ ಸಮಯದಲ್ಲಿ ಯೋಗಾಭ್ಯಾಸವನ್ನ ಮಾಡ್ತಾ ಬಂದಿದ್ರು. ಅದನ್ನೇ ಕೂಡ ಇವತ್ತೊಂದು ದಿವಸ ಆ ಒಂದು ವಿದ್ಯೆಯನ್ನ ಇವತ್ತು ಭಾರತ ಪ್ರಪಂಚಾದ್ಯಂತ ಕೊಟ್ಟಿದೆ. ಯಾಕೆಂದ್ರೆ ಮೋದಿಜಿಯವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಒಂದು ಕಾರ್ಯರೂಪಕ್ಕೆ ತಂದ ಮೇಲೆ ಕಳೆದ ವರ್ಷ 170 ವಿವಿಧ ರಾಷ್ಟ್ರಗಳು ಈ ಒಂದು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಸಂಭ್ರಮ ತರುವಂಥದ್ದು. ಸೊ ಯೋಗ ಶಿಕ್ಷಕನಾಗಿ ನಾನು ಈ ಒಂದು ಯೋಗ ಒಂದು ಜ್ಞಾನವನ್ನು ಈ ಜನರಿಗೆ ತಲುಪಿಸುವಂಥದ್ದಾಗ ಅವರಲ್ಲಿರುವಂಥ ಒಂದು ಸಮಸ್ಯೆಗಳು, ದೈಹಿಕವಾದಂಥ ಸಮಸ್ಯೆ ಅಥವಾ ಮಾನಸಿಕ ಸಮಸ್ಯೆಗಳು ಅಥವಾ ಅವತ್ತಿಗೆ ಕಾಯಿಲೆಗಳು ಅಥವಾ ಏನೇ ಇದ್ರೂ ಅವ್ರಿಗೆ ಅದರಿಂದ ದೂರ ಆಗಿ ಅವರು ಆರೋಗ್ಯವಂತರಾಗಿ ನಾವು ನೋಡುವಂಥದ್ದೇ ಒಂದು ಸಂತೋಷವನ್ನು ಕೊಡುತ್ತೆ.
1: ಆರೋಗ್ಯಕರ ಪ್ರಪಂಚ,
0: ಆರೋಗ್ಯಕರವಾದದ್ದು,
1: ಶಾಂತಿ ಏಕತೆ ಮತ್ತು ಆರೋಗ್ಯ ಇಡೀ ಜಗತ್ತಿಗೆ ಬೇಕು, ಬರೀ ಭಾರತಕ್ಕೆ ಅಷ್ಟೇ ಅಲ್ಲ ಅನ್ನುವಂತ ಇದರ ದೂರದೃಷ್ಟಿ ಇದೆ ಇದರಲ್ಲಿ.
0: ಖಂಡಿತ ಖಂಡಿತ. ಮತ್ತೆ ಈ ವರ್ಷದ ಥೀಮ್ನಲ್ಲಿ ವೃದ್ಧಾಪ್ಯಕ್ಕಾಗಿ ಆರೋಗ್ಯ ಅಂತ ಏನ್ ಹೇಳಿದೆ, ಈ ಒಂದು ಯೋಗವನ್ನ ವೃದ್ಧಾಪ್ಯದಲ್ಲಿ ಮಾಡೋದ್ರಿಂದ ಈ ಮನಸ್ಸಿಗೆ ಒಂದು ಶಾಂತಿ, ದೇಹದಕ್ಕೆ ಒಂದು ಆರೋಗ್ಯ, ಒಂದು ಸಕಾರಾತ್ಮಕವಾದ ಚಿಂತನೆ, ಮತ್ತೆ ಆತ್ಮವಿಶ್ವಾಸ, ಮತ್ತೆ ಆಂತರಿಕ ಸಮಾಧಾನವನ್ನು ಉಂಟು ಮಾಡೋದಕ್ಕೆ ಇದು ಬಹಳಷ್ಟು ಸಹಾಯ.
1: ಒಟ್ಟು ಜಗತ್ತಿನ ಜಾಗತಿಕ ಆಚರಣೆ ಇದು. ಈ ಆಚರಣೆ ಮೂಲಕ ಇವೆಲ್ಲವನ್ನು ಸಿದ್ಧಿಸ್ಕೊಳ್ಳಿಕ್ಕೆ ಸಾಧ್ಯ. ಬಹಳಷ್ಟು ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ ಸರ್, ನಮ್ಮ ಕೇಳುಗರಲ್ಲೂ ಕೂಡ ಇರಬಹುದು, ಯೋಗ ಅನ್ನುವಂಥದ್ದು ವ್ಯಾಪಾರೀಕರಣ ಆಗ್ತಿದೆಯಾ ಅಂತ.
0: ಯೋಗಾಭ್ಯಾಸ ಈ ಜ್ಞಾನ ಏನಿದೆ ಋಷಿ ಮುನಿಗಳು ಕೊಟ್ಟಿರುವಂತ ಒಂದು ಜ್ಞಾನ, ಇದು ವ್ಯಾಪಾರೀಕರಣ ಆಗಬಾರದು. ಆದರೆ ಇವತ್ತೊಂದು ದಿವಸ ಅದು ಹಲವಾರು ಸಂಸ್ಥೆಗಳು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಇದನ್ನ ನಾವು ಯೋಗದ ತತ್ವಗಳನ್ನ ಮೌಲ್ಯಗಳನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ಪಟ್ಟಲ್ಪಟ್ಟಿದೆ ಅಂತ ನಾವು ನೋಡ್ತೀವಿ. ಆದ್ರೂ ಫೀಸ್ ತಗೊಂಡು ಮಾಡದೆ ಆದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳಿಗೆ ಅದನ್ನ ಮಾಡಬಹುದೇ ಹೊರತು
1: ಅವರ ಮೂಲಭೂತ ಸೌಕರ್ಯಗಳು ಬೇಕು ಬೇಡಗಳಿಗೆ
0: ಮಾಡ್ಕೋಬಹುದು.
1: ಲಾಭ

0: ಬೇಡ
1: ಆದ್ರೆ ಮಾಡ್ಕೋಬೋದೇ ಹೊರತು ಆದ್ರೆ ಲಾಭ ಗಳಿಕೆಯ ಉದ್ದೇಶದಿಂದ ಯೋಗವನ್ನ ಮಾಡಬಾರ್ದು.
0: ಎಸ್, ಹಿರಿಯರಾಗಿ ಅದೊಂದು ಮುಖ್ಯವಾದಂತ ಸಂದೇಶವನ್ನ ಕೊಟ್ಟಿದ್ರಿ. ಇನ್ನು ಇದನ್ನ ಹೆಚ್ಚು ಪ್ರಚಾರ ಮಾಡ್ಬೇಕು ಸರ್. ಇನ್ನು ಇನ್ನು ಬಹಳಷ್ಟು ಜನ ಒಪ್ಕೊಳ್ಬೇಕು ಯೋಗ ವಿದ್ಯೆಯನ್ನ ಅನ್ನೋದೇ. ಆದ್ರೆ ಏನಾಗ್ಬೇಕಿದೆ ಸರ್?
1: ಅದೇ ಕೇಂದ್ರ ಸರ್ಕಾರ ಇವತ್ತು ಆಯುಷ್ ಸಚಿವಾಲಯದಿಂದ ಯೋಗ ಸರ್ಟಿಫಿಕೇಶನ್ ಬೋರ್ಡ್ಗಳನ್ನ ಇವತ್ತು ತಂದಿದೆ, ಹಲವಾರು ಕೋರ್ಸ್ ಗಳನ್ನ ತಂದಿದೆ. ಮತ್ತೆ ಯೋಗದಲ್ಲಿ ಇವಾಗ ಡಿಪ್ಲೊಮೋ ಯೋಗ, ಬಿ ಎಸ್ ಸಿ ಯೋಗ, ಎಮ್ ಎಸ್ ಸಿ ಯೋಗ, ಪಿ ಎಸ್ ಸಿ ಯೋಗ ಅಂತಂದಿದೆ. ಈಗ ಡಾಕ್ಟರ್ ದೇವಿಕಿ ಮಾಧವ್ ಅವರು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮೋ ಇನ್ ಯೋಗ ಇನ್ ಪ್ರಾಣಾಯಾಮ ಇದೆ, ಪಿ ಎಚ್ ಡಿ ಇನ್ ಪ್ರಾಣಾಯಾಮ ಇದೆ. ಇದನ್ನು ನಾವು ಶಾಲಾ ಮಕ್ಕಳಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ಈ ಒಂದು ಜ್ಞಾನವನ್ನು ತೆಗೆದುಕೊಂಡು ಹೋಗಬೇಕು. ಇಲ್ಲ, ಯೋಗ ಕೇಂದ್ರಗಳೇ ಸಮಾಜ ಹತ್ರ ಹೋಗಬೇಕು. ಇವತ್ತೊಂದು ದಿವಸ ಅವ್ರಿಗೋಗಿ ಈ ಒಂದು ಜ್ಞಾನವನ್ನು ಕೊಡ್ತಾ ಹೋದಂಗೆ ಒಂದು ಸಂತೋಷಕರವಾದಂಥ ಸಮಾಜವನ್ನು ಸೃಷ್ಟಿಸುವುದಕ್ಕೆ ಇದು ಬಹಳಷ್ಟು ಸಹಾಯ
0: ಸಾಧ್ಯವಿದೆ. ನೀವು ಮಾಡ್ತಾ ಇದ್ದೀರಿ ಸರ್ ಆ ರೀತಿ?
1: ಖಂಡಿತ ಖಂಡಿತ. ನಾನು ಹಲವಾರು ಶಾಲೆಗಳಿಗೆ, ಕಾಲೇಜುಗಳಿಗೆ ಮತ್ತು ಶಾಲಾ ಟೀಚರ್ಸ್ಗೆ, ಕಾಲೇಜು ಟೀಚರ್ಸ್ಗೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ, ಯೋಗ ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಯೋಗದಿಂದ ವ್ಯಕ್ತಿತ್ವ ವಿಕಸನ ವಿದ್ಯಾರ್ಥಿಗಳಿಗೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಯೋಗದಿಂದ ಒತ್ತಡ ನಿರ್ವಹಣೆ, ಈ ಒಂದು ಕಾರ್ಯಕ್ರಮವನ್ನು ನಾನು ಮಾಡ್ತಾ ಬಂದಿದ್ದೀನಿ ಸರ್. ಇದು ಬಹಳಷ್ಟು ನನಗೆ ಸಂತೋಷವನ್ನು ಕೊಟ್ಟಿದೆ.
0: ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ, ಕಿವಿ ಮಾತು ಏನು?
1: ಪ್ರತಿಯೊಬ್ಬರು ಯೋಗ ಮಾಡಿ ನಿರೋಗಿಗಳಾಗಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯನ ಒಳಗೊಂಡ ವ್ಯಕ್ತಿತ್ವ ವಿಕಸನವನ್ನು ನಿಮಗೆ ಆಗುತ್ತೆ. ಈ ಒಂದು ಜೀವನ ಶೈಲಿಯಲ್ಲಿ ನೀವು ಅಳವಡಿಸ್ಕೊಳ್ಳಿ. ಈ ಸರಿಯ ಒಂದು ಥೀಮ್ನಲ್ಲಿ ವೃದ್ಧಾಪ್ಯದಲ್ಲಿ ನಾವು ಯೋಗವನ್ನು ನಾವು ಮಾಡೋದಕ್ಕೆ ಸಾಧ್ಯ. ಹಂಗಾಗಿ ಜೀವನವಲ್ಲ ಸಂಪೂರ್ಣವಾಗಿ ನಾವು ಪ್ರತಿದಿನವೂ ಯೋಗವನ್ನು ಮಾಡಿ ಸಂತೋಷದಿಂದ ಇರಿ ಅಂತ ನಾನು ಎಲ್ಲ ಕೇಳುಗರಿಗೆ ನಾನು ವಿನಂತಿಸ್ಕೊಳ್ತೇನೆ ಸರ್.
0: ಧನ್ಯವಾದಗಳು ಸರ್.
1: ಧನ್ಯವಾದ.
0: ಆಕಾಶವಾಣಿಯ ಸುದ್ದಿ ವಿಭಾಗದ ಸಾರಥ್ಯದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತ ನಡೆದಂಥ ಸಂವಾದಕ್ಕೆ ತಾವು ಆಗಮಿಸಿದಿರಿ, ಯಶಸ್ವಿಗೊಳಿಸಿದ್ರಿ. ಅದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ತಮಗೆ.
1: ಧನ್ಯವಾದಗಳು ಸರ್.
2: ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಈ ಕುರಿತಂತೆ ವಿಶೇಷ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಎಂ ಶಿವಪ್ರಕಾಶ್, ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಗಿರೀಶ್ ಮೇರ್ವೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ.

0: ಪಿವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಸವಿನೆನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅರುಣರಾಗ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ.

ಕೆಜೆ ಜೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬಂಧನ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಲಿದೆ 11:20. ಮುಂದಿನ ಗೀತೆ ರಂಗನಾಯಕಿ ಚಿತ್ರದ ಗೀತೆ. ಜಯಚಂದ್ರನ್ ಹಾಗೂ ಎಸ್ ಪಿ ಶೈಲಜಾ ಅವರ ಧ್ವನಿ, ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ.

ವಾಣಿ ಜಯರಾಮ್ ಅವರ ದನಿಯಲ್ಲಿ ಮಾನಸ ಸರೋವರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಿಎಸ್ ಶಿವರುದ್ರಪ್ಪನವರ ರಚನೆ ಇದಾಗಿತ್ತು. ವಿಜಯ್ ಭಾಸ್ಕರ್ ಅವರ ಸಂಗೀತವಿತ್ತು.

ಇದುವರೆಗೆ ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಸಮಯ 11:30 ಇನ್ನು ಮುಂದೆ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಚಿತ್ರಗೀತೆಯನ್ನ ಕೇಳೋಣ. ಕರ್ಣ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಬರೆದಿರುವ ಹಾಡಿರುವ ಒಂದು ಗೀತೆ. ಚಿ ಉದಯಶಂಕರ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಇನ್ನೀಗ ಕೇಳಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಇಳಯರಾಜ ಅವರ ಸ್ವರ ಸಂಯೋಜನೆ ಇದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಬೆಂಬಲದೊಂದಿಗೆ ಈವರೆಗೆ 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿವೆ, ಸಾಮಾಜಿಕ ಭದ್ರತೆ ದೊರೆತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಿ ಮಾತನಾಡಿದರು. 20 ಲಕ್ಷ ಯುವಜನತೆ ತಮ್ಮ ಮೊದಲ ಉದ್ಯೋಗದಲ್ಲಿ 6 ತಿಂಗಳು ಪೂರ್ಣಗೊಳಿಸಿದ್ದು 2,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಈ ಮೊತ್ತ ಅವರ ಪರಿಶ್ರಮಕ್ಕೆ ದೊರೆತ ಮಾನ್ಯತೆ ಎಂದು ಪ್ರಧಾನಮಂತ್ರಿ ವಿಶ್ಲೇಷಿಸಿದರು. ರಾಜ್ಯದ 5 ಸಾಧಕರು ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೇರ್ಲಿ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಉಚಿತ ಹಾಗೂ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಮಹಾದಾನಿ ಡಾ ಪ್ರಭಾಕರ್ ಕೋರೆ, ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗ್ವಾಡಿ, ಪ್ರೆಸ್ಟೀಜ್ ಸಂಸ್ಥೆಯನ್ನು $1 ಬಿಲಿಯನ್ ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿ ಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭ ವೆಂಕಟೇಶ್ ಅಯ್ಯಂಗಾರ್ ಭಾಜನರಾಗಿದ್ದಾರೆ. ಇವರಿಗೆ ಇದೇ ತಿಂಗಳ 23ರಂದು ರಾಷ್ಟಪತಿಯವರು ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಖಾತ್ರಿ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಯೋಜನೆಗಳ ಈವರೆಗಿನ ಮಾಹಿತಿ ಪಡೆದು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಸೂಚಿಸಿದರು. ಸಚಿವರುಗಳಾದ ಕೆಜೆ ಜಾರ್ಜ್, ಪ್ರಿಯಾಂಕ ಖರ್ಗೆ, ಕೆಎಚ್ ಮುನಿಯಪ್ಪ, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪಾಲ್ಗೊಂಡಿದ್ದರು. ಬಾಲ ನ್ಯಾಯ ಕಾಯ್ದೆ 2015 ಕಲಂ 44ರ ಪೋಷಕತ್ವ ಯೋಜನೆಯಡಿ ಪಾಲನೆ ಹಾಗೂ ಪೋಷಣೆಗಾಗಿ ಮಕ್ಕಳ ಕಲ್ಯಾಣ ಸಮಿತಿಯಿಂದ 1 ವರ್ಷದ ಅವಧಿಗೆ ಮಗುವನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಮಗು ಹಾಗೂ ಕುಟುಂಬದ ಹೊಂದಾಣಿಕೆಯ ಆಧಾರದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿ ಮಗುವನ್ನು 18 ವರ್ಷದ ವಯಸ್ಸಿನವರೆಗೂ ಪೋಷಕತ್ವವನ್ನು ಮುಂದುವರಿಸಲು ಅವಕಾಶವಿದೆ. ಧಾರವಾಡ ಜಿಲ್ಲೆಯ ಮಕ್ಕಳ ಪಾಲನಾ ಸಂಸ್ಥೆಗಳಿಂದ ಆಸಕ್ತ ಪೋಷಕರು ಮಕ್ಕಳ ಪೋಷಣೆ ಮಾಡಬಹುದು ಎಂದು ಪ್ರಾ

0: ಪ್ರಕಟಣೆ ತಿಳಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಆಸಕ್ತಿಯುಳ್ಳ 12-18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೆಯ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ. ಅರ್ಜಿಗಳನ್ನು ಆಹ್ವಾನಿಸಿದೆ. ಜುಲೈ 26ರಿಂದ ಜನವರಿ 31ರವರೆಗೆ ಒಟ್ಟು 25 ಭಾನುವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. 60 ವಿದ್ಯಾರ್ಥಿಗಳಿಗೆ ಅವಕಾಶವಿದ್ದು ಶಿಬಿರದ ಶುಲ್ಕ 3,000 ರೂಪಾಯಿ. ಜಾಲತಾಣ www.mysuruzoo.infoಗೆ ಭೇಟಿ ನೀಡಬಹುದು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿನ ಲೋಕಭವನದಲ್ಲಿ ಇಳಕಲ್ಲಿನ ಶ್ರೀ ಗುರು ಮಹಾಂತ ಸ್ವಾಮೀಜಿಗೆ ಬಾಗಲಕೋಟೆ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿ ಗೌರವಿಸಿದರು. ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25ರಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಬೃಹತ್ ರೈತ ಸಮಾವೇಶದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಮಾಲಿಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶದಲ್ಲಿ ಕೇಂದ್ರ ಕೃಷಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಉಕ್ಕು ಮತ್ತು ಗಣಿ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ, ನಾಗರಿಕ ಪೂರೈಕೆ ಹಾಗೂ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು, ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ತಜ್ಞರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರಂನಲ್ಲಿ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ.

0: ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ, ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕ ರಾಯಚೂರು, ಇವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ ರಮಾ ಕುಲಕರ್ಣಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಆತ್ಮೀಯ ಶ್ರೋತೃ ಬಂಧುವರಿಗೆ ನಮಸ್ಕಾರ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಆಚರಿಸಲಾಗ್ತಾ ಇದೆ. ಪ್ರಾಚೀನ ಭಾರತದ ಸಂಪ್ರದಾಯವಾದ ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾಡಿದ ಭಾಷಣದಲ್ಲಿ ಯೋಗ ದಿನದ ಆಚರಣೆಯನ್ನು ಪ್ರಸ್ತಾಪ ಮಾಡಿದರು. ವಿಶ್ವಸಂಸ್ಥೆಯು 2014ರ ಡಿಸೆಂಬರ್ನಲ್ಲಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಣೆಯನ್ನು ಮಾಡಿತು. 2015ರಿಂದ ಅಧಿಕೃತವಾಗಿ ಯೋಗ ದಿನವನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಜೂನ್ 21ರ ದಿನವನ್ನು ಆಯ್ಕೆ ಮಾಡೋದಕ್ಕೆ ಕಾರಣ, ಆ ದಿನವು ಉತ್ತರಾರ್ಧಗೋಳದಲ್ಲಿ ವಿವಿಧ ಅತಿ ಉದ್ದದ ದಿನವಾಗಿದ್ದು ವಿಶೇಷ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಅನ್ನುವಂತಹ ಕಾರಣಕ್ಕೆ ಆ ದಿನವನ್ನು ಆಯ್ಕೆ ಮಾಡಲಾಯಿತು. ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಹೊಂದುವುದು ಇದರ ಮೂಲ ಉದ್ದೇಶ. ಕೇಳುಗರೆ, ಈ ಯೋಗದ ಮಹತ್ವದ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನನ್ನೊಂದಿಗೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ರಾಯಚೂರು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕದಿಂದ ಡಾಕ್ಟರ್ ಪೂಜಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಮಾಡೋಣ ಅಂತ. ನಮಸ್ಕಾರ ಮೇಡಮ್.
1: ನಮಸ್ತೆ.
0: ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹೇಳ್ರಿ ಪೂಜಾ ಮೇಡಮ್ ಅವರೇ, ಅಂತಾರಾಷ್ಟ್ರೀಯ ಯೋಗ ದಿನ ನಾವು ಜೂನ್ 21ರಂದು ಆಚರಣೆಯನ್ನ ಮಾಡ್ತೀವಿ, ಈ ಆಚರಣೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹೇಳಿ.
1: ಮೊದಲನೇದಾಗಿ ಈ ಎಲ್ರಿಗೂ ನಮಸ್ಕಾರ. ಇಂಪಾರ್ಟೆಂಟ್, ನಾವು ಈ ಸಲ ಸೆಲೆಬ್ರೇಷನ್ ಮಾಡ್ತಿರೋದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 2026ರಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದು 12ನೇ ದಿನಾಚರಣೆ ಅಂದ್ರೆ ಆಲ್ರೆಡಿ ನಮ್ಗೆ 11 ವರ್ಷದ್ದು ಯೋಗ ದಿನಾಚರಣೆ ಬಗ್ಗೆ ನಮ್ಗೆ ಒಂದು ಬೇಸಿಕ್ ನಾಲೆಜ್ ಅಂತ ಇರುತ್ತೆ. ವೈ ವಿ ಆರ್ ಸೆಲೆಬ್ರೇಟಿಂಗ್ ಇಂಟರ್ನ್ಯಾಷನಲ್ ಯೋಗ

0: ಗಾಡೆ ವರ್ಲ್ಡ್ ವೈಡ್ ಅಂತ. ಮೊದಲಿಂದಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಈ ಸೆಲೆಬ್ರೇಷನ್ ಮಾಡಬೇಕಂತ ಪ್ರಪೋಸಲ್ ತಂದಿರೋದೇ ನಮ್ಮ ಪ್ರಧಾನ ಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು 2014 ಯುನೈಟೆಡ್ ನೇಷನ್ಸ್ ಆಫ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಪ್ರಪೋಸಲ್ನ ಇಡ್ತಾರೆ. ಅವಾಗ 170 ನೇಷನ್ಸ್ ಇದಕ್ಕೆ ಸಪೋರ್ಟ್ ಮಾಡಿ ಓಕೆ ನಾವು ಸಹ ವರ್ಲ್ಡ್ ವೈಡಲ್ಲಿ ಇದನ್ನ June 21 ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡೋಣ ಅಂತ ಅಪ್ರೂವಲ್ ಕೊಟ್ಟ ಮೇಲೆ 2015 ಹಿಡಿದು ಇಲ್ಲಿವರೆಗೂ ನಾವು ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಷನ್ ಮಾಡ್ತಾ ಬಂದಿದ್ದೀವಿ. ಇದು ಇಂಪಾರ್ಟೆನ್ಸ್, ಹೆಂಗೆ ಇದು ಇಂಟರ್ನ್ಯಾಷನಲ್ ಯೋಗ ಡೇ ಡೆವಲಪ್ ಆಯಿತು, ಹೆಂಗೆ ಒರಿಜಿನ್ ಆಯ್ತು ಅನ್ನೋದು ದಿಸ್ ಇಸ್ ದ ಇಂಟ್ರೊಡಕ್ಷನ್. ಮತ್ತು ಯಾಕೆ ನಾವು June 21 ನಾವು ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಷನ್ ಮಾಡಬೇಕಂತ ಯಾಕೆ ಡೇನ ಚೂಸ್ ಮಾಡಿದ್ರೆ ಅಂದರೆ, ಆಲ್ರೆಡಿ ಮೇಡಮ್ ಮೆನ್ಷನ್ ಮಾಡಿರೋ ಹಾಗೆ ದಟ್ ದ ಲಾಂಗೆಸ್ಟ್ ಡೇ ಆಫ್ ದ ಇಯರ್ ದಟ್ ಇಂಡಿಕೇಟ್ಸ್ ಸಿಂಬಲೈಸಿಂಗ್ ದ ಲೈಟ್ ಎನರ್ಜಿ ಟೈಮ್ ಆಫ್ ದ ಕಾನ್ಷಿಯಸ್ ಗ್ರೋತ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಇದು ಬೆಳಕು ಶಕ್ತಿ ಸೈದ್ಧಾಂತಿಕ ಬೆಳವಣಿಗೆಯ ಸಂಕೇತವಾಗಿರೋದ್ರಿಂದ ನಾವು June 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅವತ್ತಿನ ದಿನದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ.
1: ಮನಸ್ಸು ದೇಹ ಮತ್ತು ಬುದ್ಧಿಗೆ ಪೂರಕ ಆಗಿರುವಂತಹದ್ದು ಯೋಗ ಅಂತ ನಾವು ಹೇಳ್ತೀವಿ. ಯೋಗವನ್ನ ಮಾಡ್ಬೇಕಾದ್ರೆ ಅಂತ ಹೇಳ್ತೀವಿ, ಮಕ್ಕಳಿಗೂ ಬೇಕು, ದೊಡ್ಡವರಿಗೂ ಬೇಕು, ಯುವಕರಿಗೂ ಬೇಕು, ಎಲ್ಲರಿಗೂ ಬೇಕು. ಯಾಕಂದ್ರೆ ಈ ಒಂದು ಟೆನ್ಷನ್ ಲೈಫ್ ಅಲ್ಲಿ ಈ ಯೋಗದ ಮಹತ್ವ ಬಹಳ ಇದೆ ಅಂತ ಅನ್ನುವಂತ ಮಾತುಗಳನ್ನ ನಾವ್ ಎಲ್ಲ ಕಡೆ ಕೇಳ್ತೀವಿ. ಇದರ ಪ್ರಯೋಜನಗಳು ಏನ್ ಹೇಳ್ತೀರಾ ನೀವು?
0: ನೀವ್ ಹೇಳಿರೋ ಹಾಗೆ ಯೋಗ ಸ್ಪೆಸಿಫಿಕ್ ಆಗಿ ಇಂಥ ಏಜ್ ಕೆಟಗರಿ ಅವ್ರಬೇಕು, ಇಂಥವ್ರೇ ಮಾಡ್ಬೇಕು, ಈ ಜೆಂಡರ್ ಗ್ರೂಪ್ ಅವರೇ ಮಾಡ್ಬೇಕು ಅಂತ ಏನಿಲ್ಲ. ಇದಕ್ಕೆ ಯೋಗದ್ರಲ್ಲಿ ಇತಿಹಾಸ ಇದೆ. 5000 ವರ್ಷಗಳಿಂದ ಯೋಗ ಅಭ್ಯಾಸ ಮಾಡ್ಕೊಂಡು ಬಂದಿದೀವಿ ಅಂತ ಇತಿಹಾಸ ಇದೆ. ಏನಂದ್ರೆ ದೇವದೇವತೆಗಳಿಂದ ಋಷಿ ಮಹರ್ಷಿಗಳೆಲ್ಲ ಇದನ್ನ ಅಭ್ಯಾಸವನ್ನು ಮಾಡಿ ಈಗ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಸಹ ಇದನ್ನ ಫಾಲೋ ಮಾಡ್ತಾ ಬಂದಿದೀವಿ. ಫಸ್ಟ್ ಇದನ್ನ ನಾವು ಯೋಗದ ಪಿತಾಮಹ ಅಂತ ಮಹರ್ಷಿ ಪತಂಜಲಿ ಅವ್ರನ್ನ ಕರಿತೀವಿ. ಅವ್ರ ಮುಖಾಂತರ ಇದು ಜಗತ್ತಿಗೆ ಇಂಟ್ರೊಡ್ಯೂಸ್ ಆಯ್ತು. ಅವರು 1000 ಸೂತ್ರಗಳನ್ನ ಯೋಗ ಸೂತ್ರಗಳನ್ನ ಬರೆದು ಯಾವ್ಯಾವ ಆಸನಗಳಿಗೆ ಯಾವ್ಯಾವ ನೇಮ್ಗಳನ್ನ ಕೊಟ್ಟರು, ಯಾವ ರೀತಿಯಾಗಿ ಮಾಡಬೇಕು, ಅದ್ರ ಪ್ರಯೋಜನ ಏನಂತ ಅಲ್ಲಿಂದ ಅವ್ರು ಬರೆದಿರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಅಭ್ಯಾಸವನ್ನು ಮಾಡ್ತಾ ಇದೀವಿ. ಈಗ ನೀವು ಬೆನಿಫಿಟ್ಸ್ ಆಫ್ ಯೋಗ ಕೇಳಿದ್ರಿ, ಯೋಗ ಫಾರ್ ಆಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ನೋಡಿರಂಗೆ 3 ವರ್ಷ ಮೇಲ್ಪಟ್ಟಿಂದ ಹಿಡಿದವರು 100+ ಇಯರ್ಸ್ ವಯಸ್ಸಾದವರು ಸಹ ಇದನ್ನ ಯೋಗನ ಮಾಡಿ ಅದರ ಸದುಪಯೋಗಗಳನ್ನ ಪಡ್ಕೊಳ್ಬಹುದು. ನೀವ್ ಹೇಳೋ ಹಾಗೆ ಇತ್ತೀಚಿನ ಮಾಡರ್ನ್ ಲೈಫ್ ಅಲ್ಲಿ ಎಷ್ಟು ಸ್ಟ್ರೆಸ್ಫುಲ್ ಅಂತಂದ್ರೆ, ನಮ್ಗೆ 15 ಅಥವಾ 20 ನಿಮಿಷ ಟೈಮ್ ಕೊಟ್ಟು ಊಟ ಮಾಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಅಂತದ್ರಲ್ಲಿ ಜನಗಳು 30-45 ನಿಮಿಷ ಟೈಮ್ ಕೊಟ್ಟು ಒಂದು ಫಿಸಿಕಲ್ ಆಕ್ಟಿವಿಟಿನ ಮಾಡಿ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಅದನ್ನ ಖಂಡಿತವಾಗಿ ಒಪ್ಕೊಳ್ಳಲ್ಲ. ಆದ್ರೆ ಇನ್ಸ್ಟೆಡ್ ಆಫ್ ದಟ್ ಪ್ರಾಕ್ಟೀಸ್ ದೇ ಕ್ಯಾನ್ ಯೂಸ್ ಮೊಬೈಲ್ಸ್. ರೆಗ್ಯುಲರ್ ಆಗಿ ಮೊಬೈಲ್ಸ್ ನ ಯೂಸ್ ಮಾಡ್ತಾರೆ, ಸ್ಕ್ರೋಲ್ ಮಾಡ್ತಾರೆ, ಬೇರೆ ಬೇರೆ ತರದ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಟೈಮ್ ನ ಇನ್ವೆಸ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾರೆ. ಬಟ್ ಹೆಲ್ತಿಗಂತ ಅವರು ಕಾನ್ಸಂಟ್ರೇಟ್ ಮಾಡಿ ಅದ್ರ ಉಪಯೋಗನ ಪಡೆದುಕೊಳ್ಳಂಗಿಲ್ಲ. ಯೋಗದ್ರದ್ದು ಬೆನಿಫಿಟ್ಸ್ ಏನಂದ್ರೆ, ಯೋಗ ಫಾರ್ ಮೈಂಡ್ ಅಂಡ್ ಬಾಡಿ ಅಂಡ್ ಪ್ರತಿಯೊಂದದಕ್ಕೂ ಯೋಗ ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಫಿಸಿಕಲ್ ಹೆಲ್ತ್ಗೆ ಬೇಕು, ಮೆಂಟಲ್ ಹೆಲ್ತ್ಗೆ ಬೇಕು, ಸ್ಪಿರಿಚುವಲ್ ಹೆಲ್ತ್ಗೂ ಸಹ ಯೋಗದ್ರದ್ದು ಪ್ರಾಮುಖ್ಯತೆ ಬಹಳ ಇದೆ. ಫಿಸಿಕಲ್ ಹೆಲ್ತ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನವಡೇಸ್ ವಿ ಆರ್ ಫೇಸಿಂಗ್ ಸೋ ಮೆನಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಹೈಪರ್ ಟೆನ್ಷನ್, ಅಂದ್ರೆ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೇ ಇರೋದ್ರಿಂದ ಬರುವಂತ ಡಿಸೀಸ್ಗಳು, ಹೈಪರ್ ಟೆನ್ಷನ್ ಆಯ್ತು, ಡಯಾಬಿಟೀಸ್ ಆಯ್ತು, ಥೈರಾಯ್ಡ್ ಆಯ್ತು, ಹೆಣ್ಮಕ್ಳಲ್ಲಿ ತುಂಬಾ ಕಾಣಿಸ್ತಿರುವಂತ ಡಿಸೀಸ್ ಆದಂತ PCOD PCOS ಇಂಥ ಡಿಸೀಸ್ಗಳು ತುಂಬಾ ಲೈಫ್ ಸ್ಟೈಲ್ ಮ್ಯಾನೇಜ್ನ ನಾವು ಸರಿ ಮಾಡದೇ ಇರೋ ರೀಸನ್ ಇಂದ ಈ ಒಂದು ರೋಗಗಳು ಬರ್ತಾ ಇದ್ದಾವೆ. ಮೊದಲೆಲ್ಲ ಈ ತರ ಡಿಸೀಸ್ಗಳೇ ಇದೆಯಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಯಾವ ಟೈಮಲ್ಲಿ ನಾವು ಮಲ್ಕೊಳ್ಬೇಕು, ಯಾವ ಟೈಮಲ್ಲಿ ಎದ್ದೇಳ್ಬೇಕು, ಯಾವ ತರದ ಫುಡ್ನ ಕನ್ಸ್ಯೂಮ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಿತ್ತು. ಅದನ್ನ ಫಾಲೋ ಮಾಡೋದ್ರಿಂದ ಮತ್ತೆ ಫುಡ್ ಅಡಲ್ಟ್ರೇಷನ್ ಅವಾಗ ಇದ್ದಿಲ್ಲ. ಈಗ ಪ್ರತಿಯೊಂದರಲ್ಲೂ ನಾವು ಫುಡ್ ಒರಿಜಿನಿಟಿ ಕ್ವಾಲಿಟಿ ಏನು ಇಲ್ಲ, ಪ್ರತಿಯೊಂದರಲ್ಲೂ ಫೇಕ್ ಇದೆ. ಫುಡ್ ಅಲ್ಲಿ ಅಡಲ್ಟ್ರೇಷನ್ ಯೂಸ್ ಮಾಡೋದಾಯ್ತು, ಬೇರೆ ಬೇರೆ ಪ್ರಾಡಕ್ಟ್ಸ್ನ ಬೇರೆ ಬೇರೆ ಬ್ರ್ಯಾಂಡ್ಗಳು ತೆಗೆದು ಒರಿಜಿನಾಲಿಟಿ ಕ್ವಾಲಿಟಿ ತೆಗೆದು ಅವ್ರದೇ ಆದಂತ ಒಂದು ಬ್ರ್ಯಾಂಡ್ ತೆಗೆದು ಕ್ವಾಲಿಟಿ ಇಲ್ಲದೆ ಇರೋ ಫುಡ್ನ ಮಾರ್ಕೆಟಲ್ಲಿ ಯೂಸ್ ಮಾಡ್ತಿದ್ರೆ ಅದನ್ನ ನಾವು ಕನ್ಸ್ಯೂಮ್ ಮಾಡಿ ಸೋ ಮೆನಿ ಡಿಸೀಸ್ಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದ್ವಿ. ಒಂದು ಎಕ್ಸಾಂಪಲ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರೂ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ.
1: ಅನಿವಾರ್ಯನೂ ಆಗಿದೆ.
0: ಎಸ್ ಅನಿವಾರ್ಯನೇ.
1: ನಾವು ಎಲ್ಲೋ ಒಂದು ಹಸುವಿನ ಹಾಲೇ ಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅದನ್ನ ನಾವು ತಗೊಳ್ಳಿಕ್ ಆಗಲ್ಲ ಇವಾಗ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇರ್ತೀವಿ ನಾವು, ಅದು ಎಲ್ಲೋ ಇರುತ್ತೆ, ಅದಾಗದೇ ಇಲ್ಲ ಇವಾಗ. ಹಂಗಾಗಿ ಅದಕ್ಕೆ ಡಿಪೆಂಡ್ ಆಗೋದು ಅನಿವಾರ್ಯ ಆಗ್ಬಿಟ್ಟು. ಜನಗಳದೇನು ವಲಸೆ ಹೋಗೋದು ಅಥವಾ ಬೇರೆ ಕಡೆ ಹೋಗಿ ವಾಸ ಮಾಡೋದು, ಇದು ಸಹಿತ ಒಂದು ಅತಿಯಾದ ಜನಸಂಖ್ಯೆ ಸಹಿತ ಇದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು ನಾವು.
0: ಅದು ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಪ್ಯಾಕೆಟ್ ಹಾಲ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಎಷ್ಟೋ ಹೆಣ್ಮಕ್ಳು ಆ ಒಂದು ಏಜ್ ಇರುತ್ತೆ ಮೆನಾರ್ಕ್ ಆಗೋದು, ಅಂದ್ರೆ ಋತುಸ್ರಾವ ಸ್ಟಾರ್ಟ್ ಆಗೋದಂತ ಏನ್ ಕರಿತೀವಲ್ಲ, ಇತ್ತೀಚಿನ ಮಕ್ಕಳಲ್ಲಿ 3ನೇ ತರಗತಿ 4ನೇ ತರಗತಿ ಮಕ್ಕಳಿಂದನೇ ಅದು ಮೆನಾರ್ಕ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಇದರಿಂದ ಏನಾಗ್ತಂದ್ರೆ ಮೆನೋಪಾಸ್ ಬೇಗ ಆಗೋದು, ಬೇರೆ ಬೇರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತ ಬೇರೆ ಬೇರೆ ರೋಗಗಳ ಲಕ್ಷಣಗಳು ಬೇಗ ಕಾಣಿಸ್ಕೊಳ್ತಾ ಇದಾವೆ. ಅದರಿಂದ

0: ತುಂಬಾ ಫೇಸ್ ಮಾಡ್ಬೇಕಾಗತ್ತೆ ನಾವು. ಅಂದ್ರೆ 50 ವರ್ಷ 60 ವರ್ಷ ಮೇಲ್ಪಟ್ಟು ಬರುವಂತ ರೋಗಗಳು ಈಗ ಕಡಿಮೆ ವಯಸ್ಸಲ್ಲಿ ಬರ್ತಾ ಇದೆ.
1: 20-30 ವರ್ಷದೊಳಗೆ ಅವರು ಅದನ್ನ ಫೇಸ್ ಮಾಡುವಂತ ಅನಿವಾರ್ಯತೆ ಅವ್ರಿಗೆ ಬಂದಿದೆ.
0: ಸೊ ಅದಕ್ಕೆ ಏನಂತಂದ್ರೆ ಆದಷ್ಟು ಆತರ ತಿಂಗ್ಸಿಗೆ ನಾವು ಒಳಗೊಡ್ದೇನೆ ಆದಷ್ಟು ನೈಸರ್ಗಿಕವಾಗಿ ಏನ್ ಸಿಗ್ತಾ ಇದೆ ಸುತ್ತಮುತ್ತ ಅದನ್ನ ಕನ್ಸ್ಯೂಮ್ ಮಾಡೋದು ಇಟ್ಸ್ ಬೆಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಗೆ ಒಂದು ಫ್ಯಾನ್ಸಿ ಇದೆ, ಲೈಕ್ ಸಂಡೇಸ್ ಅಂತಂದ್ರೆ 6 ಡೇಸ್ ವರ್ಕ್ ಮಾಡಬೇಕು, 6th ಡೇ ನಾವು ಮನೆಯಲ್ಲೇ ಊಟ ಮಾಡಂಗಿಲ್ಲ, ಹೊರಗಡೆ ರೆಸ್ಟೋರೆಂಟ್ಗೆ ಹೋಗೋದು, ಹೊರಗಡೆದು ಫುಡ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತಂದು ನಾವು ಅದಕ್ಕೆ ಬಹಳ ಜನ ಅಡಿಕ್ಟ್ ಆಗಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟಿನ್ ಟೀಸ್ ಅಲ್ಲಿ ಎವ್ರಿ ಸಂಡೇ ಸಾಟರ್ಡೆ ವೀಕೆಂಡ್ ಅಲ್ಲಿ ಅವರು ಹೊರಗಡೆ ಫುಡ್ನ ಕನ್ಸ್ಯೂಮ್ ಮಾಡಕತ್ತಾರ. ಅಂದ್ರೆ ಒಂದೊಂದು ವೀಕ್ ಅಲ್ಲಿ ಒಂದೊಂದು ಪ್ಲಾನ್ ಮಾಡ್ಕೊಂಡು ಒಂದೊಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಒಂದೊಂದು ಫುಡ್ ಐಟಮ್ಸ್ ಎಕ್ಸ್ಪ್ಲೋರ್ ಮಾಡಬೇಕು ನಿಜ, ಬಟ್ ಹೊರಗೆ ಫುಡ್ ನಮ್ಗೆ ಗೊತ್ತಿರೋ ಹಾಗೆ ನಾವು ಮನೇಲಿ ಬಳಸುವಂತ ಪದಾರ್ಥಗಳು ಹೊರಗಡೆ ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಬಳಸುವಂತ ಪದಾರ್ಥಗಳು ಮೇಜರ್ ಡಿಫ್ರೆನ್ಸ್ ಇರ್ತದೆ. ನಾವು ಪ್ಯೂರಿಫೈಡ್ ಆಯಿಲ್ ಯೂಸ್ ಮಾಡಿದ್ರೆ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ. ನಾವು ಹೋಗಿ ಪ್ರತಿ ಸಲ ಕ್ವೆಶನ್ ಮಾಡಕ್ ಆಗಂಗಿಲ್ಲ ನೀವು ಯಾವ ತರ ಕ್ವಾಲಿಫೈಡ್ ಐಟಮ್ಸ್ ಅನ್ನ ಯೂಸ್ ಮಾಡಿ ಈ ತರ ಪ್ರಾಡಕ್ಟ್ ನ ನೀವು ಮಾಡಕತ್ತಿರಂತ. ಸೊ ಅದನ್ನ ಬೆಟರ್ ಎಷ್ಟಾಗತ್ತಷ್ಟು ಕಡಿಮೆ ಮಾಡಿ ಮನೆಯಲ್ಲೇನೆ ನೀವು ಆರೋಗ್ಯಕ ಮತ್ತೆ ರುಚಿಕರವಾದಂತ ಫುಡ್ ನ ನೀವು ಮನೆಯಲ್ಲಿ ಕನ್ಸ್ಯೂಮ್ ಮಾಡಬಹುದು.
1: ನೋಡ್ರಿ ಪೂಜಾ ಮೇಡಮ್ ಅವ್ರೆ, ಈಗ ಎಷ್ಟೋ ಒಂದು ಸಮಸ್ಯೆಗಳಿಗೆ ಡಾಕ್ಟರ್ ಮೊದಲು ಹೇಳೋದು ಏನು ಅಂತ ಹೇಳಿದ್ರೆ ಮನೆಯ ಆಹಾರ ಊಟ ಮಾಡಿ ಅಂತ. ಇದು ಮನೆ ಆಹಾರ ಅನ್ನೋದು ನಮಗೆ ಅಪರಿಚಿತ ಆಗುವಷ್ಟರ ಮಟ್ಟಿಗೆ ಬಂದು ನಿಂತು ಬಿಟ್ಟಿವಿ ನಾವು.
0: ಎಕ್ಸಾಕ್ಟ್ಲಿ
1: ಇದು ಎಷ್ಟು ಪರಿಣಾಮ ಬೀರುತ್ತದೆ ಅನ್ನುವಂತ ವಿಷಯವನ್ನ ನೀವು ಇವಾಗ ಸುಮ್ಮನೆ ಒಂದು ಉದಾಹರಣೆ ಹಾಲಿನ ಪಾಕೆಟ್ ಇಂದ ಶುರು ಮಾಡಿದ್ರಿ. ಬಟ್ ನಮ್ಮ ಜೀವನ ಬೆಳಗಿನ ಹಾಲಿನ ಪಾಕೆಟ್ ಅಂದ್ರೆ ರಾತ್ರಿ ಮಲಗುವವರೆಗೂ ನಾವು ಪಾಕೆಟ್ಗಳಲ್ಲೇ ನಾವು ಜೀವನ ಮಾಡ್ತಾ ಇದೀವಿ.
0: ಫಿಸಿಕಲ್ ಹೆಲ್ತ್ಗೋಸ್ಕರ ಅಂದ್ರೆ ಇಷ್ಟೊತ್ತು ಹೇಳಿದ್ನಲ್ಲ, ಈ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೆ ಇಲ್ಲದೆ ಇರೋ ಬರುವಂತ ಡಿಸೀಸ್ ಗಳನ್ನ ನಾನು ಮೆನ್ಷನ್ ಮಾಡಿದೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸೈಕೋಲಾಜಿಕಲ್ ಡಿಸಾರ್ಡರ್ಸ್ ಸಹ ಹೆಚ್ಚಿಗೆ ಆಗ್ತಾ ಇದೆ. ಅಂದ್ರೆ ಎಮೋಷನಲ್ ಸ್ಟೆಬಿಲಿಟಿನ ಯಾರಿಗೂ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಸ್ಪೆಷಲಿ ಮಕ್ಕಳು. ನಮ್ಗೆ 10 ಸೆಕೆಂಡ್ಸ್ ರೀಲ್ ನೋಡಕ್ಕೆ ನಮ್ಗೆ ಪೇಷನ್ಸ್ ಇರಲ್ಲ, 5 ಸೆಕೆಂಡ್ ಆಗಿರಲ್ಲ, ಅವಾಗ ನಾವು ಸ್ಕ್ರೋಲ್ ಮಾಡ್ತೀವಿ. ಸೊ ಅಂದ್ರೆ ನಮ್ದು ಎಮೋಷನಲ್ ಸ್ಟೆಬಿಲಿಟಿನ ನಾವು ಬರ್ತಾ ಬರ್ತಾ ಜನರೇಷನ್ ಇಂಪ್ರೂವೈಸ್ ಆಗ್ತಾ ಆಗ್ತಾ ಅದನ್ನ ಕಳ್ಕೊಳ್ತಾ ಇದೀವಿ. ಮೊದಲಿನ ಕಾಲದಲ್ಲಿ ನಮ್ಗೆ ಟಿವಿ ಸಹ ಇದ್ದಿಲ್ಲ ನೋಡ್ಲಿಕ್ಕೆ, ಇನ್ನ ಫೋನ್ ಅಂತೂ ದೂರದ ಮಾತು. ಅವಾಗ ಮಾತಾಡ್ತಾ ನ್ಯೂಸ್ ಪೇಪರ್ ಓದ್ತಾ ಅಥವಾ ಬುಕ್ ಗಳಲ್ಲಿ ಓದ್ತಾ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಿದ್ವಿ. ಇವಾಗ ಕೈಯಲ್ಲಿ ಫೋನ್ ಬಂದಿರೋದ್ರಿಂದ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ, ದಟ್ ಈಸ್ ಪ್ಲಸ್ ಪಾಯಿಂಟ್. ಅಂದ್ರೆ ಅದ್ರ ಜೊತೆ ಜೊತೆಗೇನೆ ಅದ್ರದ್ದು ಮೈಂಡ್ ಪಾಯಿಂಟ್ಸ್ ಸಹ ಇರುತ್ತೆ. ಸೊ ಅಂದ್ರೆ ನಮ್ದು ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇದೆ.
1: ಆಮೇಲೆ ಬೇರೆಯವರೊಂದಿಗೆ ಬೆರೆಯುವಂತಹ ಇದು ಇದೇನ್ ಹೇಳಿದಲ್ಲ,
0: ಆಂಟಿ ಸೋಷಿಯಲ್ ಆಗ್ತಾ ಇದ್ದಾರೆ,
1: ಪೂರ್ತಿ ಕಡಿಮೆ ಆಗಿದೆ. ಈಗ ನೀವು ಪಕ್ಕದ ಯಾರಾದ್ರೂ ಬಂದ್ರೆ, ನಿಮ್ ಮನೆಗೆ ಒಬ್ರು ಯಾರಾದ್ರು ಗೆಸ್ಟ್ ಬಂದ್ರೆ ನೀವು ಮಾತಾಡಿಸದೇ ಇರುವಷ್ಟು ಒಂದು ಬದಲಾವಣೆ ಮಕ್ಕಳಲ್ಲಿ ಬಂದ್ಬಿಟ್ಟದೆ. ಆ ತರದ್ದು ಬೆಳವಣಿಗೆ ಅದೇನು ಅಷ್ಟು ಒಳ್ಳೇದಲ್ಲ. ಅದಕ್ಕೆ ಇವಾಗ ಬಂದದ ಆ ಪರಿಸ್ಥಿತಿಗೆ ನಾವು ಬಂದೀವಿ. ಇವು ಎಷ್ಟೋ ನಮ್ಮ ಹೆಲ್ತ್ ಮೇಲೆ ಪ್ರಾಬ್ಲಮ್ ಬರ್ತಾವ ಅನ್ನೋದಕ್ಕೆ ಇವಾಗ ನಾವೇ ಉದಾಹರಣೆ ಆಗ್ತಾ ಇದೀವಿ.
0: ಅದೇ ನವೇಡೇಸ್ ನಾವು ಟಿವಿ ನೋಡ್ತಾ ಇರ್ತೀವಿ, ಎಷ್ಟೊಂದು ಫೋನ್ ಯೂಸ್ ಮಾಡಿ ಫೋನಿಗೆ ಅಡಿಕ್ಟ್ ಆಗಿ ಆನ್ಲೈನ್ ಗೇಮಿಂಗ್ ಎಲ್ಲ ಅಡಿಕ್ಟ್ ಆಗಿ. ರೀಸೆಂಟ್ ಆಗಿ ಒಂದು ಸ್ಟೋರಿ ಕೇಳಿದೆ, ಒಂದು ಹುಡುಗ ಆನ್ಲೈನ್ ಗೇಮಿಂಗ್ ಗೆ ಅಡಿಕ್ಟ್ ಆಗಿ ಅದನ್ನ ಪೇರೆಂಟ್ಸ್ ಅಪೋಸ್ ಮಾಡಿದಾರೆ ಅಂತಂದು ಪೇರೆಂಟ್ಸ್ ಮೇಲೆನೆ ಅವನು ಮಾಡಿದ್ದಾನೆ, ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಡೆತ್ ಆಗಿದ್ದಾರೆ, ಈ ತರ ಎಲ್ಲ ಆಗ್ತಾ ಇದೆ. ಅಂದ್ರೆ ಅವರು ಅಡಿಕ್ಟ್
1: ಆಗಿರೋದ್ರಿಗೆ ಅವರು ಅದ್ರ ಮೇಲೆ ಡಿಪೆಂಡ್ ಆಗ್ಯಾರ. ಆಮೇಲೆ ಅದನ್ನ ಬೇಡ ಹೇಳಿದವರನ್ನ ಅವರು ಕೊಲ್ಲುವ ಮಟ್ಟಿಗೆ ಅವರು ಮನಸ್ಸು
0: ಸ್ಕೂಲ್ ಸ್ಟೂಡೆಂಟ್ ಈ ತರ ಅಟೆಂಪ್ಟ್ ಮಾಡಿದ್ದಾರೆ. ಅಂದ್ರೆ ದೊಡ್ಡವರು ಯುವಕರು ಬೇರೆ ಯಾವುದೇ ರೀತಿಯಾದಂತ ಅಟೆಂಪ್ಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಎಮೋಷನಲ್ ಸ್ಟೆಬಿಲಿಟಿ ಕಡಿಮೆ ಆಗಿದ್ರಿಂದಾನೆ ಇತ್ತೀಚಿನ ದಿನಗಳಲ್ಲಿ ಯಾವ ಫೇಲ್ಯೂರ್ಸ್ ನ ತಗೊಳಕ್ಕೂ ರೆಡಿ ಇರಲ್ಲ. ಕಡಿಮೆ ಮಾರ್ಕ್ಸ್ ಬಂದ್ರೂ ಸೂಸೈಡ್ ಅಟೆಂಪ್ಟ್ ಮಾಡುದು, ಬೇರೆ ಬೇರೆ ರೀತಿಯಾದಂತ ಅಟೆಂಪ್ಟ್. ಅಂದ್ರೆ ಅವ್ರಿಗೆ ಆಲೋಚನಾ ಶಕ್ತಿ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ. ಯಾವ್ದು ರೈಟ್, ಯಾವ್ದು ಬ್ಯಾಡ್, ಯಾವ್ದು ಗುಡ್, ಡಿಸಿಷನ್ ಮೇಕಿಂಗ್ ಕಡಿಮೆ ಆಗ್ತಾ ಇದೆ, ಗೈಡೆನ್ಸ್ ಕಡಿಮೆ ಆಗ್ತಿದೆ. ಪೇರೆಂಟ್ಸ್ ಏನಾದ್ರು ಹೇಳಕ್ ಹೋದ್ರೆ ಅದನ್ನ ಕೇಳಂಗೇ ಇಲ್ಲ. ಶಾಲೆಯಲ್ಲಿ ಟೀಚರ್ಸ್ ಒಡಿಯಂಗಿಲ್ಲ, ಫಸ್ಟ್ ಆಫ್ ಆಲ್ ಬಾಯಿ ಮಾತ್ಲ ಹೇಳಿದ್ರೆ ಕೇಳಂಗಿಲ್ಲ. ಇವಾಗ ಏನಂದ್ರೆ ಟೀಚರ್ಸ್ ಒಡಿಬಾರ್ದು ಆತರ ರೂಲ್ಸ್ ಎಲ್ಲ ಬಂದಿರೋದ್ರಿಂದ ಸೊ ಅದು ಬರಿ ಬಾಯಿ ಮಾತ್ಲ ಎಷ್ಟು ಅಂತ ಹೇಳಕ್ಕಾಗತ್ತೆ ಟೀಚರ್ಸ್ ಕೇಳಕ್ ಆಗಂಗಿಲ್ಲ. ತೀರಾ ಹೋದ್ರೆ ಮಕ್ಳು ಹೋಗಿ ಪೇರೆಂಟ್ಸ್ ಗೂ ಕಂಪ್ಲೇಂಟ್ ಮಾಡ್ತಾರೆ, ಅವ್ರು ಬಂದು ಸ್ಕೂಲ್ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆಲ್ಲ, ಇದೊಂದು ಜನರೇಷನ್ ಫಾರ್ವರ್ಡ್ ಆಗ್ತಾ ಅದೇನಂದ್ರೆ ಕೆಲವೊಂದು ಬ್ಯಾರಿಯರ್ಸ್ ನ ಬ್ರೇಕ್ ಮಾಡ್ತಾ ಇದೆ. ಆ ಬ್ರೇಕ್ ಮಾಡೋದ್ರಿಂದ ಏನಂದ್ರೆ ನಮ್ಗೆ ಒಳ್ಳೆ ಗೈಡೆನ್ಸ್ ಸಿಗಂಗಿಲ್ಲ. ನಾವು ಒಂದು ಗಾದೆ ಮಾತಿದೆಯಲ್ಲ, ಬೈಯೋರೆಲ್ಲ ಕೆಟ್ಟದ್ಕೆಲ್ಲ ಅಂತ ಹೇಳ್ತೀವಲ್ಲ, ಬೈಬೇಕು, ಬೈಸ್ಕೋಬೇಕು ನಾವು, ಅವಾಗೇ ನಾವು ಒಳ್ಳೇದನ್ನ ನಾವು ಅಳವಡಿಸ್ಕಾಗದು ಜೀವನದಲ್ಲಿ. ಸೊ ಏನಾಗಲ್ಲ ಇದು ಇವತ್ತೇನಂತಂದ್ರೆ ಎಲ್ಲ ಪೇರೆಂಟ್ಸ್ ಯಾರ್ಯಾರು ನನ್ನ ಮಾತನ್ನ ಕೇಳಿಸ್ಕೊಳಕತ್ತೀರಿ ಅಥವಾ ಎಲ್ಲೇ ಯಾರೇ ಆಗ್ಲಿ ಹೆಲ್ತ್ ಬಗ್ಗೆ ಟಿಪ್ಸ್ ಕೊಡ್ತಾರೆ, ಎನಿ ಡಾಕ್ಟರ್ಸ್ ಆಯ್ತು, ಎನಿ ವೆಲ್ ಟ್ರೈನ್ ಇರ್ತಾರಲ್ವಾ, ಅದನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ನಾವು ಏನಂತಂದ್ರೆ ಹ್ಯೂಮನ್ ಅನಾಟಮಿ, ಫಿಸಿಯೋಲಜಿ, ಬಯೋಕೆಮಿಸ್ಟ್ರಿ ಎಲ್ಲಾನು ಸ್ಟಡಿ ಮಾಡಿರೋದ್ರಿಂದ ನಾವು ಏನೇನ್ ಮಾಡೋದ್ರಿಂದ ಬಾಡಿ ಒಳಗಡೆ ಯಾವ ತರ ಇಂಪ್ಯಾಕ್ಟ್ ಆಗ್ತದೆ ಆ ಚೇಂಜಸ್ ನೋಡಿನ ಇವತ್ತು ಅದು ಆಗಬಾರ್ದು ಅಂತ ನಾವು ಇವತ್ತು ಬಂದು ಇಲ್ಲಿ ಒಂದು ಪ್ರೋಗ್ರಾಮ್ ನ ಕೊಡ್ತಿದೀವಿ. ಸೊ ದಯವಿಟ್ಟು ಪೇರೆಂಟ್ಸ್ ಆಯ್ತು, ಟೀಚರ್ಸ್ ಆಯ್ತು, ಎನಿ ಒನ್ ಯಾರ್ಯಾರು ಅವ್ರ ಅಂಡರ್ ಅಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ, ಯಾರ್ಯಾರು ಬರ್ತಾರೆ, ಆಸ್ ಮಚ್ ಆಸ್ ಪಾಸಿಬಲ್ ಸೋಷಿಯಲ್ ಮೀಡಿಯಾ ಅಥವಾ ಫೋನ್ಗಳು ಯೂಸ್ ಮಾಡೋದ್ರಿಂದ ನಿಮ್ಮ

0: ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಮೇಲೆ ಯಾವ ತರ ಪರಿಣಾಮ ಬೀರ್ತದ ಅದನ್ನ ಮಕ್ಕಳಿಗೆ ತಿಳಿಸ್ಕೊಡಿ. ಕಡಿಮೆ ಯೂಸ್ ಮಾಡ್ಕೊಳ್ಳಕ್ಕೆ ನೀವೊಂದು ಪ್ರೋತ್ಸಾಹ ಮಾಡಿ. ನಿಮ್ಮ ಶಾಲೆಗಳಿಗೆ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ನ ಕರೆಸಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಮಾಡೋದ್ರಿಂದ ಮಕ್ಕಳಿಗೆ ಅದ್ರದೊಂದು ಅವೇರ್ನೆಸ್ ಸಿಗುತ್ತೆ. ಇದನ್ನ ಹೇಳಕ್ಕೆ ಇಷ್ಟಪಡ್ತೇನೆ.
1: ಪ್ರತಿ ವರ್ಷ ನಮ್ಮ ಎಲ್ಲ ಜನತೆಗಳಿಗೆ ಹೆಲ್ಪ್ ಆಗುವಂತ ಒಂದು ಥೀಮ್ ಗಳನ್ನ ಇಟ್ಕೊಂಡ್ರೆ, ಈಗ ಮಕ್ಕಳಿಗೆ ಸಹಿತ ಯೋಗ ಬೇಕು ಅಂತ ಹೇಳಿದ್ವಿ, ಸ್ತ್ರೀಯರಿಗೆ ಯೋಗ ಬೇಕು, ಯಾಕೆಂದ್ರೆ ಅವರು ಹೆಲ್ದಿ ಆಗಿರ್ಬೇಕಾದ್ರೆ ಯೋಗ ಬೇಕು ಅಂತ ಹೇಳಿದ್ವಿ. ಅಂದ್ರೆ ಸರ್ಟನ್ ಏಜ್ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರವರೆಗೆ ಎಲ್ಲರಿಗೂ ಯೋಗ ಬೇಕು ಅನ್ನುವಂತ ಒಂದು ಉದ್ದೇಶವನ್ನೇ ನಾವು ಹೇಳ್ತಾ ಹೋಗ್ತಾ ಇದೀವಿ. ಈ ವರ್ಷದ ಒಂದು ಥೀಮ್ ಅಂತ ಹೇಳಿದ್ರೆ ವಯೋ ವೃದ್ಧರಿಗಾಗಿ ಯೋಗ. ಅಂದ್ರೆ ಅವರು ಆರೋಗ್ಯವಾಗಿರ್ಬೇಕಾದ್ರೆ ಯಾಕೆ ಅಂತ ಹೇಳಿದ್ರೆ, ಹುಟ್ಟಿದಾಗ ಅಂತ್ಯದವರೆಗೆ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಳಿಕ್ಕೆ ಅಂತೂ ಒಂದು ಸತ್ಯ ಅನ್ನುವಂತ ಒಂದು ಉದ್ದೇಶ ಅದೇ ಅದ. ಈ ಸಲದ ಒಂದು ಥೀಮ್ ಅಂದ್ರೆ ವಯೋವೃದ್ಧರಿಗಾಗಿ ಯೋಗ ಅನ್ನುವಂತ ಒಂದು ಥೀಮ್ ಅನ್ನ ಇಟ್ಕೊಂಡಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಯಾಕಂದ್ರೆ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ಎಲ್ಲರೂ ಅವರಿಗೆ ಯೋಗ ಬೇಕು ಅಂತ ಅನ್ನುವಂಥದ್ದು, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ?
0: ಎಸ್, ಎಕ್ಸಾಕ್ಟ್ಲಿ. ಪ್ರತಿ ವರ್ಷದಂತೆ ಈ ವರ್ಷ ಘೋಷವಾಕ್ಯ ಏನಂತಂದ್ರೆ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಅಂತ ಕರಿತೀವಿ. ಆರೋಗ್ಯಕರ ವಯೋವೃದ್ಧಿಗಾಗಿ ಅಂದ್ರೆ ವಯಸ್ಸಾಗುತ್ತೆ, ನಾವು ನಿಲ್ಸಕ್ಕಾಗಂಗಿಲ್ಲ. ನಾವು ಆರೋಗ್ಯದ ರೀತಿಲಿ ನಾವು ವಯಸ್ಸನ್ನ ಆಗೋದನ್ನ ನಾವು ಮೈಂಟೈನ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 50 ಆದ್ಮೇಲೆ ಈ ಡಿಸೀಸ್ ಬರ್ಬೇಕು, ಯೋಗ ಬರ್ಬೇಕು, ಈ ರೋಗದ ಲಕ್ಷಣ ಕಾಣಿಸ್ಕೊಳ್ಬೇಕಂತ ನಾಟ್ ಅಟ್ ಆಲ್ ಕಂಪಲ್ಸರಿ. ಲೈಫ್ ಎಂಡ್ ವರೆಗೂ ನಾವು ನಮ್ಮ ಹೆಲ್ತ್ ನ ನಾವು ಕಾಪಾಡ್ಕೊಳ್ಬಹುದು, ಅದು ನಮ್ಮ ಕೈಯಲ್ಲಿದೆ. ಕೆಲವೊಂದನ್ನ ನಾವು ಮೈಂಟೈನ್ ಮಾಡಬಹುದು, ಕೆಲವೊಂದು ನಮ್ಮ ಕೈಲೇ ಇಲ್ಲಿರೋದನ್ನ ನಾವು ಮೈಂಟೈನ್ ಮಾಡ್ಲಿಕ್ಕೆ ಆಗಂಗಿಲ್ಲ.
1: ಒಂದು 50-55 ವಯಸ್ಸು ಅಂತ ಹೇಳಿದ್ರೆ ಅವ್ರಿಗೆ ಸುಮಾರು ತುಂಬಾ ವೇಟ್ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಿಗಾದ್ರೆ ಅವ್ರಿಗೆ ಮುಟ್ಟು ಹೋಗಿರ್ತದೆ, ಅದಕ್ಕೆ ನಿಮ್ಗೆ ವೇಟ್ ಆಗಿದೆ ಅಂತ ಹೇಳ್ತಾರೆ. ಹಂಗಾಗ್ಲೂ ಅವ್ರಿಗೆ ಅವ್ರದ್ದೇ ದೇಹ ಭಾರ ಅನ್ಸುವಂತ ಒಂದು ಫೀಲಿಂಗ್ ಅವ್ರಿಗೆ ಆಗ್ತದೆ. ಆ ಸಂದರ್ಭದೊಳಗೆ ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು?
0: ಈ ಸಲ ಥೀಮ್ ನನಗೆ ಪರ್ಸನಲಿ ನನಗೆ ತುಂಬಾ ಆಯ್ತು. ಬಿಕಾಸ್ ಏನಂದ್ರೆ ಏಜ್ ಆಗ್ತಾ ಆಗ್ತಾ ಎಷ್ಟೋ ಜನ ಪೇರೆಂಟ್ಸ್ ನಾವು ಇತ್ತೀಚೆಗೆ ನ್ಯೂಸ್ ಕೇಳ್ತಾ ಇದೀವಿ, ಮನೇಲಿ ಮಕ್ಕಳು ಅವ್ರನ್ನ ಇಟ್ಕೊಳ್ಳದೆ ಇರೋ ಅನಾಥ ಆಶ್ರಮದಲ್ಲಿ ಇರೋಂಥದ್ದು. ಬೇಸಿಕ್ ಆಗಿ ಅವ್ರಿಗೆ ಏನಾಗ್ಬೇಕು ಆ ಏಜ್ ಇದರಲ್ಲಿ ಸಿಗೋಂಗಿಲ್ಲ. ಬಿಕಾಸ್ ಅವ್ರಿಗೆ ಇಂಪಾರ್ಟೆಂಟ್ಲಿ ನನಗನ್ಸಿದ ಮಟ್ಟಿಗೆ ಅಂದ್ರೆ ಏನ್ ಬೇಕಂದ್ರೆ ಎಮೋಷನಲ್ ಸಪೋರ್ಟ್ ಬೇಕು. ಏಜ್ ಆಗ್ತಾ ಆಗ್ತಾ ಅವ್ರಿಗೆ ಅವ್ರ ಒಳಗಡೆ ಏನ್ ಅನ್ಕೊಂತಾರೆ ಅಂದ್ರೆ ನಾವು ಡಿಪೆಂಡ್ ಆಗ್ತಾ ಇದೀವಿ ಒಬ್ಬರ ಮೇಲೆ, ಪ್ರತಿಯೊಂದಕ್ಕೂ ಡಿಪೆಂಡ್ ಆಗ್ತಾ ಇದೀವಿ ಅಂತಂದು ಕುಗ್ತಾರೆ.
1: ಅವ್ರಿಗೆ ಯಾರು ಕೇರ್ ಮಾಡಲ್ಲ ಅಂತ ಒಂಟಿತನನು ಜಾಸ್ತಿ ಕಾಣುತ್ತೆ ಆ ವಯಸ್ಸಲ್ಲಿ.
0: ಅದು ಒಂದು ಕಡಿಮೆ ಮಾಡ್ಲಿಕ್ಕೆ ಅಂತಾನೆ ಇದೊಂದು ತುಂಬಾ ಬಹಳ ಹೆಲ್ಪ್ಫುಲ್ ಆಯ್ತು. ಸೊ ಏನಂತಂದ್ರೆ ಫಿಸಿಕಲಿ ಅಂದ್ರೆ ಬೇಸಿಕ್ ಆಸನಸ್, ತುಂಬಾ ಡಿಫಿಕಲ್ಟ್ ಅಡ್ವಾನ್ಸ್ ಆಸನಸ್ ಮಾಡ್ಬೇಕಂತ ಏನಿಲ್ಲ. ಡೇ ಟು ಡೇ ಲೈಫ್ ಅಲ್ಲಿ ನಮ್ಗೆ ಮ್ಯಾನೇಜ್ ಆಗುವಂತ, ನಾನು ಹೇಳಿದ್ನಲ್ಲ ಮೆಟಬಾಲಿಕ್ ಡಿಸಾರ್ಡರ್ ಆಯ್ತು, ಲೈಫ್ ಸ್ಟೈಲ್ ಮ್ಯಾನೇಜಿಂಗ್ ಡಿಸಾರ್ಡರ್ಸ್ ಬರದೇ ಇರಂಗೆ ನಾವು ಬೇಸಿಕ್ ಸಿಂಪಲ್ ಆಸನಸ್ ಮಾಡಬಹುದು, ಪ್ರಾಣಾಯಾಮಗಳನ್ನ ಮಾಡಬಹುದು, ಧ್ಯಾನ ಮಾಡಬಹುದು. ಈ ತರ ಮಾಡೋದ್ರಿಂದ ಎಷ್ಟೊಂದು ಸಿಂಪ್ಟಮ್ಸ್ ನ ನಾವು ಕಡಿಮೆ ಮಾಡಬಹುದು. ತಲೆನೋವು ಇದೆ ಅನ್ನೋರು ಪ್ರಾಣಾಯಾಮ ಮಾಡಬಹುದು, ಧ್ಯಾನ ಮಾಡಬಹುದು. ಕಾನ್ಸ್ಟಿಪೇಷನ್ ಇರುವಂತವ್ರು ಕೆಲವೊಂದು ಅಬ್ಡೋಮಿನಲ್ ಆಸನಗಳು ಬರುತ್ತೆ, ಆ ತರದನ್ನ ಮಾಡ್ಕೋಬಹುದು. ನೀ ಜಾಯಿಂಟ್ ಎಕ್ಸಸೈಸ್ ಇದಾವೆ, ಆಸನಗಳಿದಾವೆ, ಅದನ್ನ ಮಾಡಿದ ಆಸ್ಟಿಯೋಆರ್ಥ್ರೈಟಿಸ್ ಮತ್ತೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ನಾವು ಏನ್ ಏಜ್ ಆದ್ಮೇಲೆ ನಾವು ಸಫರ್ ಮಾಡ್ತಾರಲ್ಲ ಅದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ತಾ ಹೋಗ್ಬಹುದು. ಏಜ್ ಆಗ್ತಾ ಬರುವಂತ ಡಿಸೀಸ್ಗಳು ಈಗ ಇತ್ತೀಚಿನ ದಿನಗಳಲ್ಲಿ ನಾನ್ ನೋಡಿರೋ ಹಾಗೆ ನಮ್ಮ ಹಾಸ್ಟೆಲಲ್ಲಿ 20+ ಇರೋರೇ ಬಂದು ಆತರ ಕಂಪ್ಲೇಂಟ್ಸ್ ಮಾಡ್ತಿದ್ದಾರೆ, ನೀ ಜಾಯಿಂಟ್ ಪೇನ್ ಬರ್ತಾ ಇದೆ, ಲೋವರ್ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ. ಇದೇನಂತಂದ್ರೆ ನಮ್ಗೆ ಕರೆಕ್ಟ್ ಆಗಿ ಬಾಡಿಗೆ ನಾವು ನ್ಯೂಟ್ರಿಷನ್ ಯಾವ ರೀತಿಯಾಗಿ ಆಹಾರ ತೆಗೆದುಕೊಳ್ಳುವ ಮುಖಾಂತರ ನಾವು ಹಿಂಗ ಸಪ್ಲೈ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಬಾಡಿ ಆಕ್ಟಿವಿಟಿ ಸಹ ಬೇಕು. ಪ್ರತಿಯೊಂದು ಮೂವ್ಮೆಂಟ್ ಆಗ್ಬೇಕು, ಅಬ್ಸಾರ್ಪ್ಷನ್ ಆಗ್ಬೇಕು, ಚೆನ್ನಾಗಿ ಎಕ್ಸ್ಕ್ರಿಷನ್ ಆಗ್ಬೇಕು, ಅಸಿಮಿಲೇಷನ್ ಆಗ್ಬೇಕು. ನಾವು ತಗೊಂಡಿರೋದೆಲ್ಲ ಅಂತಂದ್ರೆ ಅದಕ್ಕೊಂದು ಆಕ್ಟಿವ್ ಬೇಕೇ ಬೇಕು, ಅದಕ್ಕೆ ಒಂದು ಅತ್ತೇಜ ನಡಿಬೇಕು ಅಂತ ಹೇಳ್ತೀವಲ್ಲ. ಸೊ ಅದೇ ರೀತಿಯಾಗಿ ನಾವು ಏನಂದ್ರೆ 24 ಗಂಟೆಗಳಲ್ಲಿ ಅಟ್ಲೀಸ್ಟ್ 1 ಅವರ್ ನಮ್ಮ ಆರೋಗ್ಯಕ್ಕೆ ನಾವು ಕೊಟ್ರೆ ಏನ್ ತೊಂದ್ರೆ ಅಂತ ನನ್ನ ಅನಿಸಿಕೆ. ನೀವು ವಾಕ್ ಆದ್ರೂ ಮಾಡಿ, ಯೋಗ ಆದ್ರೂ ಮಾಡಿ, ಜಾಗಿಂಗ್ ಆದ್ರೂ ಮಾಡಿ, ಯಾವುದೇ ರೀತಿಯಾದಂತ ಒಂದು ಫಿಸಿಕಲ್ ಆಕ್ಟಿವಿಟಿ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಇಟ್ಸ್ ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವೈದ್ಯರಿಗೆ ಅಂತಂದ್ರೆ ಸಿಂಪಲ್, ಜಾಸ್ತಿ ಡಿಫಿಕಲ್ಟ್ ಇರೋದೇನ್ ಬೇಕಾಗಿಲ್ಲ. 2-3 ಆಸನಗಳು, ಪ್ರಾಣಾಯಾಮಗಳನ್ನ ಧ್ಯಾನ ಮಾಡೋದ್ರಿಂದ ಅವ್ರಿಗೆ ಆದಂತ ಒಂದು ಸ್ಟ್ರೆಂತ್ ಸಿಗುತ್ತೆ, ಎಮೋಷನಲ್ ಸಪೋರ್ಟ್ ಸಿಗುತ್ತೆ, ಎಮೋಷನಲ್ ಬ್ಯಾಲೆನ್ಸ್ ಆಗುತ್ತೆ. ನಾವು ಅವಾಗ ಹೇಳಿದ್ನಲ್ಲ ಮೆಂಟಲ್ ಸ್ಟೆಬಿಲಿಟಿ ಕಡಿಮೆ ಆಗ್ತಿದೆ ಅಂತ. ಅಂದ್ರೆ ಯೋಗ ಅನ್ನೋದು ನಾಟ್ ಓನ್ಲಿ ನಮ್ಗೆ ಫಿಸಿಕಲ್ ಮತ್ತೆ ಮೆಂಟಲ್ ನ ಸ್ಟ್ರಕ್ಚರ್ ನ ಬ್ಯಾಲೆನ್ಸ್ ಮಾಡೋದಲ್ದೇನೆ ಒಂದು ರೆಸ್ಪಾನ್ಸಿಬಿಲಿಟಿ, ಅದೊಂದು ನಮ್ಗೆ ಕಲ್ಸ್ಕೊಡ್ತ, ಮತ್ತೆ ಸಿನ್ಸಿಯರಿಟಿ ಕಲ್ಸ್ಕೊಡ್ತದ. ನಾವು ಹೆಂಗೆ ಯಾವುದು ಡಿಸಿಷನ್ ಮೇಕಿಂಗ್ ನ ಕಲ್ಸ್ಕೊಡ್ತ, ಪ್ರತಿಯೊಂದನ್ನು ನಾವು ಒಳ್ಳೆ ರೀತಿಯಾಗಿ ಹೆಂಗೆ ನಾವು ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋದನ್ನು ನಾವು ಪ್ರತಿಯೊಂದನ್ನು ಕಲ್ಬೇಕಾಗುತ್ತೆ. ಬಿಕಾಸ್ ಯೋಗ ಆಸ್ ಯೂಶಲಿ ನಾವು ಬೆಳಿಗ್ಗೆ ಮಾಡ್ತೀವಿ, ಅದಕ್ಕೆ ಅದೊಂದು ಪ್ರೋಟೋಕಾಲ್ ಇರುತ್ತೆ. ಸಿಸ್ಟಮೆಟಿಕ್ ಅಂದ್ರೆ ನಮ್ದು ಲೈಫ್ ನ ನಾವು ಹೆಂಗೋ ಕಲಿಯೋದ್ ಬದಲು ಸಿಸ್ಟಮೆಟಿಕ್ ವೇಯಿಂದ ನಾವು ಲೈಫ್ ಲೀಡ್ ಮಾಡೋದ್ರಿಂದ ಬಹಳಷ್ಟು ನಾವು ಕಲಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಬೆಟರ್ ಫಾರ್ ಆಲ್, ಫಿಸಿಕಲ್ ಹೆಲ್ತ್ ಆಯ್ತು, ಮೆಂಟಲ್ ಹೆಲ್ತ್ ಆಯ್ತು, ಸ್ಪಿರಿಚುವಲ್ ವೆಲ್ ಬೀಯಿಂಗ್ಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಅದನ್ನ ಸದ್ಯಕ್ಕೆ ಪಡ್ಕೋಬೇಕಂತ ನಾನು ಹೇಳಿ.
1: ಈಗಿನ ಪರಿಸ್ಥಿತಿ ಒಳಗೆ ಎಲ್ಲರಿಗೂ ಯೋಗ ಬೇಕು, ಯಾಕಂದ್ರೆ ಈ ಸ್ಟ್ರೆಸ್ಫುಲ್ ಲೈಫ್ ನಲ್ಲಿ ಎಲ್ಲರಿಗೂ ಯೋಗ ಬೇಕು. ಆದ್ರೂ ಒಂದು ಸರ್ಟನ್ ಏಜ್ 50-55 ಇದ್ದವ್ರಿಗೆ ಮಾತ್ರ ಇಂಪಾರ್ಟೆಂಟ್ಲಿ ಬೇಕೇ ಬೇಕು ಅನ್ನುವಂತ ವಿಷಯವನ್ನ ನೀವು ಹೇಳಿ.

0: ಈಗ ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯ ಜನತೆಗೆ ನಿಮ್ಮ ಇಲಾಖೆಯಿಂದ ಏನೇನು ಯೋಗಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಏನು ಯೋಗವನ್ನ ಎಲ್ಲರೂ ಮಾಡಬೇಕು ಅನ್ನುವಂತ ಒಂದು ವಿಷಯವನ್ನ ನೀವೆಲ್ಲರೂ ಪ್ರತಿ ನಾಗರಿಕರಿಗೆ ಮುಟ್ಲಿ ಅನ್ನುವಂತ ಒಂದು ಏನಾದ್ರೂ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ, ಏನ್ ಮಾಡಿದ್ದೀರಾ?
1: ಫಸ್ಟ್ಗೆ ನಮ್ಮ ಜಿಲ್ಲೆ ಬಿಟ್ಟು ಒಂದು ಕೇಂದ್ರ ಸರ್ಕಾರ ಏನು ಡಿಸಿಷನ್ ಮಾಡಿದೆ ಅದನ್ನ ಒಂದು ಹೇಳಕ್ ಇಷ್ಟಪಡ್ತೀನಿ. ಎರಡನೇನು, ಆಯುಷ್ ಸಚಿವಾಲಯ ಉಪಕ್ರಮಗಳನ್ನ ನಮಗೆ ಕೊಟ್ಟಿದೆ. ಏನಂದ್ರೆ ಎರಡು ಮೂರು ಪ್ರೋಟೋಕಾಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಯೋಗ 365 ಅಂತ, ಅಂದ್ರೆ ನಾವು ಬರೀ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸೆಲೆಬ್ರೇಷನ್ ಮಾಡಬೇಕಾದ್ರಷ್ಟೇ ಕೆಲವೊಂದು ದಿನಗಳು ಕೆಲವಷ್ಟು ತಿಂಗಳುಗಳು ಪ್ರಾಕ್ಟೀಸ್ ಮಾಡಿ ಅವತ್ತು ಸೆಲೆಬ್ರೇಷನ್ ಮಾಡಿ ಕ್ಲೋಸ್ ಮಾಡ್ದೇನೆ 365 ದಿನಗಳು ಸಹ ನಾವು ಅದನ್ನ ಅಡಾಪ್ಟ್ ಮಾಡ್ಕೋಬೇಕು, ಮಾಡಿಕೊಂಡು ಅದರದ್ದು ಬೆನಿಫಿಟ್ಸ್ ತಗೊಳ್ಳೋಣ, ಹೆಲ್ತ್ ಬೆನಿಫಿಟ್ಸ್ ತಗೊಳ್ಳೋಣ ಅಂತ ಅದೊಂದು ಪ್ರೋಗ್ರಾಮ್ ಮಾಡಿದೆ. ಅದಾದ ನಂತರ ಯೋಗ ಸಮಾವೇಶ ಅಂತ, ನಾವು ಯೋಗ ಸಮಾವೇಶ ಅಂದ್ರೆ ಎಷ್ಟೆಷ್ಟು ಸಮಾವೇಶಗಳನ್ನ ನೋಡ್ತೀವಿ ಬೇರೆ ಬೇರೆ ರೀತಿಯಾದಂತ, ಅದೇ ರೀತಿಯಾಗಿ ಯೋಗ ಸಮಾವೇಶ ಅಂತ ಪ್ರೋಗ್ರಾಮ್ ಸಹ ಹಮ್ಮಿಕೊಂಡಿದೆ. ಇದು ಕೇಂದ್ರ ಸಚಿವಾಲಯದಿಂದ, ಆಯುಷ್ ಸಚಿವಾಲಯದಿಂದ ಬಂದಿರೋದು. ನೀವು ಕೇಳಿರೋ ಕ್ವಶನ್ ಏನಂದ್ರೆ ನಮ್ಮ ಜಿಲ್ಲೆ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ನಾವು 11 ದಿನಗಳ ಕಾಲ ಉಚಿತ ಯೋಗ ಶಿಬಿರವನ್ನು ಸ್ಟಾರ್ಟ್ ಮಾಡಿದ್ವಿ ಸಾರ್ವಜನಿಕರಿಗೆ. ಇದು ಸ್ಥಳ ಬಂದ್ಬಿಟ್ಟು ಜಿಲ್ಲಾ ಆಸ್ಪತ್ರೆ ಆಯುರ್ ಮತ್ತು ಯುನಾನಿ ಆಸ್ಪತ್ರೆ, ಏಕ್ಮಿನಾರ್ ರಸ್ತೆ, DHO ಆಫೀಸ್ ಪಕ್ಕದಲ್ಲಿ ಇದೆ. 11 ದಿನಗಳು ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿ ಹೆಚ್ಚಾಗಿದೆ. ಇನ್ನು ಯಾರ್ಯಾರು ಕ್ಲಾಸಸ್ಗೆ ಅಟೆಂಡ್ ಮಾಡಿಲ್ಲ, ಎಷ್ಟೋ ಜನಕ್ಕೆ ಇನ್ಫಾರ್ಮೇಶನ್ ಬರ್ಬೋದು, ತೊಂದರೆ ಇಲ್ಲ, ಬಂದು ಕ್ಲಾಸಿಗೆ ಜಾಯ್ನ್ ಆಗಿ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಯೋಗ ಕಾಂಪಿಟೇಷನ್ ಮತ್ತೆ ಪ್ರಬಂಧ ಸ್ಪರ್ಧೆಯನ್ನು ಸಹ ನಾವು ಇಟ್ಕೊಂಡಿದ್ದೀವಿ. 18 ಬೆಳಿಗ್ಗೆ 4 ಏಜ್ ಕ್ಯಾಟಗರಿ ಮಾಡಿದೀವಿ. ಬೆಳಿಗ್ಗೆ ಯೋಗ ಸ್ಪರ್ಧೆ ಇರುತ್ತೆ, ಮಹಿಳೆಯರಿಗೆ ಸಪರೇಟ್ ಮತ್ತೆ ಪುರುಷರಿಗೆ ಸಪರೇಟ್ ಇರುತ್ತೆ ಬೆಳಿಗ್ಗೆ. ಮಧ್ಯಾಹ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ. ಪ್ರಬಂಧ ಸ್ಪರ್ಧೆಯ ಟಾಪಿಕ್ ಬಂದ್ಬಿಟ್ಟು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ, ಅದೇ ಥೀಮ್ದೆ ಟಾಪಿಕ್ ಇಟ್ಕೊಂಡು ಮಕ್ಕಳು ಪ್ರಬಂಧ ಸ್ಪರ್ಧೆ.
0: ಈ ವರ್ಷದ ಏನು
1: ಥೀಮ್ ಇದೆ?
0: ಘೋಷವಾಕ್ಯದ ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಒಂದು ಎಸ್ಎ ಕಾಂಪಿಟೇಷನ್
1: ಇಟ್ಕೊಂಡಿದ್ದೀವಿ.
0: ಬರೀ ಕಾಂಪಿಟೇಷನ್ ಅಟೆಂಡ್ ಮಾಡೋದು ಒಂದೇ ಉದ್ದೇಶ ಅಲ್ಲ, ಅವರು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ತಾರೆ ಅನ್ನುವಂಥದ್ದು ಒಂದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ.
1: ಅದಾದ ನಂತರ 19 ರಾಯಚೂರು ಜಿಲ್ಲೆಯಲ್ಲಿ ಆಸ್ ಯೂಶುವಲ್ ಪ್ರತಿ ವರ್ಷದಂತೆ ಯೋಗ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದು ಸ್ಟಾರ್ಟ್ ಆಗೋದು ಬೆಳಗ್ಗೆ 7 ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಿಂದ ಬಸವೇಶ್ವರ ವೃತ್ತ, ಗಾಂಧಿ ಸರ್ಕಲ್, ಅದಾದ್ಮೇಲೆ ಮಹಾವೀರ್ ಸರ್ಕಲ್, ಮತ್ತೆ ನಮ್ಮ ಜಿಲ್ಲಾ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಏಕ್ಮಿನಾರ್ ಅಲ್ಲಿ ಆಸ್ಪತ್ರೆಯಲ್ಲಿ ಎಂಡ್ ಆಗುತ್ತೆ. ಆ ಜಾಥಾದಲ್ಲಿ ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಆ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಮಾಡ್ಬೇಕನ್ನ ಕೇಳ್ಕೊತೀನಿ. ಲಾಸ್ಟ್ ಬಂದ್ಬಿಟ್ಟು ಆಸ್ ಯೂಶುವಲ್ June 21 ಸಂಡೇ ಇಂಟರ್ನ್ಯಾಷನಲ್ ಯೋಗ ಡೇನ ನಾವು ರಾಯಚೂರು ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಲ್ಲಿ ಇಟ್ಕೊಂಡಿದ್ವಿ. ಆ ದಿನಾಚರಣೆ ಸಹ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಪ್ರತಿಯೊಬ್ರು ಸಹ ಇದರಲ್ಲಿ ಎಲ್ಲರ ಜವಾಬ್ದಾರಿ. ಇದು ಆಯುಷ್ ಡಿಪಾರ್ಟ್ಮೆಂಟ್ ಅಷ್ಟೇ ಕೊಟ್ಟಿದೆ ಅಂದ ತಕ್ಷಣ ನಾವೇ ನಿಂತ್ಕೊಂಡು ಮಾಡ್ಬೇಕಂತಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಈಗ ಆಲ್ರೆಡಿ ಕೋಆಪರೇಟ್ ಮಾಡಿದ್ದಾರೆ. ಇವತ್ತು DCMing ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಅಫಿಷಿಯಲ್ಸ್ ಬಂದಿದ್ರು, ಎಲ್ಲರೂ ಒಪ್ಪಿಗೆ ಕೊಟ್ಟು ಅವ್ರದೇ ಆದಂತ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಅದ್ರ ಜೊತೆ ಜೊತೆಗೆ ಪ್ರತಿಯೊಬ್ಬ ಸಾರ್ವಜನಿಕರ ರೆಸ್ಪಾನ್ಸಿಬಿಲಿಟಿ ಸಹ ಇದು ಆಗಿರುತ್ತೆ. ಈ ಸೆಲೆಬ್ರೇಷನ್ಗೆ ಫೋಟೋ ಅಂತಲ್ಲ, ಇದು ಇದು ಒಂದು ಅವೇರ್ನೆಸ್. ಅವತ್ತಿನ ದಿನ ಮಾಡೋದ್ರಿಂದ ಜನರಿಗೆ ಗೊತ್ತಾಗ್ಲಿ ಅಂತ ದೊಡ್ಡ ಮಟ್ಟದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಅದನ್ನ ತಮ್ಮ ಜೀವನದಲ್ಲಿ ಅವರು ಅಡಾಪ್ಟ್ ಮಾಡ್ಕೊಂಡು
0: ನೀವು ಯೋಗ ಮಾಡಿ ಅನ್ನುವಂತ ಒಂದು ಉದ್ದೇಶವನ್ನ ನೀವು ಎಲ್ಲ ಜನಗಳಿಗೆ
1: ಕೊಟ್ಟಿದ್ದೀರಿ.
0: ಒಂದು ಮುಟ್ಟಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಬರೀ ಒಂದು ದಿನ ಮಾಡಿ ಫೋಟೋ ತಕೊಂಡು ಹೋಗಿ ನಮ್ದು ಆರೋಗ್ಯ ಏನು ಸರಿ ಆಗಲ್ಲ. ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ 365 ದಿವಸ ಪ್ರತಿ ದಿವಸನೂ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀರಾ ಅಂತ.
1: ಅಟ್ಲೀಸ್ಟ್ ಪ್ರತಿದಿನ ಎಲ್ರಿಗೂ ಆಗಲ್ಲ, ಎಷ್ಟು ರೀಸನ್ಸ್ ಇರುತ್ತೆ, ಟ್ರಾವೆಲ್ ಮಾಡ್ಬೇಕಾಗತ್ತೆ, ಏನೇನೋ ರೀಸನ್ಸ್ ಇರುತ್ತೆ. ಏನಂದ್ರೆ ಅಟ್ಲೀಸ್ಟ್ ವಾರದಲ್ಲಿ 3-4 ದಿನಗಳು ನೀವು ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರೋಗಗಳು ರೋಗ ಲಕ್ಷಣಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು, ಹೆಲ್ತ್ ನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಎಷ್ಟೊಂದು ಡಿಸೀಸ್ ಯಾವ ಏಜ್ ಅಲ್ಲಿ ಬರುವಂತ ಡಿಸೀಸ್ ಗಳನ್ನ ಇವಾಗ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಏಜ್ ಅಲ್ಲಿ ನಾವು ಸಫರ್ ಮಾಡ್ತಿದೀವಿ. ಸೊ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಬ್ಬರು ಇದನ್ನ ಪ್ರಾಕ್ಟೀಸ್ ಮಾಡಿ ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾನು ಆಸ್ ಎ ಡಾಕ್ಟರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಲೈನ್ ಏನ್ ಹೇಳ್ತೀನಿ ಅಂದ್ರೆ, ಯೋಗ ಬಂದ್ಬಿಟ್ಟು ನಮ್ಮ ದೇಶದ ಒಂದು ಆಸ್ತಿ ಹೇಳ್ಬೇಕಂದ್ರೆ, ನಾವು ಇಡೀ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇವಾಗ ಏನಾಗಿದೆ ಅಂದ್ರೆ, ನಾವೇ ಬಿಟ್ಟು ಹೊರ
0: ರಾಷ್ಟ್ರದವರು ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ತಾರೆ,
1: ಅದನ್ನ ಸದುಪಯೋಗನ ಪಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದರಿಂದ ಏನೇನ್ ಮಾಡ್ಬೇಕು, ಅರ್ನ್ ಮಾಡ್ತಿದ್ದಾರೆ, ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ತಿದ್ದಾರೆ, ಎಲ್ಲಾ ರೀತಿಯಾದಂತ ಅದರಿಂದ ಏನೇನ್ ಸಿಗ್ಬೇಕು ಎಲ್ಲ ತಗೊಳ್ತಾ ಇದ್ದಾರೆ, ನಾವೇ ಮಾಡ್ತಿಲ್ಲ. ನಂದು ಒಂದು ಲಾಸ್ಟ್ ಲೈನ್ ಏನಂದ್ರೆ, ಯೋಗ ಬೆಳಿಬೇಕು ಉಳಿಸ್ಬೇಕು. ಫಸ್ಟ್ ಉಳಿಸ್ಬೇಕು, ಉಳಿಸ್ಬೇಕು ಅಂತಂದ್ರೆ ನಾನ್ ಮಾಡ್ಬೇಕು ಅಂದ್ರೆ ನಾನ್ 4 ಜನಕ್ಕೆ ಹೇಳಿದಾಗೆ ಅದು ಬೆಳೀತದೆ. ಅವರು ಸಹ ಮಾಡ್ಬೇಕು, ಬೇರೆಯವ್ರು ಮಾಡ್ಲಿಕ್ಕೆ ನಾನು ಏನ್ ಪ್ರೇರೇಪಣೆ ಕೊಡ್ತೀನಿ ಅಥವಾ ಸಪೋರ್ಟ್ ಮಾಡ್ತೀನಿ, ಗೈಡ್ ಮಾಡ್ತೀನಿ ಅಲ್ಲ, ಅದು ಬೆಳೀತದೆ. ನಾನ್ ಮಾಡೋದ್ರಿಂದ ಉಳಿತದೆ, ಬೇರೆಯವ್ರು ಮಾಡೋದ್ರಿಂದ ಬೆಳೆಯುತ್ತೆ. ಸೊ ಯಾರು

0: ಹೆಲ್ತ್ ಕಾಪಾಡತ್ತೆ. ನಾನು ಇನ್ನೊಬ್ಬರಿಗೆ ಹೇಳೋದ್ರಿಂದ ಇನ್ನೊಬ್ಬರಿಗೂ ಸಹಿತ ಅದು ಮುಂದುವರ್ಕೊಂಡು ಹೋಗುತ್ತೆ ಅಂತ ಅನ್ನುವಂಥ
1: ಇದನ್ನ ಮಾಡಿ ಬೆನಿಫಿಟ್ಸ್ ತಗೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಕೇಳುಗರೆ ಕೇಳಿದ್ರಲ್ಲ, ಯೋಗ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅನ್ನುವಂಥ ವಿಷಯವನ್ನ ಡಾಕ್ಟರ್ ಪೂಜಾ ಮೇಡಮ್ ಅವರು ಇದುವರೆಗೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ನಮ್ಮ ಆರೋಗ್ಯಕ್ಕಾಗಿ ಯೋಗವನ್ನು ನಾವು ನಮ್ಮದಾಗಿಸಿಕೊಳ್ಳೋಣ, ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋಣ, ನಮಗಾಗಿ ಯೋಗವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಕ್ಕೆ ತುಂಬ ಧನ್ಯವಾದ ನಿಮಗೆ. ನಮಸ್ಕಾರ.

ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಆಯುಷ್ ಇಲಾಖೆ ಪಂಚಕರ್ಮ ಘಟಕ ರಾಯಚೂರು, ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಸಮಯ 12:30. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಇಲ್ನೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ?
2: ಅರೆ, ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
3: ಅದೇ ಅಜ್ಜಿ, ನಿಮ್ಮ ಹೆಸರಿಗೆ
4: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
2: ಹಾಗೆಲ್ಲ ಮಾತಾಡ್ಬೇಡಿ.
1: ಏನು
5: ಆರ್‌ಬಿಐ ಹೇಳುತ್ತೆ?
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
9: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
8: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಸ್ತ್ರೀಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ

0: ಅನಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ,
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ.

0: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ. ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಾಗರತ್ನ ಕಮ್ಮಾರ್.
2: ನಮಸ್ಕಾರ ಕೇಳುಗರೆ, ಇಂದು ನಮ್ಮೊಟ್ಟಿಗೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಯಲಬುರ್ಗಾ ಆಯುಷ್ ಇಲಾಖೆ ಕೊಪ್ಪಳದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್.
3: ನಮಸ್ತೆ
2: ಡಾಕ್ಟ್ರೆ. ಮೊದಲೆಲ್ಲ ಈ ಮಧುಮೇಹ ಅನ್ನುವುದು ಕೇವಲ ಶ್ರೀಮಂತರ ಕಾಯಿಲೆ ಅಂತ ಹೇಳಿ ಅಂತಿದ್ರು, ಆದ್ರೆ ಈಗ ಈ ಕಾಯಿಲೆ ಸರ್ವೇ ಸಾಮಾನ್ಯವಾಗಿದೆ ಅಲ್ವಾ?
3: ಹೌದೌದು, ಈಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ಮಧುಮೇಹ ಅನ್ನೋದು. ಸೊ ಭಾರತವನ್ನ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಮಧುಮೇಹಿಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ದಿನೇ ದಿನೇ. ಸೊ ಇದರ ರೇಷಿಯೋ ನೋಡಿದ್ರೆ ನಮ್ಮ ಭಾರತದಲ್ಲಿ ಟೋಟಲ್ ಆಗಿ 101 ಮಿಲಿಯನ್ ಜನರಷ್ಟು ಈ ಮಧುಮೇಹದಿಂದ ಬರಳುತ್ತಿದ್ದಾರೆ. ಆಮೇಲೆ ಇನ್ನೊಂದು ಆಘಾತಕಾರಿ ವಿಷಯ ಏನಂತಂದ್ರೆ, 50% ಅಷ್ಟು ಜನ ಇದ್ರ ಬಗ್ಗೆ ಗೊತ್ತಿಲ್ಲ. ಇದಕ್ಕೆ ಅಂದ್ರೆ ಅವ್ರಿಗೆ ಡಯಾಬಿಟಿಸ್ ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದೇನೆ ಅವ್ರಿಗೆ ಗೊತ್ತಿಲ್ಲ.
2: ಅಂದ್ರೆ ಅವ್ರ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ.
3: ಹೌದು, ಅಂದ್ರೆ ಸಡನ್ ಆಗಿ ಯಾವಾಗೋ ಒಂದು ಹಾಸ್ಪಿಟಲ್ ವಿಸಿಟ್ ಹೋದಾಗ ಬ್ಲಡ್ ಶುಗರ್ ಚೆಕ್ ಮಾಡಿಸಿದಾಗ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಿ. ಸೊ ಅಂತಂದ್ರೆ ಏನ್ ಗೊತ್ತಾ, ಈ ಮಧುಮೇಹದ ಲಕ್ಷಣಗಳ ಬಗ್ಗೆ ಜಾಗೃತಿ ಸ್ವಲ್ಪ ಕಮ್ಮಿ ಇದೆ.
2: ಡಾಕ್ಟ್ರೆ, ಮಧುಮೇಹ ಇದನ್ನ ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖಿಸಿದ್ದಾರೆ ಅಂತ ಹೇಳಿ.
3: ಸೊ ಮಧುಮೇಹ ಅಂತ ನಾವು ಈಗ ಹೇಳ್ತೀವಿ, ಈ ಜನರಲ್ ಟರ್ಮ್ ಅಂತ ಹೇಳ್ತೀವಿ. ಸೊ ಮಧುಮೇಹ ಅಂತ ಹೇಳಕ್ಕಿಂತ ಮುಂಚೆ ನಮ್ಮ ಆಚಾರ್ಯರು ಏನಂತ ಹೇಳಿದಾರೆ ಅಂತಂದ್ರೆ, ಒಂದು ಟರ್ಮ್ ಹೇಳಿದ್ದಾರೆ, ಅದಕ್ಕೆ ಪ್ರಮೇಹ ಅಂತ ಹೇಳ್ತೀವಿ. ಪ್ರಮೇಹ ಅಂತಂದ್ರೆ ಪ್ರಕರ್ಷೇಣ ಪ್ರಭೃತಂ ಪ್ರಚುರ ಬಾರಂ ಬಾರಂ ವಾ ಮೇಹತಿ ಮೂತ್ರ ತ್ಯಾಗ ಕರೋತಿ ಯಸ್ಮಿನ್ ರೋಗಸ ಪ್ರಮೇಹ. ಅಂತಂದ್ರೆ ಈ ರೋಗದಲ್ಲಿ ಪ್ರಭೃತ ಮಾತ್ರದಲ್ಲಿ ಮೂತ್ರ ತ್ಯಾಗ ಮಾಡ್ತಿರ್ತಾನ ರೋಗಿ. ಅಂದ್ರೆ ಕ್ವಾಂಟಿಟಿ ಮತ್ತೆ ಫ್ರೀಕ್ವೆನ್ಸಿ ಹೆಚ್ಚಾಗಿರ್ತದೆ, ಪದೇ ಪದೇ ಮೂತ್ರ ತ್ಯಾಗ ಮಾಡ್ತಾ ಇರ್ತಾನೆ. ಸೊ ಇದಕ್ಕೆ ಪ್ರಮೇಹ ಅಂತ ಹೇಳ್ತಾರೆ. ಸೊ ಈ ಪ್ರಮೇಹವನ್ನ ನಾವು ಮೊದಲೇ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಟ್ರೆ ಅದು ಗುಣಮುಖವಾಗುತ್ತೆ, ಓಕೆ, ಒಂದು ಹಂತದಲ್ಲಿ ಬರುತ್ತೆ. ಬಟ್ ಪೇಷಂಟ್ ಏನಾದ್ರೂ ಈ ಎಲ್ಲಾ ಲಕ್ಷಣಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಒಂದು ಹಂತಕ್ಕೆ ಹೋಗುತ್ತೆ, ಆ ಹಂತನ ನಾವು ಮಧುಮೇಹ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದೇನಂತಂದ್ರೆ, ಈ ಮಧುಮೇಹ ಅಥವಾ ಪ್ರಮೇಹವನ್ನ ಅಷ್ಟ ಮಹಾಗದದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನಮ್ಮ ಆಚಾರ್ಯರು ಅಥವಾ ನಮ್ಮ ಸಂಹಿತಾದಲ್ಲಿ. ಸೊ ಏನಿದು ಅಷ್ಟ ಮಹಾಗದ ಅಂತಂದ್ರೆ, ಅಷ್ಟ ಅಂದ್ರೆ 8, ಮಹಾಗದ ಅಂತಂದ್ರೆ ಮಹಾರೋಗ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದ ಗಂಭೀರತೆ, ಅಂದ್ರೆ ಆ ರೋಗದ ಗಂಭೀರತೆ ಮೇಲೆ ಈ ಅಷ್ಟ ಮಹಾಗದನ ಹೇಳಿದ್ದಾರೆ, 8 ರೋಗಗಳನ್ನ ಹೇಳಿದ್ದಾರೆ. ಸೊ ಯಾಕೆ ಅಂತಂದ್ರೆ, ಇದ್ರದ್ದು ಗಂಭೀರತೆ ಜಾಸ್ತಿ ಇರುತ್ತೆ ಮತ್ತು ರೋಗವನ್ನ ಚಿಕಿತ್ಸೆ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಸಾಧ್ಯ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ಅಷ್ಟ ಮಹಾಗದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಈ ಮಧುಮೇಹವನ್ನ ಅನುಷಂಗಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸತಿ ದೇಹದಲ್ಲಿ ಮಧುಮೇಹ ಆರಂಭವಾಯಿತು ಅಥವಾ ಪ್ರಮೇಹ ಆರಂಭವಾಯ್ತು ಅಂದ್ರೆ ಅದರಿಂದ ಹಿಂಬಿಡ, ಅಂದ್ರೆ ಅದು ಬೆನ್ ಹತ್ತಿ ಬರ್ತಾ ಇರ್ತದೆ ಅಂತ. ಸರಿಯಾದ ಪಥ್ಯ ಆಹಾರ ತಗೋಲಿಲ್ಲ, ಸರಿಯಾದ ವಿಹಾರ ಮಾಡ್ಲಿಲ್ಲ, ಆಮೇಲೆ ಮೆಡಿಸಿನ್ ಅನ್ನ ತಗೋಲಿಲ್ಲ ಅಂತಂದ್ರೆ ಅದು ಹಿಂಬಿಡೋದೇ ಇಲ್ಲ. ಸೊ ಅದಕ್ಕೆ ಇದನ್ನ ಅನುಷಂಗಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಇದು ಕಫ ಪ್ರಧಾನ ತ್ರಿದೋಷ ವ್ಯಾಧಿ. ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ತ್ರಿದೋಷ ಸಿದ್ಧಾಂತ ಇದೆ, ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಸೊ ಈ ರೋಗದಲ್ಲಿ ಕಫ ಪ್ರಧಾನವಾಗಿರ್ತದೆ, ಅದ್ರ ಜೊತೆಗೆ ವಾತ ಪಿತ್ತ ಈ ಮೂರು ದೋಷಗಳು ಪ್ರಕೋಪಗೊಂಡು ಈ ಮಧುಮೇಹ ಅಥವಾ ಪ್ರಮೇಹವನ್ನ ಉತ್ಪತ್ತಿ ಮಾಡುತ್ತೆ. ಇನ್ನೊಂದ್ ಪಾಯಿಂಟ್ ಏನಂತ ಹೇಳಿದ್ರೆ, ಇದು ಸಹಜ ಪ್ರಮೇಹ. ಅಂದ್ರೆ ಈಗ ನಾವು ಹೇಳ್ತೀವಲ್ಲ ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಟೈಪ್ 2 ಡಯಾಬಿಟಿಸ್ ಯಾವಾಗ ಬರುತ್ತೆ, ನಾವು ಅಪಥ್ಯ ಆಹಾರ ವಿಹಾರ ಸೇವನೆ ಮಾಡಿದಾಗ ಟೈಪ್ 2 ಡಯಾಬಿಟಿಸ್ ಬರುತ್ತೆ. ಸೊ ಅದಕ್ಕೆ ನಾವು ಆಯುರ್ವೇದದಲ್ಲಿ ಅಪಥ್ಯ ನಿಮಿತ್ತ ಜನಿತ ಅಂತ ಹೇಳ್ತೀವಿ. ಅಂದ್ರೆ ಅಪಥ್ಯ ಫಾಲೋ ಮಾಡೋದ್ರಿಂದ ಬರುವಂತ ಮಧುಮೇಹ. ಇನ್ನೊಂದು ಟೈಪ್ 1 ಏನಂತ ಹೇಳ್ತಾರಲ್ಲ, ಅದು ಜೆನೆಟಿಕ್. ಸೊ ಇದನ್ನ ಆಯುರ್ವೇದದಲ್ಲಿ ಕೂಡ, ಅಂದ್ರೆ 5,000 ವರ್ಷದ ಹಿಂದೆಗಡೆನೆ ಇದು ಜೆನೆಟಿಕ್ ಡಿಸೀಸ್ ಅಂತ ಕೂಡ ಗುರುತಿಸ್ತಾರೆ.

0: ಲಾಗಿದೆ. ಸೊ ಈ ತರ ಆಯುರ್ವೇದದಲ್ಲಿ ಕೂಡ ಪ್ರಮೇಹ ಮತ್ತು ಮಧುಮೇಹ ಅಂದ್ರೆ ಪ್ರಮೇಹ ಒಂದು ಸ್ಟೇಜ್ ಆದ್ರೆ ಮಧುಮೇಹ ಇನ್ನೊಂದು ಸ್ಟೇಜ್. ಸೊ ಇದರ ಎಲ್ಲಾ ಗುಣಗಳು ಅಂದ್ರೆ ಇದ್ರ ಲಕ್ಷಣಗಳು ಮತ್ತೆ ಈ ರೋಗ ಹೇಗ್ ಬರುತ್ತೆ ಅನ್ನೋದನ್ನ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ.
1: ಆನಂತರ ಈ ಮಧುಮೇಹ ಅನ್ನೋದು ಅನುವಂಶೀಯನ ಡಾಕ್ಟರ್?
0: ಹೌದ್ರಿ, ಅನುವಂಶೀಯ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಪ್ಪಗಾದ್ರು ಅಮ್ಮಗಾದ್ರು ಯಾರಿಗಾದ್ರೂ ಇತ್ತಂದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವೇನ್ ಅಬ್ಸರ್ವೇಷನ್ ಮಾಡ್ಬೇಕು ಅಂತಂದ್ರೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಮಧುಮೇಹ ಇದೆ ಅಂತಂದ್ರೆ ನೆಕ್ಸ್ಟ್ ಜನರೇಷನ್ ಅಲರ್ಟ್ ಆಗಿರ್ಬೇಕು. ಅಂದ್ರೆ ಮಧುಮೇಹ ಬರೋ ಚಾನ್ಸಸ್ ಬಹಳಷ್ಟು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವ್ರೇನ್ ಮಾಡ್ಬೇಕು, ಪಥ್ಯ ಆಹಾರ ಆಮೇಲೆ ಪಥ್ಯ ವಿಹಾರದ ಬಗ್ಗೆ ಅವರು ಸ್ವಲ್ಪ ಗಮನ ಹರಿಸಿ ತಮ್ಮ ಡಯಟ್ ಆಮೇಲೆ ಲೈಫ್ ಸ್ಟೈಲ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಆ ಮಧುಮೇಹವನ್ನ ಸ್ವಲ್ಪ ಮಟ್ಟಿಗೆ ತಡೆಯಬಹುದು.
1: ಇನ್ನ ಆಯುರ್ವೇದದಲ್ಲಿ ಹೇಳಿರುವ ಹಾಗೆ ಮಧುಮೇಹ ಉಂಟಾಗಲು ಕಾರಣಗಳೇನು?
0: ಆಯುರ್ವೇದದಲ್ಲಿ ಅನೇಕ ಕಾರಣಗಳನ್ನು ಹೇಳಿದ್ದಾರೆ. ಸೊ ಅದೇನಂತಂದ್ರೆ ಹಾಸ್ಯ ಸುಖಂ ಸ್ವಪ್ನ ಸುಖಂ ದದಿನಿ ಗ್ರಾಮ್ಯ ಔದಕ ಅನೂಪರಸಃ ಪಯಾಂಸಿ ನವನ್ನ ಪಾನಂ ಗುಡವೈಕೃತಂ ಪ್ರಮೇಹ ಹೇತು ಕಫಕೃಚ್ಛ. ಅಂದ್ರೆ ಈ ಶ್ಲೋಕನ ನಾವು ಬಿಡಿಸಿದಾಗ ನಾವು ಏನಂತಂದ್ರೆ ಆಹಾರಜ ನಿಧಾನ ವಿಹಾರಜ ನಿಧಾನ ಅಂದ್ರೆ ಕಾರಣಗಳು, ಆಹಾರಜ ಕಾರಣಗಳು ಯಾವುವು ಅಂದ್ರೆ ವಿಹಾರಜ ಕಾರಣಗಳು ಯಾವು ಅಂತ ನಾವು ಡಿವೈಡ್ ಮಾಡ್ಕೋಬಹುದು. ಸೊ ಆಹಾರಜ ಕಾರಣಗಳು ಅಂತಂದ್ರೆ ಜಾಸ್ತಿಯಾಗಿ ಮಧುರ ಆಮ್ಲ ರಸ ಇರುವಂತ ಆಹಾರ. ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ, ಷಡ್ರಸಯುಕ್ತ ಆಹಾರ ಸೇವಿಸಬೇಕು ಅಂತ ಹೇಳ್ತಾರೆ. ಯಾವುದು ಹೆಚ್ಚಾಗಬಾರ್ದು, ಯಾವುದು ಕಡಿಮೆ ಆಗಬಾರ್ದು. ಬಟ್ ಮಧುಮೇಹ ಯಾಕೆ ಬರುತ್ತೆ ಅಂತಂದ್ರೆ ಮಧುರ ಮತ್ತು ಆಮ್ಲ ರಸ ಜಾಸ್ತಿ ಇದ್ದಾಗ, ಆ ರಸವನ್ನ ಜಾಸ್ತಿ ಸೇವನೆ ಮಾಡಿದಾಗ ಮಧುಮೇಹ ಬರುತ್ತೆ. ಆಮೇಲೆ ಅತಿ ಸ್ನಿಗ್ಧ ಆಮೇಲೆ ಗುರು ಆಮೇಲೆ ಪಿಚಿಲ ಅಂದ್ರೆ ಜಾಸ್ತಿ ಪಿಚಿಲ ಇರುವಂತದ್ದು ಅಂದ್ರೆ ಸ್ಟಿಕಿ ನೇಚರ್ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥಗಳನ್ನ, ಜಿಡ್ಡಿನ ಅಂಶ ಇರುವಂತ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡಿದ್ರು ಕೂಡ ಮಧುಮೇಹ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ನವಧಾನ್ಯ, ಇದು ಸ್ಪೆಷಲ್ ನವಧಾನ್ಯ. ನೋಡ್ರಿ, ಮೊದ್ಲು ಎಲ್ಲ ಜನರು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಹಳೆ ಅಕ್ಕಿ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಓಕೆ, ಸೊ ಎದಕ್ಕಾದ್ರೂ ಇಂಪಾರ್ಟೆನ್ಸ್ ಅಂತಂದ್ರೆ ಹೊಸ ಧಾನ್ಯಗಳಲ್ಲಿ ಏನಿರುತ್ತೆ, ಕಫ ಪ್ರಕೋಪ ಮಾಡೋ ಬಹಳಷ್ಟು ಕೆಪಾಸಿಟಿ ಇರುತ್ತೆ. ಕಫ ಪ್ರಕೋಪ ಮಾಡ್ತಾವು, ಕಫ ಪ್ರಕೋಪ ಆಗೋದ್ರಿಂದ ಮಧುಮೇಹ ಬರುತ್ತೆ. ಸೊ ಅದಕ್ಕೆ ನವಧಾನ್ಯಗಳನ್ನ ಯಾವತ್ತು ಬಳಸಬಾರ್ದಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ದದಿನಿ, ದದಿನಿ ಅಂತಂದ್ರೆ ಕರ್ಡ್ ಅಥವಾ ಮೊಸರು. ಮೊಸರು ನಾವೆಲ್ಲ ಸೇವನೆ ಮಾಡ್ತೀವಿ, ಆಮೇಲೆ ದಿನ ಸೇವನೆ ಮಾಡ್ತೀವಿ, ಹೌದಲ್ಲ. ಅನ್ನ ಸಾರು ಊಟ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀವಿ, ಒಂದ್ ತುತ್ತ ಆದ್ರೂ ಅನ್ನ ಮೊಸರು ಹಾಕೊಂಡು ಊಟ ಮಾಡ್ತೀವಿ. ಬಟ್ ಮೊಸರನ್ನ ಆಯುರ್ವೇದದಲ್ಲಿ ದಿನಾ ಸೇವನೆ ಮಾಡಬಾರದು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದ್ ಪಾಯಿಂಟ್ ಏನಂತಂದ್ರೆ ಮೊಸರನ್ನ ಕಂಪಲ್ಸರಿ ರಾತ್ರಿ ಸೇವನೆ ಮಾಡಬಾರ್ದು. ಸೊ ಇದರಿಂದ ಕಫ ಪ್ರಕೋಪ ಆಗುತ್ತೆ, ಆಮೇಲೆ ಅದು ಅಭಿಷಂಧಿ ಗುಣ ಇರುತ್ತೆ, ಅಂದ್ರೆ ಹೆವಿ ಕ್ವಾಲಿಟಿ ಇರುತ್ತೆ, ಅದಕ್ಕೆ ಅದು ಡೈಜೆಷನ್ ಆಗಕ್ಕೆ ಬಹಳಷ್ಟು ಟೈಮ್ ತಗೊಳ್ಳುತ್ತೆ. ಅದ್ರ ಸಲುವಾಗಿ ನೈಟ್ ಅಂತೂ ಮೊಸರನ್ನ ಸೇವನೆ ಮಾಡಲೇಬಾರದು ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಆಹಾರಜ ನಿಧಾನ. ಇನ್ನು ವಿಹಾರಜ ನಿಧಾನಕ್ಕೆ ಬಂದ್ರೆ ಹಾಸ್ಯ ಸುಖಂ ಅಂತ ಹೇಳಿದ್ದಾರೆ. ಹಾಸ್ಯ ಸುಖಂ ಅಂತಂದ್ರೆ ಒಂದೇ ಸ್ಥಾನದಲ್ಲಿ ಕುತ್ಕೊಳ್ಳೋದು ಕಂಟಿನ್ಯೂಸ್ ಆಗಿ. ಸೊ ಈಗ ನಾವು ಮಾಡರ್ನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತಾರೆ ಗೊತ್ತಾ ಅವರು, ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಸ್ಥಾನದಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡ್ರೆ ಅದೆಷ್ಟು ಹಾರ್ಮ್ಫುಲ್ ಅಂತಂದ್ರೆ, ಸ್ಮೋಕ್ ಮಾಡ್ತಾರಲ್ಲ, ಈಗ ಸ್ಮೋಕ್ ಮಾಡೋದಂತೂ ಎಲ್ಲರಿಗೂ ಗೊತ್ತು, ಸ್ಮೋಕಿಂಗ್ ಈಸ್ ವೆರಿ ಹಾರ್ಮ್ಫುಲ್, ಅದು ನಮ್ಮ ಬಾಡಿಗೆ ಬಹಳ ಹಾನಿಯನ್ನ ಉಂಟು ಮಾಡುತ್ತೆ. ಅಷ್ಟೇ ಪರಿಣಾಮಕಾರಿಯಾಗಿ ಒಂದೇ ಜಾಗದಲ್ಲಿ ನಾವು ಕುತ್ಕೊಂಡು ಕೆಲಸ ಮಾಡೋದು ಅಥವಾ ಕಂಟಿನ್ಯೂಸ್ ಆಗಿ ಒಂದೇ ಸ್ಥಾನದಲ್ಲಿ ಕುತ್ಕೊಂಡ್ರು ಕೂಡ ಅದು ನಮ್ಗೆ ಅಷ್ಟೇ ಹಾನಿಕಾರಕ ಆಗಿದೆ. ಸೊ ಈಗೆಲ್ಲ ನಮ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಆಮೇಲೆ ನಮ್ ವರ್ಕಿಂಗ್ ನೇಚರ್ ಚೇಂಜ್ ಆಗಿದೆ. ಕಂಟಿನ್ಯೂಸ್ ಆಗಿ ನಾವು ಆಫೀಸ್ ಅಲ್ಲಿ ಕುತ್ಕೊಂತೀವಿ,
1: ನಾಲ್ಕು ತಾಸು ಗಟ್ಟಲೆ ಕೂತ್ಕೊಂಡು ಕೆಲಸ ಮಾಡುವಂತದ್ದು ಆಗಿರುತ್ತೆ.
0: ಹೌದು. ಸೊ ಅದನ್ನ ನಾವು ಬ್ರೇಕಪ್ ಮಾಡ್ಕೋಬೇಕು, ಕಂಟಿನ್ಯೂಸ್ ಆಗಿ ಕುತ್ಕೋಬಾರದು. ಮಿಡ್ಲ್ ಒಂದ್ ಅರ್ಧ ತಾಸು ಕುತ್ಕೊಂಡ ತಕ್ಷಣ ಮತ್ತೆ ನೆಕ್ಸ್ಟ್ ಎದ್ದು ಸ್ವಲ್ಪ ಅಡ್ಡಾಡಿ ಆಮೇಲೆ ಮತ್ತೆ ಕುತ್ಕೋಬೇಕು. ಸೊ ಈ ಲಾಂಗ್ ಸಿಟ್ಟಿಂಗ್ ಏನಿದೆ ಅದನ್ನ ಬ್ರೇಕ್ ಮಾಡ್ಬೇಕು, ಇದು ಒಂದ್ ನಿಧಾನ. ಇನ್ನೊಂದ್ ನಿಧಾನ ಏನಂದ್ರೆ ಸ್ವಪ್ನ ಸುಖಂ, ಅಂದ್ರೆ ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳೋದು. ನಮ್ಮ ಆಯುರ್ವೇದದಲ್ಲಿ ದಿವಾ ಸ್ವಪ್ನ ಅಂತ ಹೇಳ್ತಾರೆ. ದಿವಾ ಸ್ವಪ್ನ ಅಂದ್ರೆ ಮಧ್ಯಾಹ್ನ ಮಲ್ಕೊಳ್ಳೋದು, ಅದನ್ನ ಕಾಂಟ್ರಾ ಇಂಡಿಕೇಟೆಡ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಮಧ್ಯಾಹ್ನ ಮಲ್ಕೋಬಾರ್ದು, ಓನ್ಲಿ ಸರ್ಟನ್ ಕಂಡೀಷನ್ಸ್ ಅಲ್ಲಿ ಮಲ್ಕೊಳಕ್ ಹೇಳ್ತಾರೆ. ಬಟ್ ಸ್ವಸ್ಥ ವ್ಯಕ್ತಿ ದಿನಾ ಮಧ್ಯಾಹ್ನ ಮಲ್ಕೊಂಡಾಗ ಅದೇನಾಗುತ್ತೆ, ಕಫ ಪ್ರಕೋಪ ಆಗಿ ಮತ್ತೆ ಮಧುಮೇಹ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ.
1: ಇನ್ನು ಡಾಕ್ಟರ್, ಈಗ ಈ ಮಧುಮೇಹದಲ್ಲಿ ಕಂಡು ಬರುವಂತಹ ಲಕ್ಷಣಗಳಾವು, ಇದನ್ನ ನೀವು ಆಯುರ್ವೇದದ ಮೂಲಕ ತಿಳಿಸ್ತೀರಾ?
0: ಓಕೆ, ಆಯುರ್ವೇದದಲ್ಲೂ ಕೂಡ ಇದ್ರ ಲಕ್ಷಣಗಳನ್ನ ಹೇಳಿದ್ದಾರೆ. ಓಕೆ, ಸೊ ಏನು ಅಂತಂದ್ರೆ ಸ್ವೇದ ಅಂಗ ಗಂಧ, ಮೊದಲನೇ ಲಕ್ಷಣ ಅಂದ್ರೆ ಆ ಮನುಷ್ಯನಿಗೆ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದಾಗ ಒನ್ ಟೈಪ್ ಜಾಸ್ತಿ ಸ್ವೆಟ್ಟಿಂಗ್ ಆಗುತ್ತೆ ಅವ್ರಿಗೆ. ಆಮೇಲೆ ಒನ್ ಟೈಪ್ ಗಂಧ, ದುರ್ಗಂಧ ಸ್ಮೆಲ್ ಬರ್ತಾ ಇರ್ತದ ಆ ಮನುಷ್ಯನಿಂದ, ಅದು ಒಂದು. ತಾಲು ಗಲ ಶೋಷಃ ಅಂದ್ರೆ ಕಂಠ ಒಣಗ್ತಾ ಇರ್ತದೆ, ಡ್ರೈನೆಸ್ ಆಗ್ತಾ ಇರ್ತದೆ. ಸೊ ಆ ಡ್ರೈನೆಸ್ ಅನ್ನ ನೀಗಿಸ್ಬೇಕಂತ ಹೇಳಿ ಹಗ್ಲೆಲ್ಲ ನೀರ್ ಕುಡಿತಾ ಇರ್ತಾನ ಮನುಷ್ಯ. ಅಂದ್ರೆ ಥರ್ಸ್ಟ್ ಜಾಸ್ತಿ ಇರ್ತದೆ,
1: ಬಾಯಾರಿಕೆ
0: ಜಾಸ್ತಿ ಇರ್ತದೆ. ಮಾಧುರ್ಯ ಹಾಸ್ಯಂ, ಮಾಧುರ್ಯ ಹಾಸ್ಯಂ ಅಂತಂದ್ರೆ ಅವ್ನ ಬಾಯಲ್ಲಿ ಅವನಿಗೆ ಒನ್ ಟೈಪ್ ಸ್ವೀಟ್ನೆಸ್ ಅನಿಸ್ತಾ ಇರ್ತದೆ.

0: ಈವನ್ ಸ್ವೀಟ್ ತಿಂದೇ ಇದ್ರೂ ಕೂಡ ಅವ್ರ ಬಾಯಲ್ಲಿ ನನಗೇನೋ ಸ್ವೀಟ್ ಸ್ವೀಟ್ ಅನಿಸ್ತಾ ಇರ್ತದೆ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಇನ್ನೊಂದು ಹೆಂಗ್ ರಿಲೇಟ್ ಮಾಡಬಹುದು ಅಂತಂದ್ರೆ, ಮಧುಮೇಹದಲ್ಲಿ ಅಥವಾ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಕೀಟೋನ್ ಬಾಡೀಸ್ ಜಾಸ್ತಿ ಉತ್ಪತ್ತಿ ಆಗ್ತಾ ಇರ್ತದೆ. ಸೊ ಕೀಟೋನ್ ಬಾಡೀಸ್ ಬ್ರೇಕ್ ಡೌನ್ ಆದಾಗ ನಮ್ಗ ಆ ಟೈಪ್ ಮಾಧುರ್ಯ ಆಸತೆ ಅಂತ ಲಕ್ಷಣ ಕಂಡು ಬರ್ತದೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಕರಪಾದ ದಾಹ, ಅಂದ್ರೆ ಮುಂಗೈ ಮತ್ತೆ ಅಂಗಾಲು ಉರಿತಾ ಇರ್ತವೆ. ಆಮೇಲೆ ಟಿಂಗ್ಲಿಂಗ್ ಸೆನ್ಸೇಷನ್ ಇರ್ತದೆ, ಅವ್ರಿಗೆ ನಮ್ನೆಸ್ ಇರ್ತದೆ. ಅದ್ರ ಜೊತೆಗೆ ಅವಿಲ ಮೂತ್ರತ ಅಂತ ಹೇಳ್ತಾರೆ, ಅವಿಲ ಮೂತ್ರತ. ಆಮೇಲೆ ಪ್ರಭುತ ಮೂತ್ರತ್ರ, ಪ್ರಭುತ ಮೂತ್ರತ ಅಂತಂದ್ರೆ ಕ್ವಾಂಟಿಟಿ ಜಾಸ್ತಿ ಹೋಗ್ತಾ ಇರ್ತದೆ. ಆ ಮಧುಮೇಹಿ ರೋಗಿ ಏನು ಯೂರಿನ್ ಪಾಸ್ ಮಾಡ್ತಾ ಇರ್ತಾನಲ್ಲ, ಅದು ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಆಮೇಲೆ ಅವಿಲ ಅಂತಂದ್ರೆ ನಾರ್ಮಲ್ ಪರ್ಸನ್ ಈಗ ನೋಡ್ರಿ ಅದು ತಿನ್ನಿರ್ತದ ಯೂರಿನ್, ಬಟ್ ಇದರಲ್ಲಿ ಟರ್ಬಿಡಿಟಿ ಜಾಸ್ತಿ ಆಗುತ್ತೆ ಆ ಯೂರಿನ್ ಇಂದು, ಟರ್ಬಿಡಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇದನ್ನ ಮಧುಮೇಹ ಅಂತ ಹೇಳ್ತಾರೆ. ಮಧು ಇವ ಮೇಹತಿ ಅಂದ್ರೆ ಮಧು ಸಮಾನ, ಈಗ ಹನಿ ಹೆಂಗಿರ್ತದಲ್ಲ ಥಿಕ್ ಆಗಿರ್ತದೆ ಹನಿ, ಗಟ್ಟಿಯಾಗಿರ್ತದ, ದಪ್ಪ ಇರ್ತದ ವಿಸ್ಕೋಸಿಟಿ, ಅದೇ ತರ ಈ ಮಧುಮೇಹಿ ರೋಗಿ ಕೂಡ ಅದೇ ತರ ಯೂರಿನ್ ಅನ್ನ ಪಾಸ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಆಯುರ್ವೇದದಲ್ಲಿ ಇದಕ್ಕೆ ಮಧುಮೇಹಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಲಕ್ಷಣಗಳು ಮಧುಮೇಹಿಯಲ್ಲಿ ಕಂಡು ಬರ್ತವೆ.
1: ಈ ಮಧುಮೇಹಿಗಳು ಯಾವ ರೀತಿಯ ಆಹಾರವನ್ನ ತೆಗೆದುಕೊಳ್ಬೇಕಂತ ಹೇಳ್ತೀರಾ ನೀವು?
0: ಓಕೆ, ಸೊ ಮಧುಮೇಹದಲ್ಲಿ ಏನು ಅಂತಂದ್ರೆ ಮೇನ್ ಆಗಿ ಆ ಪೇಷಂಟು ಪಥ್ಯ ಆಹಾರ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ನಾನು ಮೆಡಿಸಿನ್ ತಗೊಂತಾ ಇದ್ದೀನಿ ಮಧುಮೇಹಕ್ಕ ಅಂತ ಹೇಳಿ ಪಥ್ಯ ಫಾಲೋ ಮಾಡದೇ ಇರೋದು ತುಂಬಾ ತಪ್ಪು ಕಲ್ಪನೆ ಅದು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಬಾರ್ಲಿಯನ್ನ ತಗೋಬೇಕಂತ ಹೇಳಿದ್ದಾರೆ. ಇದಕ್ಕೆ ನಾವು ಯವ ಅಂತ ಹೇಳ್ತೀವಿ. ಸೊ ಇದೇನ್ ಮಾಡ್ತೈತೆ, ಇನ್ಸುಲಿನ್ ಸಿಕ್ರೀಷನ್ ಅನ್ನ ರೆಗ್ಯುಲೇಟ್ ಮಾಡ್ತದೆ ಬಾರ್ಲಿ ಅಥವಾ ಯವ. ಸೊ ಆದ್ರಿಂದ ನಮ್ಮ ಡಯೆಟ್ ಅಲ್ಲಿ ಬಾರ್ಲಿಯನ್ನ ಇನ್ಕ್ಲೂಡ್ ಮಾಡ್ಬೇಕು. ಆಮೇಲೆ ಸಿರಿಧಾನ್ಯಗಳನ್ನ ಜಾಸ್ತಿ ತಗೋಬೇಕು. ಸೊ ಸಿರಿಧಾನ್ಯಗಳಲ್ಲಿ ಏನಾಗುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ. ಓಕೆ, ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಹಸುವನ್ನ ಸ್ವಲ್ಪ ತಡೆಗಟ್ಟುತ್ತೆ. ಹಾಗಾಗಿ ಮಿಲ್ಲೆಟ್ಸ್ ಅಂದ್ರೆ ನಾವು ಸಿರಿಧಾನ್ಯ ಏನ್ ಹೇಳ್ತೀವಿ, ಅದರಲ್ಲೂ ಸ್ಪೆಷಲ್ ಆಗಿ ಕೋಡೋ ಮಿಲ್ಲೆಟ್ ಅಂತ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ದಾಲ್ ಅಲ್ಲಿ ಅಂದ್ರೆ ಬೇಳೆಗಳಲ್ಲಿ ಹೆಸರು ಬೇಳೆ, ಆಮೇಲೆ ಕಡಲೆ ಕಾಳನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ಹುರುಳೆ ಕಾಳು, ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ, ಅದನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ತರಕಾರಿಗಳಲ್ಲಿ ಅಂತಂದ್ರೆ ತಿಕ್ತ ರಸ ಇರುವಂತ ತರಕಾರಿಗಳು, ಅಂದ್ರೆ ಸೊಪ್ಪುಗಳಲ್ಲಿ ಅಂದ್ರೆ ಮೆಂತೆ ಸೊಪ್ಪು, ಓಕೆ, ಅದನ್ನ ಸೇವನೆ ಮಾಡ್ಬೋದು. ಆಮೇಲೆ ಹಾಗಲ್ಕಾಯಿ, ಹರವೆ ಸೊಪ್ಪು, ಆಮೇಲೆ ನುಗ್ಗೆ ಸೊಪ್ಪು, ಇಂಥ ಸೊಪ್ಪುಗಳನ್ನೆಲ್ಲ ನಾವು ನಮ್ಮ ಡಯೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಆಮೇಲೆ ಹಣ್ಣುಗಳಲ್ಲಿ ಅಂತಂದ್ರೆ ನೆಲ್ಲಿಕಾಯಿ ಮತ್ತೆ ನೇರಳೆ ಹಣ್ಣು, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಕಪಿತ್ತ ಅಂತ ಹೇಳ್ತಾರೆ ಬೇಲದ ಹಣ್ಣು ಅಂತ ಹೇಳಿ, ಅದನ್ನು ಕೂಡ ಇದರಲ್ಲಿ ಇಂಡಿಕೇಟೆಡ್ ಮಧುಮೇಹದಲ್ಲಿ ಸೇವನೆ ಮಾಡಬಹುದು. ಆಮೇಲೆ ಅಪಥ್ಯ ಅಂತಂದ್ರೆ ನವಧಾನ್ಯಗಳನ್ನ ಒಟ್ಟೆ ತಗೋಬಾರ್ದು, ಅದರಲ್ಲಿ ಕಫ ಜಾಸ್ತಿ ಇರ್ತದೆ, ಕಫ ಪ್ರಕೋಪ ಆಗುವಂತ ಅಂಶ ಜಾಸ್ತಿ ಇರ್ತದೆ, ಅಭಿಷಂಧಿ ಗುಣ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನವಧಾನ್ಯಗಳನ್ನ ಒಟ್ಟೆ ಸೇವನೆ ಮಾಡಬಾರ್ದು. ಆಮೇಲೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಡು, ಆಮೇಲೆ ಪ್ಯಾಕ್ಡ್ ಫುಡ್ಸು, ಈಗೆಲ್ಲ ಏನ್ ಟ್ರೆಂಡಿಂಗ್ ಅಲ್ಲಿ ಇದೆ ಅವನ್ನೆಲ್ಲ ನಾವು ಸೇವನೆ ಮಾಡಬಾರ್ದು. ಇದೆಲ್ಲ ಅಪಥ್ಯ.
1: ಇನ್ನು ಡಾಕ್ಟ್ರೆ, ಈಗ ಮನೆಗೆ ಯಾರೇ ಬಂದ್ರೂ ನಾವು ಅವರಿಗೆ ನೀರು ಮತ್ತು ಬೆಲ್ಲವನ್ನ ಕೊಡ್ತೇವೆ, ಅಂದ್ರೆ ಸಕ್ಕರೆ ಒಂದನ್ನೇ ತಿನ್ನೋದ್ರಿಂದ ಮಧುಮೇಹ ಬರುತ್ತಾ ಅಥವಾ ಸಕ್ಕರೆ ತಿನ್ನೋದನ್ನ ಬಿಟ್ಬಿಟ್ರೆ ಮಧುಮೇಹ ಬರೋದಿಲ್ವಾ, ಹೇಗೆ ಡಾಕ್ಟ್ರೆ?
0: ಇಲ್ಲ, ಇದು ತಪ್ಪು. ಬರೀ ಸಕ್ಕರೆ ತಿಂದ್ರೆ ಅಷ್ಟೇ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳ್ಯಾರ, ಸಕ್ಕರೆ ಅಂತ ಹೇಳಿಲ್ಲ, ಮಧುರ ರಸ ಅಂತ ಹೇಳಿದ್ದಾರೆ. ಸೊ ಯಾವುದೇ ಫುಡ್, ಯಾವುದೇ ಆಹಾರ ಅದರಲ್ಲಿ ಮಧುರ ರಸ ಜಾಸ್ತಿ ಇದ್ದದ ಆಹಾರನ ಸೇವನೆ ಮಾಡಬಾರ್ದು. ಸೊ ಅದಕ್ಕೆ ಸಕ್ಕರೆ ತಿಂದ್ರೆ ಅಷ್ಟೇ ಬರೋದಿಲ್ಲ, ಅದ್ರ ಬದಲು ಮಧುರ ರಸ ಇರುವಂತ ಆಹಾರ ಜಾಸ್ತಿ ಸೇವನೆ ಮಾಡಿದಾಗ, ಲಿಮಿಟ್ ಕ್ರಾಸ್ ಮಾಡಿ ಸೇವನೆ ಮಾಡಿದಾಗ ಮಧುಮೇಹ ಬರೋ ಸಂಭವ ಜಾಸ್ತಿ ಇರ್ತದೆ. ಆಮೇಲೆ ಇದಷ್ಟೇ ಅಲ್ಲ, ಬರೀ ಸಕ್ಕರೆ ಸೇವನೆ ಅಷ್ಟೇ ಅಲ್ಲ, ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಜೀವನ ಶೈಲಿ, ಅಂದ್ರೆ ಒಂದೇ ಆಸನದಲ್ಲಿ ಕುತ್ಕೊಳ್ಳೋದು. ಸೊ ಇದನ್ನ ಆಯುರ್ವೇದದಲ್ಲಿ ನಮ್ಮ ಸುಶ್ರುತ ಆಚಾರ್ಯರು ಏನ್ ಹೇಳಿದ್ದಾರೆ ಅಂತಂದ್ರೆ, ಆ ಮಧುಮೇಹಿ ಬರೋ ಲಕ್ಷಣಗಳು ಹೆಂಗಂತಂದ್ರೆ, ಈಗ ವಾಕ್ ಮಾಡ್ತಾ ಇದ್ರೆ ಆ ಮನುಷ್ಯನಿಗೆ ಕುತ್ಕೋಬೇಕು ಅಂತ ಅನ್ಸುತ್ತೆ, ಕುತ್ಕೊಂಡಾಗ ಕುತ್ಕೊಂಡು ಮಲ್ಕೋಬೇಕು ಅಂತ ಅನ್ಸುತ್ತೆ. ಸೊ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತಾ ಇದೆ, ಸಕ್ಕರೆ ಜಾಸ್ತಿ ಆದಾಗ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತವೆ. ಸೊ ಅದಕ್ಕೆ ಫಸ್ಟ್ ನಾವು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಬೇಕು. ಮಧುರ ರಸ ಇರುವಂತ ಆಹಾರನ ಕಡಿಮೆ ಮಾಡಿ ಜಾಸ್ತಿ ಆಕ್ಟಿವಿಟಿ, ಕ್ರಿಯೆ ಜಾಸ್ತಿ ಮಾಡ್ಬೇಕು, ನಮ್ಮ ಬಾಡಿಗೆ ಆಕ್ಟಿವಿಟಿನ ಜಾಸ್ತಿ ಕೊಡ್ಬೇಕು. ಆಮೇಲೆ ನಿದ್ರೆ ಕರೆಕ್ಟ್ ಆಗಿ ಮಾಡ್ಬೇಕು. ಆಮೇಲೆ ಮಧುಮೇಹ ಬರೀ ಡಯಟ್ ಇಂದ ಬರುವಂತದ್ದು ಅಲ್ಲ, ಸಹಜವಾಗಿ ಅಂದ್ರೆ ಜೆನೆಟಿಕ್ ಅಂತ ಹೇಳಿದ್ನಲ್ಲ, ಆ ರೀತಿಯಿಂದನೂ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಬರೀ ಸಕ್ಕರೆ ತಿಂದ್ರೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು.
1: ಈಗ ನಮ್ ಕಡೆ ಎಲ್ಲದೂ ಚಹಾ ಕುಡಿಯೋದು ತುಂಬಾನೇ ಜಾಸ್ತಿ. ಈ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಸಕ್ಕರೆ ಹಾಕಿರೋ ಚಹಾ ಕುಡಿಯೋದ್ ಬಿಟ್ಟು ಈಗ ಎಲ್ಲಿ ನೋಡಿದ್ರು ನೀವು ನೋಡಿ ಬೆಲ್ಲ ಚಹಾನೇ ಬಹಳನೇ ಫೇಮಸ್ ಆಗ್ಬಿಟ್ಟಿದೆ. ಇದಕ್ಕೇನಂತೀರಾ, ಸಕ್ಕರೆ ಬಿಟ್ಟು ಬೆಲ್ಲ ಚಹಾ ಕುಡಿದ್ರೆ ಬರೋದಿಲ್ವಾ ಮಧುಮೇಹ, ಹೇಗೆ ನಾವು ಕಂಟ್ರೋಲ್ ಮಾಡ್ದಂಗ ಆಗುತ್ತೆ ಸಕ್ಕರೆ ಅಂತ ಕೆಲವರು ಅನ್ಕೋತಾರೆ, ಅನ್ಕೊಂಡು ಬೆಲ್ಲ ಚಹಾನೇ ಜಾಸ್ತಿನೇ ಸೇವನೆ ಮಾಡ್ತಾರೆ, ಇದರಿಂದ ಆಗುವ ಪರಿಣಾಮ?
0: ಹೌದು, ಈಗ ನಮ್ಮ ಹತ್ರ ಪೇಷಂಟ್ ಬರೋರು ಕೂಡ ಹಂಗೆ ಹೇಳ್ತಾರೆ, ನಾವು ಅಮ್ಮ ಡಯಾಬಿಟಿಸ್ ಇದೆ, ಅಮ್ಮ ಶುಗರ್ ಇದೆ, ನಿಮ್ಗೆ ಚಹಾ ಕುಡಿಬೇಡ್ರಿ ಅಂದ್ರೆ, ಇಲ್ಲ ನಾನು ಸಕ್ಕರೆದ್ ಕುಡಿಯಂಗಿಲ್ರಿ, ಬೆಲ್ಲದ ಹಾಕೊಂಡು ಕುಡಿತೀನಿ, ಬೆಲ್ಲದ ಮಾಡ್ಕೊಂಡು ಕುಡಿತೀನಿ, ಸ್ವಲ್ಪ ಬೆಲ್ಲ ಹಾಕ್ತೀನಿ, ಅದು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ ಅಂತ ಎಲ್ಲ ಹೇಳ್ತಾರೆ.

0: ಸೊ ಬಟ್ ಏನ ಅಂತಂದ್ರೆ ಗ್ಲಿಸ್ಮಿಕ್ ಇಂಡೆಕ್ಸ್ ಅಂತ ಒಂದಿದೆ. ಸೊ ಬೆಲ್ಲದಲ್ಲೂ ಕೂಡ ಗ್ಲಿಸ್ಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಇದೆ. ಸೊ ಇದು ಮತ್ತೆ ನಮ್ಮ ಸಕ್ಕರೆ ಅಂಶವನ್ನ ಜಾಸ್ತಿ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಇದು ಚಾನ ಕುಡಿಯೋದು ಅಷ್ಟು ಒಳ್ಳೇದಲ್ಲ ಅಂತ ಇದನ್ನೇ ಹೇಳ್ತೀವಿ ನಾವು ಪೇಷಂಟ್ಗೂ ಕೂಡ, ಇದನ್ನೇ ಸಜೆಸ್ಟ್ ಮಾಡಿ ಹೇಳ್ತೀವಿ. ಆದಷ್ಟು ಚಾನ ಬಿಟ್ಟು ಬಿಡಿ, ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಅದು ಐದರ್ ಇಟ್ ಮೇ ಬಿ ಸಕ್ಕರೆ ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು, ಗ್ಲಿಸ್ಮಿಕ್ ಇಂಡೆಕ್ಸ್ ಜಾಸ್ತಿನೇ ಇದೆ. ಸೊ ಹಂಗಾಗಿ ಇದನ್ನ ಮಾಡಬೇಡಿ ಅಂತಾನೆ ಹೇಳ್ತೀವಿ ನಾವು.
1: ಈಗ ಮಧುಮೇಹ ನಿಯಂತ್ರಣದಲ್ಲಿ ವ್ಯಾಯಾಮ ಹೇಗೆ ಸಹಕಾರಿಯಾಗಿದೆ ಡಾಕ್ಟರ್?
0: ಮಧುಮೇಹದಲ್ಲಿ ಔಷಧಿಯಷ್ಟೇ ವ್ಯಾಯಾಮಕ್ಕೂ ಇಂಪಾರ್ಟೆನ್ಸ್ ಇದೆ. ಓಕೆ, ಈಗ ಔಷಧಿ ತಗೊಂಡಾಗ ಹೆಂಗ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಅದೇ ರೀತಿಯಾಗಿ ವ್ಯಾಯಾಮ ಕೂಡ, ಚಟುವಟಿಕೆ ಕೂಡ ನಮ್ಮ ಶುಗರ್ ಅನ್ನ ಕಂಟ್ರೋಲ್ ಮಾಡಲು ತುಂಬಾ ಮುಖ್ಯವಾದ ರೋಲ್ ಅನ್ನ ನಿಭಾಯಿಸುತ್ತೆ. ಸೊ ಯೂಶುವಲಿ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇನ್ಸುಲಿನ್ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ. ಸೊ ನಾವು ಆಕ್ಟಿವಿಟಿ ಮಾಡಿದಾಗ ನಮ್ಮ ಮಸಲ್ಸ್ ಎಲ್ಲ ಆಕ್ಟಿವ್ ಆಗ್ತದೆ. ಸೊ ಮಸಲ್ಸ್ ಆಕ್ಟಿವ್ ಆದಾಗ ಅವು ಹಂಗರ್ ಆಗ್ತದೆ, ಅಂದ್ರೆ ಹಸು ಜಾಸ್ತಿ ಆಗುತ್ತೆ. ಹಂಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಏನ್ ಗ್ಲುಕೋಸ್ ಇದೆ, ಸಕ್ಕರೆ ಅಂಶ ಇದೆ, ಅದನ್ನೆಲ್ಲ ಹೀರ್ಕೊಳ್ಳೋದ್ರಲ್ಲಿ ಅದು ಸಹಾಯಕ ಮಾಡುತ್ತೆ. ಆಮೇಲೆ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ತೂಕನು ನಿಯಂತ್ರಣದಲ್ಲಿರುತ್ತೆ. ಯೂಶುವಲಿ ಮಧುಮೇಹದಲ್ಲಿ ಏನಾಗುತ್ತೆ, ತೂಕ ಹೆಚ್ಚಾಗುತ್ತೆ. ಸೊ ವ್ಯಾಯಾಮ ಮಾಡೋದ್ರಿಂದ ನಾವು ತೂಕವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ.
1: ಇನ್ನು ಈ ವ್ಯಾಯಾಮ ಮಾಡ್ಲಿಕ್ಕೆ ಇತ್ತದೆ ಒಂದು ಸಮಯ ಅಂತ ಇದೆಯಾ, ಅಥವಾ ನಾವು ನಮಗೆ ಸಮಯ ಸಿಕ್ಕಾಗ ಮಾಡಬಹುದಾ, ಹೇಗೆ?
0: ಯೂಶುವಲಿ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ದಿನಚರ್ಯದಲ್ಲಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆನೆ ವ್ಯಾಯಾಮ ಮಾಡೋದು ಬೆಸ್ಟ್. ಆಮೇಲೆ ವ್ಯಾಯಾಮ ಮಾಡೋದು ಖಾಲಿ ಹೊಟ್ಟೆ ಮೇಲೆನೆ ಮಾಡ್ಬೇಕು. ಓಕೆ, ಇಂಥವೆಲ್ಲ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ನಾವು. ಖಾಲಿ ಹೊಟ್ಟೆಯಲ್ಲೇ ಮಾಡ್ಬೇಕು, ಊಟ ಮಾಡಿ ಅಥವಾ ತಿಂಡಿ ತಿಂದು ಏನು ವ್ಯಾಯಾಮ ಮಾಡಬಾರ್ದು, ಖಾಲಿ ಹೊಟ್ಟೆ ಮೇಲೆ ಮಾಡ್ಬೇಕು. ಆಮೇಲೆ ವ್ಯಾಯಾಮ ಮಾಡುವಾಗ ಒಬ್ಬ ಮನುಷ್ಯ ತನ್ನ ಅರ್ಧ ಶಕ್ತಿಯಷ್ಟು ಮಾಡ್ಬೇಕು. ಈಗ ವ್ಯಾಯಾಮ ಮಾಡ್ರಿ ಅಂತ ಹೇಳ್ತೀವಿ ನಾವು, ಸೊ ಎಷ್ಟೊತ್ತು ಮಾಡ್ಬೇಕು? ಒಬ್ಬರು 1 ತಾಸ್ ಮಾಡ್ತಾರೆ, 2 ತಾಸ್ ಮಾಡ್ತಾರೆ. ಸೊ ಅದು ಹಾಗಲ್ಲ. ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಏನು ಅಂತಂದ್ರೆ, ಶರೀರ ಆಯಾಸ ಜನಕಂ ಕರ್ಮ ವ್ಯಾಯಾಮ ಉಚ್ಚತೆ. ಅಂದ್ರೆ ಶರೀರದಲ್ಲಿ ಆಯಾಸವನ್ನ ಜನಕ ಮಾಡುತ್ತೆ, ಆಯಾಸವನ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಆ ಆಯಾಸ ಹೆಂಗಿರ್ಬೇಕು ಅಂತಂದ್ರೆ, ಆ ವ್ಯಕ್ತಿಯ ಗೇನ್ ಆಗಿರ್ಬೇಕು, ಅವನಿಗೆ ಶಕ್ತಿ ಬಂದಿರ್ಬೇಕು ಆ ವ್ಯಾಯಾಮದಿಂದ. ಅಂತ ವ್ಯಾಯಾಮನ ಮಾಡ್ಬೇಕು, ಸುಮ್ನೆ ಕಂಟಿನ್ಯೂಸ್ ಆಗಿ 1 ತಾಸ್ 2 ತಾಸ್ ಮಾಡೋದಲ್ಲ. ಆಮೇಲೆ ಅರ್ಧ ಶಕ್ತಿ ಅಂದ್ರೆ, ಅರ್ಧ ಶಕ್ತಿ ಅಂತ ಯಾವಾಗ ಗೊತ್ತಾಗುತ್ತೆ ನಮ್ಗೆ, ಒಂದು ಹಣೆ ಮೇಲೆ ಬೆವರು ಬರ್ತಿರ್ಬೇಕು, ಕೊಂಕಳಿನಲ್ಲಿ ಬೆವರು ಬರ್ತಿರ್ಬೇಕು, ಆಮೇಲೆ ಬಾಯಾರಿಕೆ ಆಗಿರ್ಬೇಕು ನಾವು. ಈ 3 ಸಿಂಪ್ಟಮ್ಸ್ ಬಂದಾಗ ಆ ವ್ಯಕ್ತಿ ವ್ಯಾಯಾಮ ಮಾಡೋದನ್ನ ನಿಲ್ಸ್ಬೇಕು. ಯಾಕಂದ್ರೆ ಆಯುರ್ವೇದದಲ್ಲಿ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್, ಒಬ್ಬರೊಬ್ಬರಿಗೂ ಒಂದೊಂದು ಪ್ರಕೃತಿ ಇದೆ, ಅವ್ರವ್ರ ಪ್ರಕೃತಿ ತಕ್ಕಂಗ ಅವರು ವ್ಯಾಯಾಮ ಮಾಡ್ಬೇಕು. ಸುಮ್ನೆ ಟೈಮ್ ಹಚ್ಚಿ ಮಾಡೋದಲ್ಲ, ನಿಮ್ಗೆ ಎಷ್ಟು ಸಾಧ್ಯ, ನಿಮ್ ಸಾಮರ್ಥ್ಯ ಎಷ್ಟಿದೆ ಅಷ್ಟು ವ್ಯಾಯಾಮನ ಮಾಡ್ಬೇಕಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ಅಂದ್ರೆ ಅವ್ರು ಮಾಡ್ತಾರೆ, ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡೋದಲ್ಲ, ನಾವು ಒಂದು ನುರಿತ ತಜ್ಞರನ್ನ ಸಲಹೆ ತಗೊಂಡ್ಬಿಟ್ಟೆ ಮಾಡ್ಬೇಕು ಅಂತ ನೀವು ಹೇಳ್ತೀರಾ?
0: ಹೌದೌದು. ಆಮೇಲೆ ಇನ್ನೊಂದು ಸುಶ್ರುತ ಆಚಾರ್ಯ ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪರ್ಟಿಕ್ಯುಲರ್ ಆಗಿ ಮಧುಮೇಹದಲ್ಲಿ ವ್ಯಾಯಾಮ ಸಂಬಂಧಿ, ನಿಸ್ಸುಖತ್ವಂ ಸುಖಾಯಚ. ಅಂದ್ರೆ ಆದಷ್ಟು ನಮ್ ಬಾಡಿಗೆ ಆಕ್ಟಿವಿಟಿ ಕೊಡಿ. ನಿಸ್ಸುಖಾಯ, ನಿಸ್ಸುಖಾಯ ಅಂದ್ರೆ ನಮ್ ದೇಹಕ್ಕೆ ಪೂರಾ ಸುಖವನ್ನ ಕೊಡಬೇಡಿ, ನೀವು ಸ್ವಲ್ಪ ಕಷ್ಟ ಕೊಡಿ, ಅದಕ್ಕೆ ಆಕ್ಟಿವಿಟಿ ಮಾಡಕ್ ಹಚ್ಚಿ ನಮ್ ದೇಹನ, ಅಂದ್ರೆ ಮಧುಮೇಹ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಸುಶ್ರುತ ಆಚಾರ್ಯರು ವಾಕಿಂಗ್ ಮಾಡಕ್ ಹೇಳ್ತಾರೆ. ಎಷ್ಟು ವಾಕಿಂಗ್ ಮಾಡ್ಬೇಕು ಅಂತಂದ್ರೆ, ಪ್ರತಿದಿನ ಒಂದು ಯೋಜನೆ ಅಂದ್ರೆ ಆಯುರ್ವೇದದಲ್ಲಿ ಒಂದು ಯೋಜನೆ ಅಂತಂದ್ರೆ 7.5 ಕಿಲೋಮೀಟರ್ಸ್, ಅಷ್ಟು ದಾರಿಯನ್ನ ನಡಿಬೇಕಂತ ಹೇಳ್ತಾರೆ. ಸೊ ಇಲ್ಲಿ ಏನ ಅಂತಂದ್ರೆ, ಅಷ್ಟು ನಡೆಯಕ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಸೊ ಬಟ್ ಇದು ಏನ ಅಂತಂದ್ರೆ, ಸುಶ್ರುತ ಆಚಾರ್ಯರು ಅವಾಗಿದ್ದಾಗ, ಅವಾಗ ಪ್ರಕೃತಿ ಬೇರೆ ಇತ್ತು. ಸೊ ಅವಾಗ ಆ ಯೋಜನೆ ಅಂತ ಹೇಳಿದ್ರು. ಸೊ ಬಟ್ ಈಗ ನಾವು ಇದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಸಾಮರ್ಥ್ಯ ಅನುಸಾರವಾಗಿ ನಾವು ವಾಕಿಂಗ್ ಅನ್ನ ಮಾಡ್ಬೇಕು, ಬ್ರಿಸ್ಕ್ ವಾಕಿಂಗ್ ಅನ್ನ ಮಾಡ್ಬೇಕು. ಆಮೇಲೆ ಮಸಲ್ ಸ್ಟ್ರೆಂಥಿಂಗ್ ಎಕ್ಸರ್ಸೈಸ್ ಅನ್ನ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂತ ಸಕ್ಕರೆ ಅಂಶ ಎಲ್ಲ ಹೀರ್ಕೊಳ್ಳಕ್ಕೆ ಚಾನ್ಸ್ ಸಿಗುತ್ತೆ. ಹಾಗಾಗಿ ಮಧುಮೇಹವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕವಾಗಿದೆ.
1: ಇನ್ನು ಡಾಕ್ಟ್ರಿ, ಈ ಯೋಗ ಮತ್ತು ಪ್ರಾಣಾಯಾಮದಿಂದ ಮಧುಮೇಹವನ್ನ ಹೇಗೆ ಹತೋಟಿಯಲ್ಲಿಡಬಹುದು ನಾವು?
0: ಯೋಗ ವಿಶೇಷವಾಗಿ ಎಂತ ಯೋಗಾಸನ ಮಾಡ್ಬೇಕು ಅಂತಂದ್ರೆ, ಹೊಟ್ಟೆ ಭಾಗದಲ್ಲಿ ಅಂದ್ರೆ ನಮ್ಮ ಮಿಡ್ಲ್ ಭಾಗ ಸ್ವಲ್ಪ ಟರ್ನ್ ಆಗುವಂಗ, ಟ್ವಿಸ್ಟ್ ಆಗುವಂತ ಯೋಗಾಸನ ಮಾಡಬಹುದು. ಅವು ಯಾವ್ಯಾವ ಅಂತಂದ್ರೆ, ಅರ್ಧ ಮತ್ಸ್ಯೇಂದ್ರ ಆಸನ, ಪಶ್ಚಿಮೋತ್ಥಾನಾಸನ, ಧನುರಾಸನ, ಮಂಡುಕಾಸನ, ವಕ್ರಾಸನ. ಸೊ ಇವನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇನ್ಸುಲಿನ್ ಸಿಕ್ರೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಮಧ್ಯಭಾಗದಲ್ಲೇ ಪ್ಯಾನ್ಕ್ರಿಯಸ್ ಇರೋದು. ಸೊ ಹಿಂಗೆಲ್ಲ ನಾವು ಟ್ವಿಸ್ಟ್ ಮಾಡಿದಾಗ ಏನಾಗುತ್ತೆ, ಪ್ಯಾನ್ಕ್ರಿಯಸ್ ಇನಿಷಿಯೇಟ್ ಆಗಿ ಇನ್ಸುಲಿನ್ ಸಿಕ್ರೇಷನ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ಇಂಥ ಆಸನಗಳನ್ನ ಮಾಡ್ಬೋದು. ಆಮೇಲೆ ಯೂಶುವಲಿ ಮಧುಮೇಹ ಅಂತ ನಾವು ಪೇಷಂಟ್ ನ ಡಯಾಗ್ನೋಸ್ ಮಾಡಿದಾಗ ಅವರು ಒಂದ್ ಸ್ವಲ್ಪ ಮಾನಸಿಕ ಒತ್ತಡದಲ್ಲಿ ಬಂದ್ಬಿಟ್ಟಿರ್ತಾರೆ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿರ್ತೈತೆ ಅವರಿಗೆ. ಸೊ ಯೋಗಾಸನ ಪ್ರಾಣಾಯಾಮ ಮಾಡೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂದ್ರೆ ಕಾರ್ಟಿಸೋಲ್ ಅಂತ ಹೇಳ್ತೀವಿ, ಸೊ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಸಹಾಯ ಆಗುತ್ತೆ. ಆಮೇಲೆ ಪ್ರಾಣಾಯಾಮದಲ್ಲಿ ಅಂತಂದ್ರೆ ಕಪಾಲಭಾತಿ, ಭ್ರಾಮರಿ, ನಾಡಿ ಶೋಧನ ಪ್ರಾಣಾಯಾಮ, ಇಂಥವನ್ನೆಲ್ಲ ಮಾಡೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನಮ್ಮ ಮಧುಮೇಹ ಅಂದ್ರೆ ಏನು ಸ್ಟ್ರೆಸ್ ಏನಾಗಿರ್ತದ, ಮಧುಮೇಹದಿಂದ ಸ್ಟ್ರೆಸ್ ಏನಾಗಿರ್ತದೆ ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕ ಆಗುತ್ತೆ. ಸೊ ನಿಯಮಿತವಾದ ಅಭ್ಯಾಸವಿರಬೇಕು. ಆಮೇಲೆ

0: ಖಾಲಿ ಹೊಟ್ಟೆ ಮೇಲೆ ಮಾಡ್ಬೇಕು ಇದನ್ನ, ಯೋಗ ಮತ್ತೆ ಪ್ರಾಣಾಯಾಮನ. ಆಮೇಲೆ ತಜ್ಞರ ಸಲಹೆ ಮೇರೆಗೆ ಮಾಡೋದು ತುಂಬಾ
1: ಸೂಕ್ತ ಅಂತ
0: ಸೂಕ್ತ. ಅವರು ಮತ್ತೆ ಏನಾದ್ರು ಚೇಂಜಸ್ ಮಾಡೋದಿದ್ರೆ ಅದನ್ನೆಲ್ಲ ಹೇಳ್ತಾರೆ. ಆಮೇಲೆ ಔಷಧಿ ಜೊತೆಗೆ ಮಾಡ್ಬೇಕು. ಈಗ ಸ್ವಲ್ಪ ಜನ ಏನ್ ಹೇಳ್ತಾರೆ, ನಾವು ಪ್ರಾಣಾಯಾಮ ಯೋಗಾಸನ ಎಲ್ಲ ಮಾಡ್ತೀವಿ, ಔಷಧಿ ಆಗ್ಬೇಕು ಬಿಟ್ಬಿಡೋಣ ಅಂತ ಹೇಳ್ತಾರೆ. ಬಟ್ ಹಾಗಿರೋದಿಲ್ಲ, ಅದು ಔಷಧಿ ಜೊತೆಗೆ ನೀವು ಸ್ಟಾರ್ಟ್ ಮಾಡಿ ಯೋಗಾಸನ ಪ್ರಾಣಾಯಾಮ ಮಾಡಿ.
1: ಮನೆ ಮದ್ದಿನಿಂದ ಈ ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಡಬಹುದ್ರ?
0: ಫಸ್ಟ್ ಗೆ ಮನೆ ಮದ್ದು ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಸೊ ಮನೆ ಮದ್ದು ಅಂತಂದ್ರೆ ಮನೆಯಲ್ಲೇ ಸಿಗುವಂತ ಔಷಧಿ ದ್ರವ್ಯ, ಅಂದ್ರೆ ನಮ್ಮ ಸರಳವಾಗಿ ಸಿಗುವಂತ ಔಷಧಿ ದ್ರವ್ಯದಿಂದ ಹಿಡಿದು ಚಿಕಿತ್ಸೆ ಏನ್ ಮಾಡ್ತೀವಿ ಅದಕ್ಕೆ ಮನೆ ಮದ್ದು ಅಂತ ಹೇಳ್ತೀವಿ. ಸೊ ಯೂಶಲಿ ಡಯಾಬಿಟಿಸ್ ಅಥವಾ ಮಧುಮೇಹದಲ್ಲಿ ಏನ್ ಮಾಡ್ತಾರೆ, ಮೆಂತೆ ಕಾಳು ರಾತ್ರಿ ನೆನೆ ಹಾಕಿ ಮುಂಜಾನೆ ಖಾಲಿ ಹೊಟ್ಟೆ ಮೇಲೆ ಅಂತದೆಲ್ಲ ಸೇವನೆ ಮಾಡ್ತಾರೆ. ಅಥವಾ ಮೆಂತೆ ಕಾಳಿನ ಪುಡಿ, ಅದನ್ನು ರಾತ್ರಿ ಮಜ್ಜಿಗೆಯಲ್ಲಿ ನೆನ್ಸಿಟ್ಟು, ಅಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮೆಂತೆ ಪುಡಿ ಇರ್ತದಲ್ಲ ಅದನ್ನ 12.5 gram ಅಷ್ಟು ಮಜ್ಜಿಗೆಯಲ್ಲಿ ನೆನ್ಸಿಟ್ಟು 3 hours ಆದ್ಮೇಲೆ ಖಾಲಿ ಹೊಟ್ಟೆ ಮೇಲೆ ಸೇವನೆ ಮಾಡಕ್ ಹೇಳ್ತಾರೆ. ಸೊ ಇಂತ ಮನೆ ಮದ್ದುಗಳೆಲ್ಲ ಇದಾವೆ. ಬಟ್ ಮನೆ ಮದ್ದು ಯಾವಾಗ ವರ್ಕ್ ಆಗುತ್ತೆ ಅಂತಂದ್ರೆ ನಮ್ ಶುಗರ್ ಲೆವೆಲ್ ಎಷ್ಟಿದೆ ಅಂತ. ತುಂಬಾ ಹೈ ಶುಗರ್ ಲೆವೆಲ್ ಇದ್ದಾಗ ಇದು ಕೆಲಸ ಮಾಡೋದಿಲ್ಲ. ಓಕೆ, ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಅಥವಾ ಹೊಸದಾಗಿ ಮಧುಮೇಹ ಅಂತ ಡಯಾಗ್ನೋಸಿಸ್ ಆದಾಗ, ಆಮೇಲೆ ನೀವೆಲ್ಲ ನಿಮ್ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ತೀವಿ ಅಂತಂದಾಗ ಮಾತ್ರ ಮನೆ ಮದ್ದು ಮಧುಮೇಹದಲ್ಲಿ ಕೆಲಸ ಮಾಡುತ್ತೆ.
1: ಇನ್ನು ಈ ಮಧುಮೇಹ ಕುರಿತಾಗಿ ಸಾಮಾನ್ಯವಾಗಿ ಇರುವಂತಹ ತಪ್ಪು ಕಲ್ಪನೆಗಳೇನು ಅಂತ ಹೇಳ್ತೀರಾ ನೀವು?
0: ಸೊ ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಮಧುಮೇಹ ಅಂತಂದ್ರೆ, ವೃದ್ಧರಿಗಷ್ಟೇ ಬರುತ್ತೆ ಅಂತ ಅನ್ಕೊಂತಾರೆ. ಮಧುಮೇಹ ಅಂತಂದ್ರೆ 60 years ದಾಟಿದ್ಮೇಲೆ ಮಧುಮೇಹ ಬರುತ್ತೆ ಅನ್ಕೊಂತಾರೆ, ಬಟ್ ಅದು ಸುಳ್ಳು. ಸೊ ಈಗ ಪೇಷಂಟ್ ನಮ್ಮ ಹತ್ರ ಏನ್ ಬರ್ತವೆ, ಈವನ್ 30-35 years ಗೆ ಅವ್ರಿಗೆ ಮಧುಮೇಹ ಇದೆ, ಶುಗರ್ ಟೆಸ್ಟ್ ಮಾಡಿದಾಗ ಮಧುಮೇಹ ಇರೋದು ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಮೊದ್ಲಿಗೆ ನಾವೇನ್ ಮಾಡ್ಬೇಕು, ಎಚ್ಚೆತ್ಕೊಳ್ಬೇಕು. ಈಗ ಯುವ ಜನರು ಏನಿದ್ದಾರೆ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು, ಅಂದ್ರೆ ವೃದ್ಧಾವಸ್ಥೆ ಆದ್ಮೇಲೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಇನ್ನೊಂದೇನಂತಂದ್ರೆ, ಔಷಧಿ ತಗೊಂತಾ ಇದೀನಿ ನಾನು, ಹಂಗಾಗಿ ಏನು ಎಕ್ಸರ್ಸೈಸ್ ಡಯಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ತಪ್ಪು. ಓಕೆ, ನೀವು ಔಷಧಿ ತಗೊಂಡ್ರು ಕೂಡ ಸ್ವಲ್ಪ ಲಘು ಎಕ್ಸರ್ಸೈಸ್, ಅಂದ್ರೆ ಸ್ವಲ್ಪ ಲಘು ವ್ಯಾಯಾಮ ಮಾಡೋದು, ಆಮೇಲೆ ಪಥ್ಯ ಆಹಾರ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಇನ್ನೊಂದ್ ಏನಂತಂದ್ರೆ, ಬೆಲ್ಲದ ಚಾ, ನಾವು ಮೊದಲೇ ಡಿಸ್ಕಸ್ ಮಾಡಿದಾಗ ಬೆಲ್ಲದ ಚಾ ತಗೊಂತಾರಲ್ಲ, ಅದು ಬೇಡ. ಬೆಲ್ಲನೂ ಯೂಸ್ ಮಾಡೋದು ಬೇಡ, ಅಂದ್ರೆ ಹೈ ಲೆವೆಲ್ ಆಫ್ ಶುಗರ್ ಇದ್ದಾಗ ಬೆಲ್ಲನೂ ಕೂಡ ನಾವು ಅವಾಯ್ಡ್ ಮಾಡೋದು ಒಳ್ಳೇದು. ಆಮೇಲೆ ಹಾಗಲಕಾಯಿ ಜ್ಯೂಸ್, ಯೂಶಲಿ ಮನೆ ಮದ್ದಲ್ಲಿ ಹಾಗಲಕಾಯಿ ಜ್ಯೂಸ್ ಮಾಡ್ತಾರೆ. ಮುಂಜಾನೆ ಎದ್ದ ತಕ್ಷಣ ಒಂದ್ ಲೋಟ ಹಾಗಲಕಾಯಿ ಜ್ಯೂಸ್ ಕುಡಿತಾರೆ. ಕುಡಿಬೇಕು, ಓಕೆ, ಬಟ್ ಎಷ್ಟು ಕುಡಿಬೇಕು ಅನ್ನೋದು ಇಂಪಾರ್ಟೆಂಟ್ ಇರ್ತದೆ. ಹಾಗಲಕಾಯಿ ಜ್ಯೂಸ್ 20-25 ml ಕುಡಿಯೋದ್ರೆ ಸಾಕಾಗಿರ್ತದೆ. ಬಟ್ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಆಗಿ ಒಂದ್ ಗ್ಲಾಸ್ ಕುಡಿತೀವಿ. ಸೊ ಹಾಗಲಕಾಯಲ್ಲಿ ಏನಾಗುತ್ತೆ, ವಾತ ಜಾಸ್ತಿ ಇರ್ತದೆ, ವಾತ ಪ್ರಧಾನ ಇರ್ತದೆ. ಸೊ ಹಾಗಾಗಿ ಮತ್ತೆ ವಾತ ದೋಷವನ್ನ ಪ್ರಕೋಪ ಮಾಡೋ ಚಾನ್ಸಸ್ ಇರ್ತದೆ. ಹಾಗಾಗಿ ಇದನ್ನ ಲಿಮಿಟ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಆಮೇಲೆ ಸಿಹಿ ಆಹಾರ ತಿಂದಾಗ ನಾವು ಮಾತ್ರೆ ಜಾಸ್ತಿ ತಗೋಬೇಕಂತನೂ ಕೆಲವೊಂದು ತಪ್ಪು ಕಲ್ಪನೆಗಳಿದ್ವೆ. ಅಂದ್ರೆ ನಾವ್ ಇವತ್ತೇನಾದ್ರೂ ಸಿಹಿ ಆಹಾರ ತಿಂದಾಗ ನನ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಸೊ ಅದಕ್ಕೆ ನಾನು ಇನ್ಸುಲಿನ್ ಇಂಜೆಕ್ಷನ್ ಜಾಸ್ತಿ ಒಂದೆರಡು ಯೂನಿಟ್ ಜಾಸ್ತಿ ಕೊಟ್ಕೊಂಡ್ಬಿಡೋಣ ಅಂತೆಲ್ಲ ಅಂತವೆಲ್ಲ ತಪ್ಪು ಕಲ್ಪನೆ ಇದಾವ. ಸೊ ಅಂತದನ್ನೆಲ್ಲ ನಿಲ್ಸ್ಬೇಕು.
1: ಈ ಆಯುರ್ವೇದದಲ್ಲಿ ಮಧುಮೇಹಕ್ಕೆ ಯಾವ ತರದ ಚಿಕಿತ್ಸೆಗಳಿದೆ ಡಾಕ್ಟರ್?
0: ಮುಂಚೆ ಎಲ್ಲ ನಾನು ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖ ಮಾಡಿದಾರೆ ಅಂತ ಹೇಳಿದೀನಿ. ಸೊ ಈಗ ಚಿಕಿತ್ಸೆಗೆ ಬಂದಾಗ ನಮ್ಮ ಆಯುರ್ವೇದದಲ್ಲಿ ಫಸ್ಟ್ ನಾವು ರೋಗಿ ಕಂಡೀಷನ್ ನ ನೋಡ್ತೀವಿ. ಓಕೆ, ಸೊ ಮಧುಮೇಹದಲ್ಲಿ ಅಥವಾ ಮಧುಮೇಹದಲ್ಲಿ ಏನಂತಂದ್ರೆ, ಒಬ್ಬೊಬ್ರು ಬಹಳ ತೆಳ್ಳಗಿರ್ತಾರೆ, ಒಬ್ಬೊಬ್ರು ತುಂಬಾ ದಪ್ಪಗಿರ್ತಾರೆ. ಯೂಶಲಿ ತೆಳ್ಳಗ ಯಾವಾಗಿರ್ತಾರೆ ಅಂತಂದ್ರೆ ಸಹಜ ಪ್ರಮೇಹಿ, ಅಂದ್ರೆ ಅನುವಂಶಿಕವಾಗಿ ಬಂದಂತ ಮಧುಮೇಹದಲ್ಲಿ ಅವರು ಸಹಜವಾಗಿ ಕೃಶವಾಗೇ ಇರ್ತಾರೆ. ಸೊ ಅವರಲ್ಲಿ ಬಲ ಕಡಿಮೆ ಇರ್ತದೆ. ಸೊ ಹಾಗಾಗಿ ನಾವು ಅವರಲ್ಲಿ ಶೋಧನ ಅಂದ್ರೆ ಪಂಚಕರ್ಮ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡೋಕ್ ಸಾಧ್ಯ ಆಗೋದಿಲ್ಲ. ಸೊ ಅವರಲ್ಲಿ ನಾವೇನ್ ಮಾಡ್ತೀವಿ, ಚೂರ್ಣ ಕಷಾಯ ಅವಲೇಹ ಫಾರ್ಮ್ ಅಲ್ಲಿ ಔಷಧಿಗಳನ್ನ ಕೊಟ್ಟು ಗ್ಲುಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕ ಟ್ರೈ ಮಾಡ್ತೀವಿ. ಇನ್ನೊಂದು ಸ್ಥೂಲ ಪ್ರಮೇಹ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ದಪ್ಪಗಿರ್ತಾರೆ, ನೋಡಕ್ಕೆ ಬಾಡಿ ಬಿಲ್ಡ್ ದಪ್ಪಗಿರ್ತದೆ, ಆಮೇಲೆ ಬಲನು ಚೆನ್ನಾಗಿರ್ತದೆ. ಸೊ ಅಂತವ್ರ ಪೇಷಂಟ್ ಅಲ್ಲಿ ನಾವು ಶೋಧನಕ್ಕೆ ಹೋಗ್ತೀವಿ. ಶೋಧನ ಅಂತಂದ್ರೆ ನಮ್ಮ ಬಾಡಿಯನ್ನ ಡಿಟಾಕ್ಸಿಫೈ ಮಾಡೋ ಒಂದು ಮೆಥಡ್, ಅದು ಐದರ್ ವಮನ ಆಗಿರ್ಬೋದು ಅಥವಾ ವಿರೇಚನ ಆಗಿರ್ಬೋದು. ಸೊ ಇವನ್ನ ಪರ್ಟಿಕ್ಯುಲರ್ ಆಗಿ ವೈದ್ಯರ ಸಲಹೆ ಮೇಲೆ ಅವರ ಮಾರ್ಗದರ್ಶನದ ಮೇಲೆ ನಾವು ಇದನ್ನ ಮಾಡ್ತೀವಿ. ಅದ್ರ ಜೊತೆಗೆ ಆಹಾರ ವಿಹಾರ ಯೋಗಾಸನ ಪ್ರಾಣಾಯಾಮನು ಕೂಡ ಕಲಿಸ್ಕೊಡ್ತೀವಿ.
1: ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮಿಂದ ಕೆಲವು ಆರೋಗ್ಯ ಸಲಹೆಗಳನ್ನು ತಿಳಿಸ್ತೀರಾ ಡಾಕ್ಟರ್?
0: ಆರೋಗ್ಯ ಸಲಹೆ ಅಂತಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಿತ್ಯ ಆಹಾರ ವಿಹಾರ ಸೇವಿ ಸಮೀಕ್ಷೆಯಕಾರಿ ವಿಷಯೇಶ್ವ ಸಕ್ತ ದಾತಾ ಸಮಹ ಸತ್ಯಪರಹ ಕ್ಷಮಾವಾನ್ ಆಪ್ತೋಪ ಸೇವಿ ಚ ಭವತ್ಯ ಅರೋಗಾಹ. ಅಂತಂದ್ರೆ ನಿತ್ಯ ಆಹಾರ ವಿಹಾರ ಸೇವನೆ ಮಾಡ್ಬೇಕು. ನಮ್ಮ ಪ್ರಕೃತಿಗೆ ಯಾವ್ದು ಒಗ್ಗಿ ಬರುತ್ತೆ ಅದನ್ನ ಆಹಾರ ವಿಹಾರ, ವಿಹಾರ ಅಂತಂದ್ರೆ ಆಕ್ಟಿವಿಟೀಸ್ ಎಲ್ಲ ಬರುತ್ತೆ. ಸಮೀಕ್ಷೆಯಕಾರಿ ಅಂದ್ರೆ ನಾವು ಮಾಡುವಂತ ಕೆಲಸ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಬೇಕು. ವಿಷಯೇಶ್ವ ಸಕ್ತ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಈಗೆಲ್ಲ ಏನಾಗ್ಬಿಟ್ಟಿದೆ, ಇಂದ್ರಿಯ ಅತಿ ಉಪಯೋಗ ಆಗ್ತಾ ಇದೆ, ಜಾಸ್ತಿ ಮೊಬೈಲ್ ನೋಡೋದು ಅತಿ ಆಗ್ಬಿಟ್ಟಿದೆ ಎಲ್ಲ. ಸೊ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸತ್ಯಪರಹ ಆಲ್ವೇಸ್ ನಾವ್ ಯಾವಾಗ್ಲೂ ಟ್ರೂತ್ಫುಲ್ ಆಗಿರ್ಬೇಕು, ಆಮೇಲೆ ಸತ್ಯ ಭಾಷೆ ಆಗಿರ್ಬೇಕು.

0: ಹಚ್ಕೋಬೇಕು. ಆಮೇಲೆ ಕ್ಷಮಾವಾನ್, ಫಾರ್ಗಿವ್ನೆಸ್. ಓಕೆ, ಯಾರೋ ಏನೋ ಅಂದ್ಬಿಟ್ರು ಅಂತ ನಾವು ಮನಸ್ಸಿಗೆ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವ್ರನ್ನ ಫಾರ್ಗಿವ್ ಮಾಡೋದು ಅದರಲ್ಲೇ ದೊಡ್ಡ ಗುಣ ಇರ್ತದೆ. ಸೊ ಅದನ್ನ, ಆ ಹ್ಯಾಬಿಟ್ ಅನ್ನ ನಾವೀಗ ಕಲ್ಕೋಬೇಕಾಗಿದೆ. ಆಮೇಲೆ ಆಪ್ತೋಪ ಸೇವೆ ಅಂದ್ರೆ ನಮ್ಮ ಎಲ್ಡರ್ಸ್ ಗೆ ರೆಸ್ಪೆಕ್ಟ್ ಕೊಡೋದು, ಅವ್ರ ಸೇವೆ ಮಾಡೋದು, ಇದು ತುಂಬಾ ಅವಶ್ಯಕವಾಗಿದೆ. ಸೊ ಇದನ್ನೆಲ್ಲ ಪಾಲನೆ ಮಾಡಿಬಿಟ್ರೆ ಯಾವ ರೋಗನೂ ಬರೋದಿಲ್ಲ ಅಂತ ನಮ್ಮ ಆಯುರ್ವೇದದಲ್ಲಿ ಅಷ್ಟಾಂಗ ಹೃದಯದಲ್ಲಿ ಹೇಳಿದ್ದಾರೆ. ಸೊ ಎಲ್ಲರೂ ಇದನ್ನ ಫಾಲೋ ಮಾಡಿ.
1: ಆಯುರ್ವೇದದ ಪ್ರಕಾರ ಮಧುಮೇಹವು ಕೇವಲ ಒಂದು ರೋಗವಲ್ಲ, ಅದು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಸಂಭವಿಸಿದ ದೀರ್ಘಕಾಲದ ವ್ಯಾಧಿ ಅಂತ ತಿಳಿಸ್ಕೊಟ್ರಿ. ಹಾಗೇನೆ ಡಾಕ್ಟರ್, ಯಾವ ರೀತಿಯಲ್ಲಿ ನಾವು ಮಧುಮೇಹವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಅಂತಲೂ ತಿಳಿಸ್ಕೊಟ್ರಿ. ತಮಗೆ ನಮ್ಮ ಶ್ರೋತೃಗಳ ಪರ ಹಾಗೆಯೇ ನಮ್ಮ ನಿಲಯದ ಪರ ಧನ್ಯವಾದಗಳು ಡಾಕ್ಟರ್.
0: ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನಾಗರತ್ನ ಕಮ್ಮಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ. ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
4: ಶಂಕರಣ, ನನಗೆ ಅರ್ಜೆಂಟ್ ಆಗಿ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು, ಮಾಡೋಕ್ಕಾಯ್ತದೆ ಅಲ್ವಾ ಹೇಳು.
5: ಅಯ್ಯೋ, ಏನಂತ ಹೇಳಪ್ಪ?
4: ಏನಿಲ್ಲ, ಇಲ್ಲ ಅದು ಟ್ರ್ಯಾಕ್ಟ್ರು ಈಗ ಹೊಲ ಉಳ್ಸಕ್ಕೆ ಅಂತ ಕಳಿಸಿದ್ದೆ, ಅವನನ್ನ ಡೀಸೆಲ್ ಖಾಲಿ ಆಯ್ತು ಅಂತಂದ್ಬಿಟ್ಟು ಮನೆ ಹತ್ರ ಬೇರೆ ತಂದು ನಿಲ್ಸ್ಬಿಟ್ಟವನೆ. ಅರ್ಜೆಂಟ್ ಒಂದ್ 2,000 ದುಡ್ಡು ಬೇಕಾಯ್ತಲ್ಲ ಈಗ ಡೀಸೆಲ್ ತರಕ್ಕೆ.
5: ಹಂಗೆ ಅಲ್ಲ, ಅದೇ 2,000-3,000 ಕೇಳಿ ಅಂತ ತೊಂದ್ರಿಲ್ಲ, ನೀನ್ 40-50 ಲಕ್ಷ ಕೇಳ್ಬಿಟ್ರೆ ಮತ್ ಕಷ್ಟ ಆಗ್ಬಿಡ್ತದೆ.
4: ಈಗ ನೀನು ಅವ್ನ ಕಾಯ್ಸಕ್ ಹಾಕಲ್ಲ ಡ್ರೈವರ್ ಅಂತ ಹಿಂಗ ವ್ಯವಸ್ಥೆ ಮಾಡಿಲ್ಲೇ?
5: ನಾನು ನಿನಗೆ ಫೋನ್ ಪೇ ಮಾಡ್ತೀನಿ ಆಯ್ತಾ, ಅವನಿಗೆ ಮಾಡ್ಬಿಡ್ತೀನಿ ಬಿಡು ಫೋನ್ ಪೇ.
4: ಅಯ್ಯೋ, ಹಂಗಾರೆ ನನ್ ಮೇಲೆ ನಂಬಿಕೆ ಇಲ್ವಂಗಾರೆ?
5: ಅಲ್ಲ, ಹಂಗಲ್ಲ, ನಾನ್ ನಿನಗೆ ಮಾಡೋದು, ನೀನ್ ಮತ್ತೆ ಅವನಿಗೆ ಮಾಡೋದು, ಟೈಮ್ ಆಯ್ತದಲ್ಲ, ಅದ್ರ ಬದಲು ಟೈಮ್ ಮುಳ್ಸೋಣ ಅಂತ ಅಂತ ಅನ್ಕೊಂಡು ಅವನಿಗೆ ಮಾಡ್ತೀನಿ ಅಂತ ಅಂದ್ರೆ, ಏ ನಾನು ಹೇಳ್ತಾ ಇರ್ತೀನಪ್ಪ, ನೀನ್ ಕೇಳದೇ ಇಲ್ಲ, ನಾನು ಅವತ್ತಿಂದ ಕ್ಯಾಚ್ ಬಡ್ಕತಾ ಇದ್ದೀನಿ.
4: ಅಲ್ಲ, ಇಂಥದ್ದು ಅಂತ ಹೇಳ್ಬಿಟ್ಟು ಬೈ
5: ಹೇಳ್ತಾ ಇದ್ದೀನಪ್ಪ, ನೀನ್ ಬರೀ ಪೆಟ್ರೋಲು ಡೀಸೆಲ್ಲು ಪೆಟ್ರೋಲು ಡೀಸೆಲ್ಲು ಅಂತ ಓಡಾಡ್ತಿರ್ತೀಯ. ನಾನು ಹೇಳದೆ ನಿನ್ಗೆ, ಯಾವ್ದಾದ್ರು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತಗೊಬಿಡು, ಈಗ ಎಲ್ಲ ಕಡಲು ಅವೇ ಆಗವೆ, ಸುಲಭದಲ್ಲ ಆಯ್ತದೆ, ಖರ್ಚು ಕಡಿಮೆ ಆಯ್ತದೆ, ಜೊತೆಗೆ ಪರಿಸರ ಮಾಲಿನ್ಯನು ಹಾಕಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ.
4: ಇಲ್ಲ, ನೀನ್ ಹೇಳಿದ್ದು ದಿಟ ಒಪ್ಕಂದೆ, ಆದ್ರೆ ನನಗೆ ಒಂದೇ ಒಂದು ಕಣ್ಪೀಚು. ಯಾಕೆಂತಂದ್ರೆ ಈಗ ನೀನ್ ಹೇಳ್ತಾ ಈ ಎಲೆಕ್ಟ್ರಾನಿಕ್ ತಗ ಎಲೆಕ್ಟ್ರಾನಿಕ್ ತಗ ಅಂತ ಹೇಳಿ ಅಂತ, ಒಂದೇ ಸಮಯ ನಿಮ್ಮ ಮನೇಲಿ ಕರೆಂಟ್ ಇರಕಲ್ಲ, ಚಾರ್ಜ್ ಮಾಡ್ಕೊಳ್ಳೋದು ಹೆಂಗ್ ಮಾಡ್ಕೊಳ್ಳಿ?
5: ಓ, ಅದಕ್ಕೆಲ್ಲ ಪರಿಹಾರ ಐತೆ.
4: ಆಮೇಲೆ ಹೋಗೋ ದಾರಿಂದಾಗಿ ಯುಕೆ ಪೆಟ್ರೋಲ್ ಬಂಕ್ ತರ ಅಲ್ಲಲ್ಲ ಬಂಕ್ ಇರ್ತದ? ಇಲ್ಲ ಅಲ್ವಾ?
5: ಅದಕ್ಕೆ ಹೇಳ್ತೀನಲ್ಲ, ನೀನು ತಗೊಳ್ಳವರೆಗೂ ಅಷ್ಟೇ, ತಗೊಂಡ ಮೇಲೆ ಸಮಸ್ಯೆಗಳು ಅವೇ ಪರಿಹಾರ ಆಗ್ಬಿಡ್ತವೆ.
4: ಹಂಗಂತೀಯ?
5: ಪರಿಹಾರ ಆಗ್ದನೆ ಇದ್ರೂ ಪರಿಹಾರ ನಾವು ಕಂಡಿಡ್ಕತ್ತೀವಿ ಆಯ್ತಾ. ನೋಡು, ಈ ತರವ ನಿನ್ನಂಗೆ ಸುಮಾರು ಜನ ಹಿಂಗೆಲ್ಲವ ಎಲ್ಲವೇ ಚಾರ್ಜರು ಮತ್ತೆ ಇಲ್ಲಿ ಕರೆಂಟ್ ಇರಕಲ್ಲ, ಹೆಂಗ್ ಚಾರ್ಜ್ ಮಾಡ್ಕೊಳ್ಳೋದು, ಮತ್ತೆ ಅಷ್ಟು ದೂರ ಹೋಗ್ಲು ಅಂತ ಇಷ್ಟು ದೂರ ಹೋಗ್ಲು ಅಂತ ಅನ್ಕೊಂಡು ಏನೆಲ್ಲ ಸಬೂಬು ಹೇಳ್ಕೊಂಡು ತಗತ್ತಾ ಇರ್ಲಿಲ್ವಾ? ಈಗ ಅದಕ್ಕೆ ನೋಡು, ನಮ್ಮ ಕೇಂದ್ರ ಸರ್ಕಾರ ಅದಕ್ಕೋಸ್ಕರ ಒಂದು ಯೋಜನೆ ತಂದ್ಬಿಟ್ಟೈತಿ.
4: ಈಗ ಸರ್ಕಾರದಿಂದ ಒಂದು ಯೋಜನೆ ಮಾಡೋರೆ,
5: ಯೋಜನೆ ಮಾಡೋರದ ಈಗ ಮಾಡಿರೋದಲ್ಲ, ನೆನ್ನೆ ಮೊನ್ನೆದಲ್ಲ, ಅದು 2024 ಮಾಡ್ಬಿಟ್ರು.
4: ನೀನ್ 2 ವರ್ಷದ ಹಿಂದಿನ ಇವಾಗ ಹೇಳ್ತಾ ಇದೀಯ ಮತ್ತೆ?
5: ಹೇಳಿದಿನಿ, ನೀನ್ ಮರ್ತಿರ್ತೀಯ. ಅವಾಗ ನೋಡು, PM ಇ ಡ್ರೈವ್ ಅಂತ ಹೇಳ್ಬಿಟ್ಟು ಅದ್ರ ಹೆಸರು.
4: ಇ ಡ್ರೈವ್ ಅಂದ್ರೆ
5: PM ಇ ಡ್ರೈವ್ ಅಂತ ಅಂದ್ರೆ ಅದೇ ಮೊದಲೇ ಅಕ್ಷರಗಳೆಲ್ಲ ಬರ್ತಾವಲ್ಲ, ಅವೆಲ್ಲ ಸೇರಿಸ್ಕೊಂಡು ಮಾಡೋದು ಗೊತ್ತಲ್ಲ ಶಂಕರಣ್ಣ ನಿಂಗೆ, ಆತರ ಮಾಡಿರೋದು ಆಯ್ತಾ. ಇ ಡ್ರೈವ್ ಅಂದ್ರೆ ಅದಕ್ಕೊಂದು ಐತೆ. ಏನು ಅಂತ ಅಂದ್ರೆ, ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು.
4: ನಾನು ಎಷ್ಟಪ್ಪ ಹೇಳ್ತೀನಿ, ನನಗೆ ಇಂಗ್ಲಿಷ್ ನಾಗ ಹೇಳ್ಬೇಡ, ಕನ್ನಡದಾಗ ಹೇಳು ಅಂತ ಹೇಳಿ ಅಂತವ. ಈಗ ಓಲಿ ಬಿಡು, ಅದೇನೋ ಇನ್ನೋವೇಶನ್ ಅವು ಇವಂತಲ್ಲ ಅಂತಂತೀಯಾ. ಅಂದ್ರೆ ನೀನ್ ಹೇಳ ಪ್ರಕಾರವ ಈಗ ನಾನು ಈಗ ದ್ವಿಚಕ್ರ ಆಗ್ಲಿ ಅಥವಾ 3 ಚಕ್ರ ತಗೋಬಹುದಾ?
5: ಏ, 3 ಚಕ್ರದ್ದು ಇರ್ತದೆ, 6 ಚಕ್ರದ್ದು ಇರ್ತದೆ, 4 ಚಕ್ರದ್ದು ಬಂದವೆ, ಎಲ್ಲ ತರದವು ಬಂದವೆ. ನೋಡುವ, ಈ ಯೋಜನೆದು ಸೊಗಸೆ ಅದು. ಏನು ಅಂತ ನಾನು ಹೇಳಿದ್ನಲ್ಲ, ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು. ಅಂತ ಅಂದ್ರೆ ಈ ಎಲೆಕ್ಟ್ರಿಕ್ ವಾಹನಗಳು ಏನವೋ, ದ್ವಿಚಕ್ರ ಆಗಿರ್ಲಿ, 3 ಚಕ್ರ ಆಗಿರ್ಲಿ, 4 ಆಗಿರ್ಲಿ, 6 ಚಕ್ರ ಆಗಿರ್ಲಿ, ಅವಕ್ಕೆಲ್ಲವೂ ಉತ್ತೇಜನ ಕೊಡಬೇಕು ಅನ್ನೋದು. ಒಂಥರ ಕ್ರಾಂತಿ ರೂಪದಲ್ಲಿ ಬದಲಾವಣೆ ಮಾಡಬೇಕು.
4: ಅಂದ್ರೆ ಪರಿಸರ ಮಾಲಿನ್ಯ ತಡೆಗಟ್ಟೋ ನಿಟ್ಟಿನಲ್ಲಿ ಈ ತರದನ್ನೆಲ್ಲ ಬಳಸಲಿ ಅಂತವ,
5: ಬಳಸಲಿ ಅಂತ ಹೇಳ್ಬಿಟ್ಟು ಅಂತವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಅನ್ಕೊಂಡು. ಏನು ಅಂತ ಅಂದ್ರೆ, ಇಂಥ ತಗತ್ತೀಯ ಅಂತ ಅಂತ ಅಂದ್ರೆ ಅದಕ್ಕೆ ಒಂದು ಸಬ್ಸಿಡಿ ಅಂತ ಹೇಳಿ ಕೇಂದ್ರ ಸರ್ಕಾರ.
4: ಅಂದ್ರೆ ಈ ತರದ್ದು ಗಾಡಿ ತಗೊಳಕ್ಕೂ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ ಅಂತ?
5: ಸಬ್ಸಿಡಿ ಕೊಡ್ತಾರೆ. ಈಗ 2 ಚಕ್ರದಾದ್ರಿಷ್ಟು, 3 ಚಕ್ರದಾದ್ರಿಷ್ಟು, 4 ಚಕ್ರದಾದ್ರಿಷ್ಟು ಅಂತ.

0: ಅಂದ್ರೆ ಫಿಕ್ಸ್ ಮಾಡ್ಬಿಟ್ಟು ಅವ್ರ ಫಿಕ್ಸ್ ಮಾಡ್ಬಿಟ್ಟು ನೀನ್ ಕೊಂಡ್ಕೊಳ್ಳುವಾಗ ನಿನ್ಗೊಂಥರ ಆಫರ್ ಇದ್ದಂಗೆ ಒಂದ್ ಸ್ವಲ್ಪ ಇದಿರ್ತಾರವ ಆ ತರವ ಕೊಡ ಅಂತದ್ದು ಒಂದು ಯೋಜನೆ ಶಂಕರಣ ಇದು ಆಯ್ತಾ. ಆಮೇಲೆ ಈಗ ಚಾರ್ಜರ್ ಇಲ್ಲ ಅಂತ ನೀನ್ ಹೇಳ್ದಲ್ಲ ಅದ್ ಸತ್ಯ ಒಪ್ಕೊಳ್ಳೋದ. ಆ ತರದಿರುವಾಗ ಈಗ ನಾನು ಇಲ್ಲಿಂದ ಬೆಂಗಳೂರು ಹೋಗ್ಬೇಕು ಅಂತ ಅಂತ ಅಂತ ಅಂದ್ರೆ ಮಧ್ಯ ಅಲ್ಲಿ ಕುಣಗಲ್ತಾವಲೋ ಇಲ್ಲ ಚನ್ನಪಟ್ಟ ಬಿಟ್ಟು ಮುಂದ್ಕೋದ್ಮೇಲೆ ನಿಂತ್ಕೊಬಿಟ್ರೆ ಏನ್ ಮಾಡೋದು ಅನ್ನೋ ತರದ್ದು ಯೋಚನೆ ಬಂದೇ ಬರ್ತದೆ ಇಲ್ಲ ಅಂತ ಅಲ್ಲ ಆಯ್ತಾ. ಅದಕ್ಕೋಸ್ಕರ ಏನ್ ಮಾಡೋರು ಅಂತ ಅಂದ್ರೆ ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಗಳು ಮಾಡೋದು ಅಂತ ಹೇಳ್ಬಿಟ್ಟು.
1: ಈಗ ನಮ್ದು ಹೆಂಗೆ ಪೆಟ್ರೋಲ್ ಬಂಕ್ ಈ ಡೀಸೆಲ್ ಎಲ್ಲ
0: ಸಿಗುತ್ತೆ
1: ಅದೇ ತರ ಇವರು ಚಾರ್ಜಿಂಗ್ ಮಿಷಿನ್ ಒಂದು ಪಾಯಿಂಟ್ ಇಟ್ಬಿಟ್ಟವ್ರೆ ಅಂತ.
0: ಚಾರ್ಜಿಂಗ್ ಮಿಷಿನ್ ಒಂದು ಪಾಯಿಂಟ್ ಇಟ್ಬಿಡೋದಲ್ಲಿ ಈಗ ಇಲ್ಲಿಂದ ಹೊರಟ್ರೆ ಬೆಂಗಳೂರವರೆಗೂ ಇರ್ಬೇಕು. ಎಲ್ಲಿ ಕಡಿಮೆ ಆಯ್ತದೆ ಕಡಿಮೆ ಆಯ್ತು ಅಂತ ನಮ್ಗೆ ಅನ್ನಿಸ್ತದೆ ಅಲ್ಲಿ ಹೋಗೋದು ಚಾರ್ಜ್
1: ಮಾಡ್ಕೊಳ್ಳೋದು.
0: ಚಾರ್ಜ್ ಅಂತ ಅಂದ್ರೆ ನೀನ್ ಗಂಟ್ಗಟ್ಟಲೆ ದಿವ್ಸ ಕಟ್ಲೆ ಮಾಡ್ಕೊಳ್ಳಂಗಿಲ್ಲ ಅದು ಬಿರ್ನ ಆಗ್ಬೇಕು. ಬೇಗ ಹೋಗಿ ತಗೊಂಡು ನಿಲ್ಸಿದ ತಕ್ಷಣವ
1: ಚಾರ್ಜ್ ಆಗ್ಬಿಡ್ಬೇಕು.
0: ಒಂದ್ ಕಾಫಿನೋ ಟೀನೋ
1: ಕುಡಿಯೋ ಟೈಮ್
0: ಇಲ್ಲ ಅಂತ ಒಂದು ತಿಂಡಿನೋ ತಿನ್ನೋದ್ರೊಳಗಡೆ ಚಾರ್ಜ್ ಆಗ್ಬೇಕು. ಆ ತರದ್ದೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತ ಏನವ ಕರೆಂಟ್ ನಾವು ಇವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ರ ಅಂತ ಒಂದು ಯೋಜನೆ ಶಂಕರಣ ಇದು. ಇದು ನೋಡು ಎಷ್ಟು ಚೆನ್ನಾಗಿ ಮಾಡೋರೆ ಅಂತ ಅಂದ್ರೆ ನೀನ್ ಸ್ವಂತಕ್ಕೆ ತಗತೀನಿ ಅಂತ ಅಂದ್ರು ಅದಕ್ಕೆ ಸಬ್ಸಿಡಿ ಆಯ್ತಾ. ಆಮೇಲೆ ನೀನ್ ಏನಾದ್ರು ವಾಣಿಜ್ಯಕ ಉದ್ದೇಶಕ್ಕೆ ತಗತೀನಿ ಅಂತ ಅಂದ್ರೆ ನೀನ್ ಆಗ್ಲೇ ಕೇಳಿದೆ ಮೂರ್ ಚಕ್ರದ ಐತಾ ಅಂತ ಹೇಳ್ಬಿಟ್ಟು ಕೇಳಿದೆ ಆಯ್ತಾ. ಅದ್ ತಗತೀನಿ ಅಂತ ಅಂದ್ರೆ ಸಬ್ಸಿಡಿ ಕೂಡ ಅಂತದ್ದು. ಈಗ ನಾಲ್ಕ್ ಚಕ್ರದ್ದು ಏನಾದ್ರು ನಾನು ಬಾಡಿಗೆ ಗಿಡ್ಗೆ ಹೊಡಿತೀನಿ ಅಂತ ಅಂತ ಅಂತ ಅಂದ್ರೆ ಆಯ್ತಾ. ಆಮೇಲಿಂದವ ಈ ಆಂಬುಲೆನ್ಸ್ ಇಂಥವೆಲ್ಲ ಬರ್ತಾವಲ್ಲ ಇಂಥವ್ ತಗತೀನಿ ಅಂತ ಅಂದ್ರು ಅವಕ್ಕೂ ಎಲ್ಲವ ಇವಿ ಬಂದ್ಬಿಟ್ಟವ ಈಗ ಅದಕ್ಕೆ ತಗತೀನಿ ಅಂತ ಅಂದ್ರೆ ಅದಕ್ಕೂ ಕೂಡ ಅಂತದ್ದು
1: ಸಬ್ಸಿಡಿ
0: ಕೂಡ ಅಂತದ್ದು. ಆಮೇಲೆ ಏನಾದ್ರು ಈಗ ಅದು ಹೊಸದಾಗಿ ನಾನು ಖರೀದಿ ಮಾಡ್ಬೇಕು ಅಂತ ಅಂದ್ರೆ ಈಗ ಹೊಸದಾಗಿ ಏನ್ ಬರ್ತದೋ ಅವೆಲ್ಲ ಸಾಮಾನ್ಯವಾಗಿ ಸ್ವಲ್ಪ ಕಾಸ್ಟ್ಲಿನೇ
1: ಇರ್ತದೆ
0: ಏನ್ ಕಮ್ಮಿ ಏನು ಇರಕ್ಕಿಲ್ಲ ಶಂಕರಣ. ಅಂತ ಟೈಮಲ್ಲಿ ಅದಕ್ಕೆ ಬೇಕಾಗಿರೋ ಅಂತ ಬಂಡವಾಳ ಈ ಸಾಲ ಕೊಡ್ಸೋ ಅಂತದ್ದು ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ಸೋ ಅಂತದ್ದು ಈ ತರದ್ದೆಲ್ಲನು ಮಾಡ್ತಾವ್ರೆ. ಆಮೇಲೆ ಇದು ಬಾರಿ ವಿಶೇಷವಾಗಿ ಶಂಕರಣ ಈ ದೊಡ್ಡ ದೊಡ್ಡ ಪೇಟೆ ಪಟ್ಟಣಗಳ ನೋಡು ಈಗ ನಮ್ ಬೆಂಗಳೂರು ನಗರ ಪ್ರದೇಶಗಳು ಅದರಲ್ಲೂ ಏನು ಅಂತ ಅಂದ್ರೆ ಕೆಲವವೇ ಈಗ ಡೆಲ್ಲಿ ಮುಂಬಯಿ ಕಲ್ಕತ್ತಾ ಚೆನ್ನೈ ಅಹಮದಾಬಾದ್ ಸೂರತ್ತು ಬೆಂಗಳೂರು ಪುಣೆ ಹೈದರಾಬಾದ್ ಇಂಥ ದೊಡ್ಡ ದೊಡ್ಡ ಸಿಟಿಗಳು ಏನವೋ ಇಲ್ಲಿ ಈ ಸಾರ್ವಜನಿಕ ಸಾರಿಗೆ ಅಂತ ಹೇಳ್ಬೋದು ಬಸ್ಗಳಲ್ಲೇ ಓಡಾಡ್ಲಿ ಅಂತ ಅಂತ ಅನ್ಕೊಂಡು ಸುಮಾರು ಒಂದು 14,028 ಬಸ್ಗಳು ಖರೀದಿ ಮಾಡಕ್ಕೆ ಅದಕ್ಕೋಸ್ಕರವ 4,390 crore ತೆಗೆದಿಟ್ಟರು ಅಂತ ನೋಡು.
1: ಸಿಕ್ಕಾಪಟ್ಟೆ ದೊಡ್ಡ ಬಂಡವಾಳ
0: ಈ 40 lakh ಜಾಸ್ತಿ ಯಾವ ನಗರಗಳಲ್ಲಿ ಜನಸಂಖ್ಯೆ ಇರ್ತದೋ ಅಂತ ಪ್ರದೇಶದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ನೀರಾಗಿರ್ಬೋದು ಗಾಳಿ ಆಗಿರ್ಬೋದು ಇಷ್ಟರ ಮಟ್ಟಿಗೆ ಮಾಲಿನ್ಯ ಆಗಿದೆ. ಆ ಮಾಲಿನ್ಯ ತಡೆಗಟ್ಟಬೇಕು ಅಂತ ಅಂದ್ರೆ ಇಂಥವೆಲ್ಲ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮಾಡ್ರ ಅಂತ. ಆಮೇಲೆ ಜಾಸ್ತಿ ಟ್ರಕ್ ಗಳು ಓಡಾಡೋ ಅಂತ ಜಾಗದಲ್ಲೆಲ್ಲವ ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಮಾಡ ಅಂತದ್ದು ನೋಡಿ ಈ ತರದ್ದೆಲ್ಲ ಮಾಡಕ್ಕೆ ಅದಕ್ಕೂ ಸುಮಾರು ಒಂದು 500 crore ತೆಗೆದಿಟ್ಟವ್ರಂತೆ. ಒಟ್ಟಿಗೆ ಏನು ಅಂತ ಅಂದ್ರೆ ಶಂಕರಣ ಈ ವಾಹನಗಳ ಸಂಖ್ಯೆ ಏನ್ ಜಾಸ್ತಿ ಆಯ್ತಾಯ್ತು ಇದು ಪರಿಸರವನ್ನ ಇನ್ನೂ ಜಾಸ್ತಿ ಮಾಲಿನ್ಯ ಮಾಡ್ತದೆ ದಿವಸಗಳಲ್ಲಿ ಆಯ್ತಾ. ಅದಕ್ಕೋಸ್ಕರವ ಅದ್ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಇವಾದ್ರೂ ಕರೆಂಟ್ ನಾವಾದ್ರೆ ನೀನ್ ಎಷ್ಟು ಓಡಿಸಿದ್ರು ಏನು ಗಾಳಿನೂ ಬರಕಲ್ಲ
1: ಹೊಗೆನೂ ಬರಕಲ್ಲ
0: ಎಂತದ್ದು ಬರಕಲ್ಲ
1: ಪರಿಸರ ಮಾಲಿನ್ಯ
0: ಹಾಕಲ್ಲ. ಅದಕ್ಕೋಸ್ಕರವ ಇದ ಮಾಡ್ರ ಅಂತದ್ದು. ಇದೊಂದು ಭಾರಿ ದೊಡ್ಡ ಯೋಜನೆ ಶಂಕರಣ ಇದು ಏನ್ ಸಣ್ಣ ಪುಟ್ಟದ್ದು ಏನಲ್ಲ.
1: ಅಲ್ಲ ನೀನ್ ಹೇಳೋದ್ ನೋಡಿದ್ರೆ ಅದು ಕೋಟಿ ಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಸರ್ಕಾರದವರು ಈ ತರ ಉತ್ತೇಜನ ಮಾಡಕ್ಕೆ ನಮ್ಗೆ ಪ್ರೋತ್ಸಾಹ ಮಾಡ್ತಾವ್ರೆ ಅಂತಂದ್ರೆ ನಾವು ಬಳಸ್ಕೊಳ್ದೆ ಹೋದ್ರೆ ನಮ್ಮಂತ ದಡ್ಡ ಯಾರು ಇರಕ್ಕಲ್ಲ
0: ಯಾರು ಇರಕ್ಕಲ್ಲ ನೋಡು. ಈಗ ತ್ರಿಚಕ್ರ ವಾಹನ ದ್ವಿಚಕ್ರ ವಾಹನ ಅಂತ ಎಲ್ಲ ಹೇಳಿದ್ನಲ್ಲ ನಾನು ತ್ರಿಚಕ್ರ ವಾಹನಕ್ಕೆ ಸುಮಾರು 48,400 ಫಾಸ್ಟ್ ಚಾರ್ಜಿಂಗ್ ಸೆಂಟರ್ಗಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ರ ಅಂತ ಆಯ್ತಾ. ಇನ್ನು 4 chakras ನಾನು ಆಗ್ಲೇ ಹೇಳಿದ್ನಲ್ಲ ಟ್ರಕ್ ಪಕ್ಕ ಇಂಥವೆಲ್ಲವ ಅವ್ ಸುಮಾರು 22,100. ಆಮೇಲೆ ಈ ಬಸ್ಗಳು ನಾನೀಗ ಹೇಳಿದ್ನಲ್ಲ ಬಸ್ ಎಲ್ಲ ಬಂದು ನೋಡಿದಲ್ಲ ನೀನು
1: ಅದೇ ಕೇಳಿದೀನಿ
0: ಇಲ್ಲೆಲ್ಲ ಓಡಾಡ್ತಾವಲ್ಲ ಶಂಕರಣ
1: ಗಮನಿಸಲ್ಲ ಕಂದ್ಬಿಡು.
0: ಅಯ್ಯೋ ಚಿತ್ರದುರ್ಗ ಕೊಡ್ತವೆ ಹಾಸನಕ್ಕೆ ಓಡ್ತವೆ ಇನ್ನು ಅಕಡಿಕೆಲ್ಲ ಓಡ್ತವೆ ಅಂತ ನಾವು ಹೋಗ್ಲು ನಮಗೆ ಗೊತ್ತಾಗ್ತಿಲ್ಲ. ಇಲ್ಲಾದ್ರೂ ಸ್ವಲ್ಪ ಓಡಾಡ್ತಿರ್ತೀವಲ್ಲ ಎಲ್ಲ ಬಂದವ ಏನ್ ಸೌಂಡೇ ಬರಕಲ್ಲ ಹಿಂದೆ ಬಂದ್ರು ಆರನ್ ಮಾಡಿದ್ರೆ ಮಾತ್ರ ಗೊತ್ತಾಯ್ತದೆ ಇಲ್ಲ ಅಂತಂದ್ರೆ ಯಾವ ಸೌಂಡು ಇಲ್ಲ ಹೊಗೆನೂ ಇಲ್ಲ ಎಂತದ್ದು ಇಲ್ಲ. ಈ ತರ ಮಾಡ್ರ ಅಂತವು ಇವಕ್ಕೆಲ್ಲ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಈ ಒಂದು ಯೋಜನೆ ಮಾಡಿರೋದು ಶಂಕರಣ ಆಯ್ತಾ. 2024 October 1 ಜಾರಿ ಮಾಡಿ ಎಲ್ಲವನ್ನು ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಮಾಡ್ರ ಅಂತ ಒಂದು ಇದು. ಇಂತ ಯೋಜನೆಗಳಲ್ಲಿ ಇರ್ತಾವ ಶಂಕರಣ ನೀನು ಬಳಕೆ ಮಾಡ್ಕೋಬೇಕು ತಿಳ್ಕೋಬೇಕು
1: ಏನಾಗ್ಬಿಡ್ತದೆ ಅಂತಂದ್ರೆ ಈ ತರ ಸಮಸ್ಯೆ ಬಂದಾಗ್ಲೇ ಏನಾದ್ರು ಒಂದು ಪರಿಹಾರ ಕಂಡಿಡಬೇಕು ಅಂತ ಅನ್ಕೊಂಡೆ ಬತ್ತಿನೂ ಹೊರತು ಸಮಸ್ಯೆ ಆಗ್ಲಿ ಅಂದ್ರೆ ಎಲ್ಲಿ ಬರುವೆ. ಅಲ್ಲಿ ನಂದು ಟ್ರಾಕ್ಟರ್ ನಿಂತ್ಕೊಂಡು ಅವ್ನ ಡ್ರೈವರ್ ದುಡ್ಡು ಬೇಕು ಡೀಸೆಲ್ ಹಾಕ್ಸಕ್ಕೆ ಅಂತ ಕೇಳೋ ಹೊತ್ತಿಗೆ ನೀನ್ ಇಷ್ಟೆಲ್ಲ ವಿಚಾರಗಳು ನನಗೆ ಹೇಳ್ಕೊಡು.
0: ಹೆಂಗೆ ಅಂತ ಅಂತಂದ್ರೆ ಸಮಸ್ಯೆ ಬಂದಾಗ ಬತ್ತೀಯ ಆಯ್ತಾ. ಆ ಟೈಮಲ್ಲಿ ನಾನು ಏನ್ ಹೇಳಿದ್ರು ಕೇಳ್ತೀಯ ಆಮೇಲೆ ಕೈಗೆ ಸಿಗಕಲ್ಲಪ್ಪ ನೀನು.
1: ಇಲ್ಲ ಈಗ ಸಿಕ್ಕಿದಿನಲ್ಲ ಬಳಸ್ಕೊಳಕಾಯ್ತದೆ ಈಗ ನೋಡಿ.

0: ನೀನು ಕಾಣಂಗೆಯ, ಈಗಾಗಲೇ ಮುಂಗಾರು ಶುರುವಾಗಿ ಮಳೆ ಚೆನ್ನಾಗೇ ಹಿಡ್ಕೊಬಿಡ್ತು, ಹಸಿ ಥಂಡಿ ಆಯ್ತೈತೆ. ಈ ಮಧ್ಯಾಹ್ನದಾಗ ಈ ಥಂಡಿಗೆ ನಂಗೆ ಏನಾರು ಒಂದ್ಸರಿ ಬಿಸಿಬಿಸಿದೆ ಏನಾರು
1: ಕಾಫಿ?
0: ಹಾ ಸರಿ ಸರಿ ಆಯ್ತು, ನಡಿ ಕುಡಿ
1: ಕಾಫಿ ಕುಡ್ಕೊಂಡು ಅಷ್ಟೊತ್ತಿಗೆ ಹಾಕ್ಸ್ಕೊಂಬರ್ಲಿ, ಹೋಗ ನಾನು ಬರ್ತೀನಿ ನೋಲ್ತಕ್ಕೆ.
0: ಸರಿ ಸರಿ ಸರಿ ಸರಿ.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.
3: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ. ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ. ರಾಷ್ಟೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಬ್ರೆಜಿಲ್, ಅಮೆರಿಕ, ಮೊರಾಕೋ ತಂಡಗಳಿಗೆ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟಪತಿಯವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದ ಸಂತಾಲಿ ಜಹೇರಾ ಮತ್ತು ಹೋ ಜಯೇರಾ ಕೌಶಲ್ಯ ಕೇಂದ್ರ ಮತ್ತು ಫಹದ್ಪುರ ಶಾಲೆಯಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಜಿ ನೇತೃತ್ವದ ರಾಜ್ಯ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜಿಸಲಾಗಿರುವ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವಾರು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಿಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಚಾಲನೆ ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ನಾಳೆ ಆಚರಿಸಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದ್ಯಂತ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದೆ.

0: ಇಂದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಾಳೆ ನಿಗದಿಯಾಗಿರುವ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯನ್ನು ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕತೆಯಿಂದ ನಡೆಸಲು ಘಟಕ ಸಂಪೂರ್ಣವಾಗಿ ಸಿದ್ದವಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹೇಳಿದೆ. ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದು ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ 5 ಸಾಧಕರು ದೇಶದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು ಇದೇ 23ರಂದು ಪ್ರದಾನ ಮಾಡಲಾಗುತ್ತದೆ. ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಅತ್ಯಾಧುನಿಕ ಉಚಿತ ಅಥವಾ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಮತ್ತು ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿಶೇಖರ್ ವೆಂಪತಿ ಅವರಿಗೆ ಪದ್ಮಶ್ರೀ ಗೌರವ ನೀಡಲಾಗುತ್ತಿದೆ. ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗವಾಡಿ. ಪ್ರೆಸ್ಟೀಜ್ ಸಂಸ್ಥೆಯನ್ನು $1 billion ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೂ ಈ ಗೌರವ ನೀಡಲಾಗುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಇಚಲ್ಕರಂಜಿಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮಿ ದೇವಾಲಯದ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದಾರೆ ಮತ್ತು ದೇವಾಲಯ ಪ್ರದೇಶದಲ್ಲಿ ಪಶ್ಚಿಮ ಮಹಾರಾಷ್ಟ ದೇವಾಲಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ಅಭಿವೃದ್ಧಿ ಯೋಜನೆಗಳನ್ನು ಪರಿಶೀಲಿಸಲಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಏತನ್ಮಧ್ಯೆ ವೇಗದ ಬೌಲರ್ ಹರ್ಷಿತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಹೊಸ ಸುತ್ತಿನ ಮಾತುಕತೆಗೆ ಸಿದ್ದತೆಗಳು ಮುಂದುವರೆದಿದ್ದು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಸ್ವಿಜರ್ಲೆಂಡ್ಗೆ ಪ್ರಯಾಣಿಸುತ್ತಿದ್ದಾರೆ. ಮಾಧ್ಯಮ ವರದಿಗಳ ಪ್ರಕಾರ ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ಉಭಯ ದೇಶಗಳ ನಡುವೆ ಇತ್ತೀಚೆಗೆ ಘೋಷಿಸಲಾದ ತಿಳುವಳಿಕೆ ಒಪ್ಪಂದದ ನಂತರ ಮಾತುಕತೆಗಳು ಸಂಭವನೀಯ ಪರಮಾಣು ಒಪ್ಪಂದದ ಮೇಲೆ ಕೇಂದ್ರೀಕರಿಸುವ ನಿರೀಕ್ಷೆ ಇದೆ. ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಮಾರುಕಟ್ಟೆ ದಕ್ಷತೆಯನ್ನು ಸುಧಾರಿಸುವ, ಅನುಸರಣೆ ಅವಶ್ಯಕತೆಗಳನ್ನು ಸರಾಗಗೊಳಿಸುವ ಮತ್ತು ಹಣಕಾಸು ವಲಯದಾದ್ಯಂತ ನಿಯಂತ್ರಕ ಚೌಕಟ್ಟುಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಸರಣಿ ಸುಧಾರಣೆಗಳನ್ನು ಅನುಮೋದಿಸಿದೆ. ನಿನ್ನೆ ಮುಂಬೈನಲ್ಲಿ ನಡೆದ 214ನೇ ಸಭೆಯಲ್ಲಿ ಸೆಬಿ ಮಂಡಳಿಯು ಮೃತ ಹೂಡಿಕೆದಾರರ ಹೆಸರಿನಲ್ಲಿರುವ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಮತ್ತು ಹಕ್ಕುದಾರರಿಗೆ ಸೆಕ್ಯುರಿಟಿಗಳ ಪ್ರಸರಣವನ್ನು ಸರಳಗೊಳಿಸಿದೆ. ಸಹ ಆತಿಥೇಯ ಅಮೆರಿಕ ತಂಡ

0: ಫಿಫಾ ವಿಶ್ವಕಪ್ನ ತನ್ನ ಎರಡನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 2-0 ಅಂತರದಲ್ಲಿ ಮಣಿಸಿ ನಾಕೌಟ್ ಹಂತಕ್ಕೆ ಅರ್ಹತೆ ಗಳಿಸಿದೆ. ಸದ್ಯ ಆಡಿದ ಎರಡು ಪಂದ್ಯಗಳಿಂದ 4 ಅಂಕಗಳನ್ನು ಹೊಂದಿರುವ ಬ್ರೆಜಿಲ್ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿದ್ದು ನಾಕೌಟ್ ಹಂತಕ್ಕೇರುವ ತಂಡಗಳಲ್ಲಿ ಒಂದಾಗಿದೆ. ಈ ಮಧ್ಯೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದ ಡಿ ಗುಂಪಿನ ಪಂದ್ಯದಲ್ಲಿ ಪರಾಗ್ವೆ ತಂಡ 1-0 ಅಂತರದಲ್ಲಿ ಟರ್ಕಿ ತಂಡವನ್ನು ಸೋಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500 ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ, ರಾಷ್ಟ್ರೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟ್ರಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್, ಅಮೆರಿಕ, ಮೊರಾಕೋ ತಂಡಗಳಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು, ಚಿತ್ರಗೀತೆಗಳು. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿರುವ ಬಂಗಾರದ ಜಿಂಕೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಜೈಮಿನಿ ಮಹಾಮುನಿಗಳು ಜನಮೇಜಯನಿಗೆ ಸೀತಾದೇವಿಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಯಾವುದೇ ತೊಂದರೆಗಳು ಇಲ್ಲದೆ ಎಲ್ಲ ಪ್ರಕೃತಿಗಳು, ಎಲ್ಲ ಜಾತಿಗಳು, ನಾಲ್ಕು ವರ್ಣಗಳ ಜನರು ಕೂಡ ಸಂತೋಷವಾಗಿದ್ದಾರೆ. ಅಂತವರನ್ನ ಎಡೆಬಿಡದೆ ಕಾಪಾಡುವಲ್ಲಿ ಪುರುಷೋತ್ತಮನಾದಂತಹ ಶ್ರೀರಾಮ ತನ್ನ ಸಾಮರ್ಥ್ಯವನ್ನ ತೋರ್ತಾ ಇದ್ದಾನೆ. ಹಾಗೆ ಇಡೀ ಭೂಮಂಡಲವನ್ನ 9,000 ವರ್ಷಗಳ ಕಾಲ ನಿರಂತರವಾಗಿ ಅತ್ಯುತ್ತಮವಾಗಿ ರಾಜ್ಯ ಪರಿಪಾಲನೆಯನ್ನು ಮಾಡಿದ್ದಾನೆ. ಆದರೆ ಇಕ್ಷ್ವಾಕು ವಂಶದ ಮುಂದುವರಿಕೆಗೆ ಮಕ್ಕಳನ್ನು ಕಾಣದೇ ಇದ್ದಾಗ ಶ್ರೀರಾಮಚಂದ್ರ ಒಂದು ದಿನ ಏಕಾಂತದಲ್ಲಿ ಸೀತೆಗೆ ಹೇಳ್ತಾ ಇದ್ದಾನೆ.

ಸೀತೆಯೇ, ಸ್ವಲ್ಪ ಕೇಳು. ಇಕ್ಷ್ವಾಕು ವಂಶ ನನ್ನಲ್ಲಿ ಬಂದಂದಿನಿಂದ ಸಂತತಿಯಾಗದೇ ಇರುವುದೊಂದು ದೊಡ್ಡ ಕೊರತೆಯಾಗಿದೆ. ನನಗೆ ಅನ್ನಿಸ್ತಾ ಇದೆ, ನಾನು ಎಲ್ಲಿ ಕುಲಕ್ಕೆ ಮೃತ್ಯುವಾಗಿ ಬಿಡುತ್ತೇನೋ ಎಂಬ ಭಾವನೆ ಬರ್ತಾ ಇದೆ. ಅದು ಹಾಗಿರಲಿ, ಬಹುಶಃ ಮಾನವರಿಗೆ ಸಂಸಾರದ ಭ್ರಮೆಯನ್ನ ಬಿಡಿಸಲಿಕ್ಕೆ ಸಂತಾನವೇ ವಿಶ್ರಾಂತಿಯಾಗುವುದೇ. ನಮಗೆ ಪುತ್ರ ಸಂತಾನವಾಗದೆ ಹೋದರೆ ಏನಾಗಿಬಿಡ್ತದೋ ಅನ್ನುವ ಹೇಳಿಕೆಯನ್ನು ಹೇಳ್ತಾ ನಿಟ್ಟುಸಿರಿಯನ್ನ ಬಿಡ್ತಾ ಇದ್ದಾನೆ.

ವಿವಾಹವಾದ ನಂತರ ಸಂತಾನವನ್ನು ಪಡೆಯಬೇಕು. ಹೆಚ್ಚಾದಂತಹ ವೈಭವದಿಂದ ಪುತ್ರೋತ್ಸವದ ಸಂತಸವನ್ನು ನಾವೆಲ್ಲ ಅನುಭವಿಸಬೇಕು. ಅಂತಹ ಸುಖವನ್ನು ಹೊಂದಿ ದೇವೇಂದ್ರನ ಹಾಗೆ ಆನಂದದಿಂದ ಬಾಳದೆ ಮಕ್ಕಳು ಹುಟ್ಟುವುದನ್ನೇ ನೋಡದೇ ಇದ್ದಾಗ ನಮ್ಮ ಗತಿ ಏನಾಗಬಹುದು? ಹೀಗೆ ಮನಸ್ಸಿನ ಅತಿಯಾದಂತಹ ನೋವಿನಿಂದ ಬಳಲಿ ಹಿಂಸೆ ಪಡತಕ್ಕಂತಹ ದಿಕ್ಕಿಲ್ಲದವನ ಹಾಗೆ ನಾನಾಗ್ಬಿಟ್ಟಿದ್ದೇನೆ. ಚಿಂತೆ ಮಾಡತಕ್ಕಂತಹ ಸಂಸಾರ ಇದು ಈ ಮಾನವ ಜನ್ಮಕ್ಕೆ ಯಾಕೆ ಬೇಕು ಅನ್ನುವ ನೋವಿನ ಮಾತನ್ನ ಶ್ರೀರಾಮ ಹೇಳ್ತಾ ಇದ್ದಾನೆ.

ಜಗತ್ತಿನಲ್ಲಿ ಮಕ್ಕಳಿಲ್ಲದೆ ಹೋದರೆ ಉಂಟಾಗುವ ಪರಿತಾಪಗಳೇನು? ನೀರಿರ್ತಕ್ಕಂತಹ ಒಂದು ಸರೋವರಕ್ಕೆ ತಾವರೆಗಳೇ ಇಲ್ಲದೆ ಹೋದರೆ ಏನು ಶೋಭಿಸುತ್ತೆ ಅದು? ನಕ್ಷತ್ರಗಳು ತುಂಬಿರತಕ್ಕಂತಹ ಒಂದು ಆಕಾಶದಲ್ಲಿ ಚಂದ್ರ ಇದ್ದಾಗ ಮಾತ್ರ ಅದರ ಕಾಂತಿ ಇನ್ನೂ ಹೆಚ್ಚಾಗಿ ಕಾಣುತ್ತೆ. ಹಾಗೆಯೇ ಸುಂದರ ಯೌವನವಿರತಕ್ಕಂತಹ ಹೆಣ್ಣಿಗೆ ಆತ್ಮೀಯನಾದಂತಹ ಪತಿ ಇಲ್ಲದೆ ಹೋದರೆ ಅದೆಷ್ಟು ದಾರುಣ. ಉತ್ತಮರಾದಂತಹ ಪ್ರಜೆಗಳು ಈ ಭೂಮಿಯಲ್ಲಿ ಇರುವಾಗ ಧರ್ಮದಿಂದ ರಾಜ್ಯ ನಡೆಸತಕ್ಕಂತಹ ರಾಜನೇ ಇಲ್ಲದೆ ಹೋದರೆ ಆ ಪ್ರಜೆಗಳ ಗತಿ ಏನು? ಹಾಗೆಯೇ ಐಶ್ವರ್ಯವಿದ್ದು ವಂಶೋದ್ಧಾರಕನಿಲ್ಲದೆ ಹೋದರೆ ಇಡೀ ಕುಲಕ್ಕೆ ಶೋಭೆ ಸಲ್ಲುತ್ತೀಯೇ ಹೇಳು ಸೀತೆ ಅನ್ನುವ ಮಾತನ್ನ ಏಕಾಂತದಲ್ಲಿ ರಾಮ ಕೇಳಿದ್ದಾನೆ. ಆಗ ಜಾನಕಿ ನಾಚಿಕೆಯಿಂದ ತಲೆಬಗ್ಗಿಸಿಕೊಂಡು ಹೀಗೆ ಹೇಳ್ತಾ ಇದ್ದಾಳೆ.

ಪತಿಯೇ, ನೀನು ಹೇಳ್ತಾ ಇರತಕ್ಕಂಥದ್ದೆಲ್ಲವೂ ಸರಿಯಾಗಿದೆ. ಆದ್ರೆ ಹೆಣ್ಣಿಗೂ ಕೂಡ ಮಕ್ಕಳನ್ನ ಪಡೆಯತಕ್ಕಂತಹ ಸಂದರ್ಭದಲ್ಲಿ ಜನ್ಮ ಜನ್ಮಾಂತರದ ಪುಣ್ಯ ಇರಬೇಕಲ್ವಾ? ಮೊದಲು ತಾನು ಪುಣ್ಯ ಹೊಂದಿರದು ಇದ್ರೆ ಪುತ್ರ ಸಂತಾನವು ಹೇಗೆ ಆಗ್ಬಿಡುತ್ತೆ? ಸುಕುಮಾರನನ್ನ ಹೊತ್ತು ಹೆತ್ತು ಸಾಕುವಂತಹ ಸೌಭಾಗ್ಯ ನನಗಿರ್ಬೇಕಲ್ವಾ? ಒಂದು ಬಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ತನ್ನಲ್ಲಿ ಪರಿಮಳವನ್ನ ಹೊಂದಿದಲ್ಲಿ ಮಾತ್ರ ಅದು ಹೂವಾದಾಗ ಮಾತ್ರ ಸುಗಂಧ ಬೀರಲಿಕ್ಕೆ ಸಾಧ್ಯ ಅಲ್ವೇ? ಹಾಗಾಗಿ ಗರ್ಭಿಣಿಯಾಗಿ ದೇಹಕಾಂತಿಯನ್ನು ಹೊಂದುವ ಭಾಗ್ಯ ಎಲ್ಲ ಸ್ತ್ರೀಯರಿಗೂ ಈ ಭೂಮಿಯಲ್ಲಿ ದೊರಕುತ್ತದೆಯೇ? ತನಗೂ ಹಾಗೆ ಆಗಲಿಕ್ಕೆ ಸಾಧ್ಯವಿದೆಯೇ ಅನ್ನುವ ನೋವಿನ ಮಾತನ್ನು ಕೂಡ ಹೇಳಿ ತನ್ನ ಪುಣ್ಯ ಸಾಲದು ಅನ್ನುವ ಮಾತನ್ನ ಸೀತೆ ಹೇಳ್ತಾ ಇದ್ದಾಳೆ.

ಮಕ್ಕಳು ಆಡ್ತಕ್ಕಂತಹದ್ದನ್ನ ನೋಡುವುದು, ಆ ಮಕ್ಕಳ ತೊದಲ್ ನುಡಿಗಳನ್ನ ಆಲಿಸ್ತಾ ಇರತಕ್ಕಂತಹದ್ದು, ಮುಂದೆ ಆ ಮಗು ದೊಡ್ಡದಾಗ್ತಾ ಮುದ್ದು ಮಾತನ್ನ ಕೇಳಿ ಅದನ್ನ ಪ್ರೀತಿಯಿಂದ ಎತ್ತಿಕೊಂಡು ಮೃದುವಾದ ತೋಳುಗಳಿಂದ ಅಪ್ಪಿಕೊಳ್ಳತಕ್ಕಂತಹದ್ದು ಅದೆಷ್ಟು ಆನಂದದಾಯಕ. ಈ ತಾಯಿ ಮಕ್ಕಳ ವಾತ್ಸಲ್ಯಕ್ಕೆ ಎಲ್ಲಾದರೂ ಸರಿಸಮನಾದಂತಹ ಬೇರೊಂದು ವಸ್ತು ಇದೆಯೇ? ಹಾಗಾಗಿ ಆ ಕೆಂಪಾಗಿರ್ತಕ್ಕಂತಹ ತಲೆಗೂದಲು, ಆ ಕೂದಲು ಅಲ್ಲಾಡ್ತಕ್ಕಂತಹ ಮುಂದಲೆಯನ್ನ ಮೂಸಿ ನೋಡ್ತಾ ಅದರ ಕಂಪನ್ನ ಆಘ್ರಾಣಿಸಿಕೊಂಡು ಜೊಲ್ಲು ಸುಸ್ತಾ ಇರತಕ್ಕಂತಹ ಮಗುವಿನ ಆ ಕೆಂಪಾದ ತುಟಿಯ ಬಾಯಿಗೆ

ಮುತ್ತನ್ನು ಕೊಟ್ಟು ಸಂತೋಷ ಪಡತಕ್ಕಂತಹ ಆ ತಂದೆ ತಾಯಿಯರು ಅದೆಷ್ಟು ಪುಣ್ಯವಂತರಾಗಿರಬೇಕು. ಬಹುಶಃ ಮಕ್ಕಳನ್ನು ಪಡೆದ ತಂದೆ ತಾಯಿಗಳಿಗೆ ಮಾತ್ರ ಸಂತೋಷ ಸಿಕ್ಕಿರಲಿಕ್ಕೆ ಸಾಧ್ಯ ಇದೆ. ಹಾಗಿಲ್ಲದೇ ಇರತಕ್ಕಂತಹ ನಾವುಗಳು ಉಳಿದವರು ಅದೆಷ್ಟು ನತದೃಷ್ಟರೋ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ.

ಆ ಮಕ್ಕಳು ತಮ್ಮ ಮುಖ ಪರದೆಗಳನ್ನ ಸ್ವಲ್ಪ ಪಕ್ಕಕ್ಕೆ ಕರೆಸಿ ಕಮಲದಂತಹ ಆ ಕಣ್ಣಿನ ಒಂದು ಕಡೆಯ ನೋಟದಿಂದ ತಾಯಿಯ ಮುಖವನ್ನ ನೋಡುತ್ತಾರೆ ಮಕ್ಕಳು. ಆಗ ತಾಯಿಗೆ ಆಗುವ ಸಂತೋಷ ಅಪರಿಮಿತವಾದದ್ದು. ಕಾಲಿನ ತುದಿಗಳಿಂದ ತಡವರಿಸ್ತಾ ನಿಧಾನವಾಗಿ ನಿಲ್ಲಲು ಪ್ರಯತ್ನ ಮಾಡತಕ್ಕಂತಹ ಮಗು, ಆ ಮಗುವಿಗೆ ತನ್ನ ಪ್ರೀತಿ ವಾತ್ಸಲ್ಯಗಳ ಆಲಿಂಗನದಲ್ಲಿ ತನ್ನ ಕೊರಳಲ್ಲಿ ತೂಗಾಡ್ತಾ ಇರತಕ್ಕಂತಹ ಹಾರವನ್ನು ಹಾಕಿ ನೋಡಿ ಸಂತೋಷ ಪಡತಕ್ಕಂಥವಳು. ಮತ್ತು ಹಾಲು ತುಂಬಿರತಕ್ಕಂತಹ ತನ್ನ ಸ್ತನಗಳಿಂದ ಪ್ರೀತಿಯ ಜೊತೆ ಜೊತೆಯಲ್ಲಿ ಆ ಹಾಲಿನ ಅಮೃತವನ್ನು ಕೂಡ ಮಗುವಿಗೆ ಕುಡಿಸಿ ಅದನ್ನು ತೊಟ್ಟಿಲಲ್ಲಿ ಮಲಗಿಸಿ ಹಾಡನ್ನು ಹೇಳ್ತಾ ಆ ಜೋಗುಳ ಗೀತೆಯಿಂದ ಮಗುವಿನ ನಿದ್ರೆಯನ್ನು ನೋಡುವ ಆ ಮಹದಾನಂದ ಹೊಂದತಕ್ಕಂತಹ ತಾಯಿ ನಿಜಕ್ಕೂ ಸೌಭಾಗ್ಯವತಿ, ನಿಜಕ್ಕೂ ಪುಣ್ಯವತಿ ಈ ಭೂಮಿಯಲ್ಲಿ.

ಮಕ್ಕಳಿಲ್ಲದಂತಹ ತಂದೆ ತಾಯಿಗಳ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದಾರೆ ಸೀತಾರಾಮರು. ಅದೇ ಸಮಯಕ್ಕೆ ಸರಿಯಾಗಿ ವಸಿಷ್ಠ ಮಹರ್ಷಿಗಳು ಆಗಮಿಸಿದ್ದಾರೆ. ಅವರು ಇದ್ದಕ್ಕಿದ್ದಂತೆ ನುಡಿತಾ ಇದ್ದಾರಂತೆ, ನಿಮಗೆ ಸಂತಾನವು ಲಭ್ಯವಾಗುತ್ತೆ, ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯ ಕಾದಿದೆ ಅಂತ ಹೇಳಿ ಆ ಸೀತಾರಾಮರನ್ನ ಸಮಾಧಾನ ಮಾಡಿದ್ದಾರಂತೆ. ಇದ್ದಕ್ಕಿದ್ದಂತೆ ಬಂದ ಈ ಮಾತನ್ನ ಕೇಳಿದಾಗ ಶ್ರೀರಾಮನಿಗೂ ಸೀತೆಗೂ ತುಂಬಾ ಸಂತೋಷವಾಗಿದೆ. ಅದೇ ಸಮಯದಲ್ಲಿ ವಸಂತ ಋತು ಬಂದಿದೆ, ಪ್ರಕೃತಿಯಲ್ಲಿ ನವ ಚೈತನ್ಯ ಮೂಡಿದೆ, ವಿರಹಿಗಳಿಗೆ ಬೇನೆಯನ್ನು ಕೂಡ ತಂದಿದೆ.

0: ஒளிந்திர வழி கசீது ருதுமதியாதளோ.
1: ಚೈತ್ರ ವೈಶಾಖಗಳೆರಡೂ ವಸಂತ ಋತು. ಆ ವಸಂತ ಮಾಸದಲ್ಲಿ ನಡೆಯುವ ಪ್ರಕೃತಿ ರಮ್ಯತೆಯನ್ನು ನೋಡೋಣ. ರಾಜಹಂಸ ಸರೋವರವನ್ನು ಹುಡುಕಿಕೊಂಡು ಹೋಗುತ್ತೆ, ಕೋಗಿಲೆ ಚಿಗುರಿದ ಮಾಮರಗಳನ್ನು ಅರಸುತ್ತೆ, ಚಕೋರ ಪಕ್ಷಿ ಬೆಳದಿಂಗಳನ್ನು ನೋಡುತ್ತೆ, ದುಂಬಿಗಳ ಸಮೂಹ ಎಲ್ಲವೂ ಕೂಡ ಬಿರಿದ ಮೊಗ್ಗುಗಳನ್ನು ಆಶ್ರಯಿಸ್ತಾ ಆ ಮಧುವನ್ನು ಹೀರಲಿಕ್ಕೆ ಹಾರ್ತಾ ಇದ್ದುವೆ. ಸುಂದರವಾದ ಗಿಳಿಗಳು ಉದ್ಯಾನವನವನ್ನು ಪ್ರವೇಶ ಮಾಡ್ತಾ ಇದೆ.

ಹಾಗೆಯೇ ವಿರಹಿಗಳು ಕೂಡ ತಮ್ಮ ಪ್ರಿಯರಾದವರನ್ನ ಸೇರಲಿಕ್ಕೆ ಸಂತೋಷವನ್ನ ಪಡ್ತಾ ಇದ್ದಾರೆ. ಹೀಗೆ ಒಂದು ಭೂಮಿಯಲ್ಲಿ ಎಳೆಗಾಳಿಯನ್ನ, ತಂಪಾದ ನೀರನ್ನ, ಮರಗಳ ನೆರಳನ್ನ ಜನರು ಸೇರ್ತಾ ಇದ್ದಾರೆ ತಮ್ಮ ಮನಸ್ಸಿನ ಆನಂದಕ್ಕಾಗಿ. ಹೀಗೆ ಆವರಿಸಿದಂತಹ ವಸಂತ ಮಾಸದಲ್ಲಿಯೇ ಸೀತೆ ಋತುಮತಿಯಾಗಿದ್ದಾಳೆ.

0: ವಿಕಸಿತ ವಸಂತ ಲಕ್ಷ್ಮಿಯ ತೆರಳು.
1: ಹೆಣ್ಣು ಋತುಮತಿಯಾದಾಗ ಅದ್ಭುತವಾದಂತಹ ಬದಲಾವಣೆಗಳು ಆಕೆಯಲ್ಲಿ ಸಹಜವಾಗಿ ಆಗತ್ತೆ. ಸೀತೆಯಲ್ಲಿ ಕೂಡ ಮಲ್ಲಿಗೆಯಂತಹ ಮುಗುಳ್ನಗೆ ಕಾಣಿಸ್ಕೊಳ್ತಾ ಇದೆ, ಬಿರಿದ ಮೊಗ್ಗಿನಂತಹ ಹಲ್ಲುಗಳು ಕಾಣ್ತಾ ಇದೆ, ಇನ್ನು ತುಟಿಗಳಂತೂ ಚಿಗುರಿನ ಬಣ್ಣಕ್ಕೆ ತಿರುಗಿದೆ, ಆ ಮುಂಗುರುಳುಗಳು ದುಂಬಿಯಂತೆ ಕಾಣ್ತಾ ಇದೆಯಂತೆ. ಹೂವಿನ ಪರಿಮಳದಂತಹ ಸುವಾಸನೆ ಆಕೆಯ ಸುತ್ತೆಲ್ಲ ತುಂಬಿಕೊಂಡಿದೆ, ಆ ಧ್ವನಿಯಂತೂ ಸಾಕ್ಷಾತ್ ಕೋಗಿಲೆಯಂತೆ ಆಗಿದೆ. ಇನ್ನು ಸಂಪಿಗೆಯ ಬಣ್ಣದ ಮೃದುಮಧುರ ನುಡಿದ ಗಿಳಿಮರಿ ಆ ಮಾತುಗಳನ್ನು ಅರಳಿದ ಕಣ್ಣುಗಳು, ಸುಂದರವಾದಂತಹ ಚಂದ್ರಬಿಂಬದಂತಹ ಮುಖ, ಬಳ್ಳಿಯ ನಡುವಿನ ಆ ಜಾನಕಿ ನೋಡುಗರಿಗೆ ರಮಣೀಯವಾಗಿ ಕಾಣ್ತಾ ಇದ್ದಾಳೆ. ಉಲ್ಲಾಸದಿಂದ ಅರಳಿದಂತಹ ಒಂದು ಹೂವು ಹೇಗೆ ಕಾಣುತ್ತೋ ಆ ರೀತಿಯಲ್ಲಿ ಆಕೆ ಪುಷ್ಪವತಿಯಾಗಿದ್ದಾಳೆ. ವಸಂತ ಕಾಲದ ಸಾಕ್ಷಾತ್ ಲಕ್ಷ್ಮಿಯಂತೆ ಸೀತಾಮಾತೆ ಕಾಣಿಸ್ತಾ ಇದ್ದಾಳೆ.

ಹೆಣ್ಣಿನ ಆಭರಣ ನಾಚಿಕೆ ಅನ್ನುವ ಒಂದು ಮಾತಿದೆ. ಅದಕ್ಕೆ ಕಾರಣ ಏನಪ್ಪ? ಮೊಡವೆಗಳು ಮುಖದ ಮೇಲೆ ಕಾಣಿಸಿಕೊಳ್ತಾ ಇದೆ, ಇಡೀ ಶರೀರ ಸುವಾಸಿತ ಸೊಗಡನ್ನ ಅನುಭವಿಸ್ತಾ ಇದೆ, ಆಭರಣಗಳ ಒಂದು ಅಡಚಣೆಯೇ ಇಲ್ಲದಂತಹ ಅಂಗಾಂಗಗಳು ಕಾಣಿಸಿಕೊಳ್ತಾ ಇದೆ, ಹೂವು ಇಲ್ಲದೇ ಇರುವ ತುರುಬು, ಆದರೆ ನಿಶ್ಚಲವಾಗಿ ಹೊಳೆಯತಕ್ಕಂತಹ ಒಂದು ಹಣೆ, ಕಾಂತಿಯಿಂದ ಕೂಡಿದಂತಹ ಕೆನ್ನೆಗಳು, ಬಿಗಿಯಾದಂತಹ ಸ್ತನಗಳು, ಮಾಧವಿ ಬಳ್ಳಿಯ ಸೆಳೆ ಹಿಡಿದಂತಹ ಕೈಗಳು, ನಿರಿಗೆಗಳು ಇಲ್ಲದಲೇ ಇರತಕ್ಕಂತಹ ಸ್ವಲ್ಪ ಮಾಸಿದ ಸೀರೆ, ಈ ರೀತಿಯಲ್ಲಿ ಆವರಿಸಿಕೊಂಡಂತಹ ಒಂದು ನಾಚಿಕೆಯಿಂದ ಸೌಂದರ್ಯ ತುಂಬಿ ಬಂದಿದೆ ಸೀತೆಗೆ.

ಒಬ್ಬ ಹೆಣ್ಣು ಋತುಮತಿಯಾದ ನಂತರದ ಆಚರಣೆ ತುಂಬಾ ವಿಶಿಷ್ಟವಾಗಿದೆ. ನಾಲ್ಕನೆಯ ದಿನ ಆಕೆಗೆ ಶುದ್ಧ ಸ್ನಾನವಾಗಿದೆ. ಆ ದಿನದ ಅಲಂಕಾರದಲ್ಲಿ ಮೂರು ಲೋಕವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಗೆದ್ದುಬಿಡ್ತೇನೆ ಅನ್ನುವ ಮನ್ಮಥನ ಮಸದ ಆಯುಧವೋ ಅನ್ನುವಂತೆ ಕಾಣ್ತಾ ಇದ್ದಾಳಂತೆ. ಸೌಂದರ್ಯಕ್ಕೆ ತಲೆಬಾಗದಲ್ಲೇ ಇರುವವರು ಸೋಲದವರು ಯಾರಾದರೂ ಇದ್ದಾರೆಯೇ? ಅಥವಾ ಕ್ರಮಬದ್ಧವಾಗಿ ಮನ್ಮಥ ಕೊಳೆಯನ್ನ ಶೋಧಿಸಿ ತೆಗೆದು ತೆಗೆದು ರಮಣೀಯವಾದಂತಹ ಸೌಂದರ್ಯದ ಸಾರವನ್ನ ಈಕೆಗೆ ಕೊಟ್ಟುಬಿಟ್ಟಿದ್ದಾನೋ? ತನ್ನ ಹೋಲಿಕೆಯೇ ಇಲ್ಲದಲ್ಲಿ ಇರತಕ್ಕಂತಹ ಯಶಸ್ಸಿನ ಸಾಕಾರ ಮೂರ್ತಿಯೇ ಈಕೆ ಆಗಿದ್ದಾಳೆ ಅನ್ನುವ ಹಾಗೆ ಶ್ರೀರಾಮಚಂದ್ರನ ಕಣ್ಣಿಗೆ ಸೀತೆ ಕಾಣಿಸ್ಕೊಳ್ತಾ ಇದ್ದಾಳೆ.

ಹೊರಕ್ಕೆ ಚಿಮ್ಮುತ್ತಾ ಇರತಕ್ಕಂತಹ ಹೆಚ್ಚಾದ ಚಂಚಲತೆಯಿಂದ ಕೂಡಿದಂತಹ ಕಣ್ಣುಗಳು, ಮನೋಹರವಾದ ಅಮೃತಮಯವಾದಂತಹ ತುಟಿಗಳು, ಶುಭದ ಸ್ವರವನ್ನ ಎಲ್ಲ ಕಡೆಯಲ್ಲಿ ಸೂಸತಕ್ಕಂತಹ ಕೈ ಬಳೆಗಳ ಮೃದು ನಿನಾದಗಳು, ಸಂಪೂರ್ಣವಾದ ಲಾವಣ್ಯದಿಂದ ಆವರಿಸಿಕೊಂಡಂತಹ ಅಂಗಸೌಷ್ಠವ, ಮಳೆಗಾಲದ ಇರುವಿಕೆಯನ್ನ ಎಚ್ಚರಿಸುವಂತಿದ್ದಂತಹ ಆ ಪತ್ನಿಯಾದ ಸೀತೆಯನ್ನ ಶ್ರೀರಾಮ ನೋಡಿದ್ದಾನೆ. ಅವನ ಮನಸ್ಸು ಚಾತಕ ಪಕ್ಷಿಯಂತೆ ನಲಿದಾಡ್ತಂತೆ. ಮೊದಲ ಮಳೆಗೆ ಕಾದ ಹಕ್ಕಿ ಹೇಗೆ ಮಳೆಯ ಹನಿಗೆ ಸಂತೋಷ ಪಡುತ್ತೋ ಹಾಗೆ ಸೀತೆಯನ್ನು ನೋಡಿ ತುಂಬ ಸಂತೋಷ ಪಡ್ತಾ ಇದ್ದಾನೆ. ಮುಂದಿನ ದಿನಗಳನ್ನ ಸಮಯವನ್ನ ನೆನೆಸಿ ಆನಂದ ಪಡ್ತಾ ಇದ್ದಾನೆ.

ಶ್ರೀರಾಮಚಂದ್ರನ ಪತ್ನಿಯ ಸೌಂದರ್ಯದ ವರ್ಣನೆ. ಆಕೆ ನಿಧಾನವಾಗಿ ನಡೆದು ಬರ್ತಾ ಇದ್ದಾಳೆ. ಮುಖದಲ್ಲಿ ಮುಗುಳ್ನಗೆ ತುಂಬಿಕೊಂಡಿದೆ. ಸರಸತೆಯನ್ನ ಅಪೇಕ್ಷೆ ಮಾಡತಕ್ಕಂತಹ ಆ ಒಂದು ಭಾವ ಅಲ್ಲಿ ಗೋಚರವಾಗ್ತಾ ಇದೆ. ಬಿಳಿಯದಾದ ಮೊಗ್ಗುಗಳ ಆ ಹಲ್ಲು ಸ್ವಲ್ಪ ಸ್ವಲ್ಪವಾಗಿ ಕಾಣ್ತಾ ಇದೆ. ಆ ಅಂಗಾಂಗಗಳ ಸುಂದರತೆಯನ್ನ ಹೇಳ್ತಾನೆ ಕವಿ. ಸ್ವಲ್ಪವೂ ಕೊಂಕಿರದಲೇ ಇರತಕ್ಕಂತಹ ಆ ಸೌಂದರ್ಯ ರಾಶಿ. ಮುಖದ ಮುಂಭಾಗದಲ್ಲಿ ಗುಂಗುರು ಕೂದಲುಗಳು ಮತ್ತು ಆಕೆಯ ನೋಟದಲ್ಲಿ ಭಿನ್ನ ಭಾವವಿದೆ. ಒಂದಿಷ್ಟು ಆಕರ್ಷಣೆ ಇದೆ, ಚಂಚಲತೆ ಇದೆ, ಇನ್ನು ಚಂದನದ ಪರಿಮಳ ತುಂಬಿಕೊಂಡಿದೆ. ಜೊತೆಯಲ್ಲಿ ಆ ಚಂದ್ರನ ಮುಖಕಾಂತಿಯ ಬೆಳಕು ಚಿಲುವಿಕೆಯಿಂದ ಕೂಡಿದಂತಹ ಆಕರ್ಷಣೀಯವಾದ ತುಟಿಗಳಿಂದ ಕೂಡಿದ ಆ ರಾಮನ ಮಡದಿ ಸೀತೆ ಕಂಗೊಳಿಸ್ತಾ ಇದ್ದಾಳೆ.

ಮಿಂಚತಕ್ಕಂತಹ ಹಣೆ, ಆ ಹಣೆಯಲ್ಲಿ ಶೋಭಿಸ್ತಾ ಇರತಕ್ಕಂತಹ ತಿಲಕ, ಇನ್ನು ಬಿಂಕದಿಂದ ಬಳುಕ್ತಾ ಇರತಕ್ಕಂತಹ ಒಂದು ಮೈ, ಶರೀರದಲ್ಲಿ ಕಾಣ್ತಾ ಇರತಕ್ಕಂತಹ ವಸ್ತ್ರದ ಆಕರ್ಷಣೀಯ ದೃಶ್ಯ, ಹರಡಿರತಕ್ಕಂತಹ ಮುಗುಳ್ನಗೆಯ ತಿಳಿಯಾದ ಕೆನ್ನೆ, ಮಿಂಚುತ್ತಾ ಇರುವ ಚಿನ್ನದ ಉಡುಗೆಗಳು, ಇನ್ನು ಉಗುರಂತೂ ಕತ್ತಿಯಂತೆ ಕಾಣ್ತಾ ಇರತಕ್ಕಂತಹ ಬೆರಳುಗಳಲ್ಲಿ ಒಪ್ಪಿರತಕ್ಕಂತಹ ಉಗುರು, ಇವುಗಳೆಲ್ಲವೂ ಕೂಡ ಹೊಸದೇನೋ ಅನ್ನುವ ಹಾಗೆ ಕಾಣ್ತಾ ಇದೆ. ಆ ಕುಂಕುಮದ ಸುವಾಸನೆ ಕೂಡ ಆಘ್ರಾಣಿಸುವಂತೆ ಆಗ್ತಾ ಇದೆ. ಇನ್ನು ಎದೆಯಲ್ಲಿ ಮೆರೀತಾ ಇರತಕ್ಕಂತಹ ಉಬ್ಬಿದಂತಹ ಸ್ತನಗಳು, ಮುಂಗುರುಳುಗಳಿಂದ ಈ ಪತ್ನಿ ಸೀತಾಮಾತೆ ಶೋಭಾಯಮಾನವಾಗಿದ್ದಾಳೆ.

ಮಹಾರಾಜರುಗಳಿಗೆ ತಕ್ಕದಾದಂತಹ ಒಂದು ಶಯ್ಯಾಗೃಹ, ನವರತ್ನಮಣಿಗಳಿಂದ ಅಲಂಕೃತವಾಗಿರತಕ್ಕಂತಹ ಮಂಚದಲ್ಲಿ ಶೋಭಿಸ್ತಾ ಕುಳಿತಿದ್ದಾನೆ ಶ್ರೀರಾಮಚಂದ್ರ. ಅವನ ಕಡೆಗೆ ನೋಟವನ್ನ ಬೀರ್ತಾ ಸೀತೆ ಆಗಮಿಸಿದ್ದಾಳೆ. ಸ್ವಲ್ಪ ನಾಚಿಕೆ ಇದೆ, ಮುಗುಳ್ನಗೆ ಇದೆ, ಸ್ವಲ್ಪವೇ ಬೆವರು ಬರ್ತಾ ಇರತಕ್ಕಂತಹ ಶರೀರ, ಕಾತರತೆಯಿಂದ ಕೂಡಿದಂತಹ ಒಂದು ಮುಖಭಾವ, ಮದಿಸಿದ ಆನೆಯ ನಡಿಗೆಯಂತೆ ನಿಧಾನವಾಗಿ ಬಂದು ಪತಿಯ ಸಮೀಪದಲ್ಲಿ ಕುಳಿತುಕೊಂಡಿದ್ದಾಳೆ.

0: ಹಾಲಿನ ಸಮುದ್ರದ ಮಧ್ಯದಲ್ಲಿ ಶೇಷಶಾಯಿ ಆದಂತಹ ಮಹಾವಿಷ್ಣು ಆ ಮಹಾಲಕ್ಷ್ಮಿಯೊಂದಿಗೆ ಸುಖ ಪಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಅದೇ ದೈವಾಂಶ ಸಂಭೂತನಾದಂತಹ ಶ್ರೀರಾಮಚಂದ್ರ ಮಿಥಿಲಾನಗರದ ಜನಕರಾಜನ ಮಗಳಾದಂತಹ ಜಾನಕಿಯೊಂದಿಗೆ ಕೂಡಿ ಮೈಮರೆತಿದ್ದಾನೆ. ಅತ್ಯಂತ ಶುಭ ದಿನ ಮಿಲನವಾಗಿದೆ. ಮಾನವ ರೂಪಿಯಾಗಿ ಬಂದಂತಹ ಮಹಾವಿಷ್ಣುವಿನ ಆ ಲೀಲಾ ವಿನೋದಕ್ಕೆ ಇದು ಸಾರ್ಥಕವಾಗಿದೆ ಅನ್ನುವ ಹಾಗೆ ಪ್ರೀತಿಯ ರಸದಿಂದ ಮೈ ರೋಮಾಂಚನದಿಂದ ಸಂತೋಷಗೊಂಡು ಪರಸ್ಪರ ಇಬ್ಬರೂ ಕೂಡ ಎಲ್ಲ ರೀತಿಯ ರತಿ ಕಲೆಗಳಿಂದ ಮೈಮರೆತು ಲೀನರಾಗಿದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 18ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ ಶೇಕಡ 100% ಪ್ರಗತಿ. ಮೈಸೂರು ಪಂಡರಾಪುರ ನಡುವೆ ಸಂಚರಿಸುವ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲನ್ನು ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ಗಳ ಮೂಲಕ ಸಂಚರಿಸಲು ರೈಲ್ವೆ ಮಂಡಳಿ ಒಪ್ಪಿಗೆ ನೀಡಿದೆ. ಇದರಿಂದ ವಿಜಯಪುರ ಮತ್ತು ಬಾಗಲಕೋಟೆ ಜನರ ಬಹುದಿನಗಳ ಬೇಡಿಕೆಗೆ ಮನ್ನಣೆ ಸಿಕ್ಕಂತಾಗಿದ್ದು

0: ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ ಶೇಕಡಾ 100% ಪ್ರಗತಿ. ಮೈಸೂರು ಪಂಡರಾಪುರ ನಡುವೆ ಸಂಚರಿಸುವ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ರೈಲನ್ನು ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ಗಳ ಮೂಲಕ ಸಂಚರಿಸಲು ರೈಲ್ವೆ ಮಂಡಳಿ ಒಪ್ಪಿಗೆ ನೀಡಿದೆ. ಇದರಿಂದ ವಿಜಯಪುರ ಮತ್ತು ಬಾಗಲಕೋಟೆ ಜನರ ಬಹುದಿನಗಳ ಬೇಡಿಕೆಗೆ ಮನ್ನಣೆ ಸಿಕ್ಕಂತಾಗಿದ್ದು, ಎರಡೂ ನಗರಗಳ ನಡುವಿನ ಪ್ರಯಾಣದ ಅವಧಿ ಸುಮಾರು 55 ನಿಮಿಷಗಳಷ್ಟು ಕಡಿತಗೊಳ್ಳಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದೆಡೆಗೆ ಸಂಚರಿಸುವ ರೈಲುಗಳನ್ನು ಬೈಪಾಸ್ ಮೂಲಕವೇ ಕಾರ್ಯನಿರ್ವಹಿಸಬೇಕೆಂದು ನಿರಂತರವಾಗಿ ಪತ್ರ ವ್ಯವಹಾರ ಮತ್ತು ಸಭೆಗಳನ್ನು ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಗಿತ್ತು. ಈ ಕೋರಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಸಚಿವ ಎಂಬಿ ಪಾಟೀಲ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ನಗರಗಳ ಊರೊಳಗೆ ರೈಲು ಸಂಚರಿಸದಿದ್ದರೂ ಅಲ್ಲಿನ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಹುಬ್ಬಳ್ಳಿ ದಕ್ಷಿಣ ಮತ್ತು ಗದಗ ಬೈಪಾಸ್ ನಿಲ್ದಾಣಗಳಲ್ಲಿ ರೈಲು ನಿಲುಗಡೆ ಇರಲಿದೆ. ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶದಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡುತ್ತದೆ ಎಂಬ ವಿಶ್ಲೇಷಣೆಗಳನ್ನು ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಇಂದು ಮಾತನಾಡಿದ ಅವರು, ಈ ಮೈತ್ರಿಯನ್ನು ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಅಡ್ಡ ಮತದಾನದಿಂದ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚುನಾವಣೆಯಲ್ಲಿ ಜಯದ ಆಶಾಭಾವನೆಗಿಂತ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪಕ್ಷದ ಶಾಸಕರ ದೃಢತೆಯನ್ನು ಪರೀಕ್ಷಿಸಲು ನಾಯಕರಾದ ಬಿವೈ ವಿಜಯೇಂದ್ರ, ಆರ್ ಅಶೋಕ ಹಾಗೂ ಬಿಜೆಪಿಯ ರಾಷ್ಟೀಯ ಅಧ್ಯಕ್ಷರ ಸಹಮತದೊಂದಿಗೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಜೆಡಿಎಸ್ನಿಂದ 7 ಹಾಗೂ ಬಿಜೆಪಿಯಿಂದ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ಚರ್ಚೆ ಮುಗಿದ ಅಧ್ಯಾಯ ಎಂದ ಅವರು, ಪಕ್ಷದಲ್ಲಿ ಭವಿಷ್ಯವಿಲ್ಲ ಎಂದುಕೊಳ್ಳುವವರು ನೇರವಾಗಿ ಹೇಳಿ ಹೋಗಬಹುದು ಎಂದು ಶಾಸಕರಿಗೆ ತಿಳಿಸಿರುವುದಾಗಿ ಹೇಳಿದ್ದಾರೆ. ಕ್ಷೇತ್ರಗಳಲ್ಲಿ ಕೆಲಸಗಳಾಗದ ಅಸಮಾಧಾನದ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಹೆಚ್ಚುವರಿ ಅನುದಾನದ ಆಮಿಷವೊಡ್ಡಿ ಶಾಸಕರನ್ನು ಸೆಳೆದಿದೆ ಎಂದು ಕೇಂದ್ರ ಸಚಿವರು ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯಾಪಕ ಆರ್ಥಿಕ ಅಕ್ರಮಗಳು ಮತ್ತು ಆಡಳಿತಾತ್ಮಕ ಲೋಪಗಳು ನಡೆದಿವೆ ಎಂದು ಸಿಎಜಿ ವರದಿಯನ್ನು ಉಲ್ಲೇಖಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು, ಈ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ರಾಜ್ಯದ ಗ್ಯಾರಂಟಿ ಮಾದರಿಯನ್ನು ಭ್ರಷ್ಟಾಚಾರದ ಮಾದರಿ ಎಂದು ಕರೆದಿರುವ ಅವರು, ಫಲಾನುಭವಿಗಳ ಬ್ಯಾಂಕ್ ವಿವರಗಳಿಲ್ಲದೆ 46.52 ಕೋಟಿ ರೂಪಾಯಿ ವಿತರಿಸಲಾಗಿದೆ ಮತ್ತು 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಲಿಂಕ್ ಮಾಡಿ ನಕಲಿ ವಹಿವಾಟಿಗೆ ಅವಕಾಶ ನೀಡಲಾಗಿದೆ ಎಂದು ದೂರಿದ್ದಾರೆ. ಸಾರ್ವಜನಿಕ ಮತ್ತು ತೆರಿಗೆದಾರರ ಹಣದ ದುರುಪಯೋಗದ ವಿರುದ್ದ ಬಿಜೆಪಿ ಹೋರಾಟ ಮುಂದುವರೆಸಲಿದ್ದು, ಸಿಬಿಐನಿಂದ ಸ್ವತಂತ್ರ ತನಿಖೆಯಾಗಬೇಕು ಎಂದು ಪುನಃ ಆಗ್ರಹಿಸಿದ್ದಾರೆ. ಮೇಕೆದಾಟು ಸಮತೋಲನ ಜಲಾಶಯ ಮತ್ತು ಕುಡಿಯುವ ನೀರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ತಮಿಳುನಾಡು ವಿಧಾನಸಭೆ ಅಂಗೀಕರಿಸಿರುವ ಏಕಪಕ್ಷೀಯ ನಿರ್ಣಯವನ್ನು ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಖಂಡಿಸಿದ್ದಾರೆ. ಕಾವೇರಿ ನದಿ ನೀರಿನ ಮೇಲೆ ಕರ್ನಾಟಕಕ್ಕಿರುವ ಕಾನೂನುಬದ್ಧ ಹಕ್ಕುಗಳನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದಿರುವ ಅವರು, ತಮಿಳುನಾಡು ಸರ್ಕಾರದ ಈ ಕ್ರಮ ಭಾರತದ ಒಕ್ಕೂಟ ವ್ಯವಸ್ಥೆಯ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಅವರು, ರಾಜ್ಯದ ನೆಲ ಜಲ ಮತ್ತು ಭಾಷೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದಿದ್ದು, ರಾಜಕೀಯ ಲಾಭಕ್ಕಾಗಿ ಮತ್ತು ಚುನಾವಣಾ ಉದ್ದೇಶಕ್ಕಾಗಿ ಕಾವೇರಿ ವಿಷಯವನ್ನು ಪದೇ ಪದೇ ಬಳಸಿಕೊಳ್ಳುವುದನ್ನು ತಮಿಳುನಾಡು ಸರ್ಕಾರ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ ಶೇಕಡಾ 100% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕುಮಾರಸ್ವಾಮಿ ಪಿಸಿ ತಿಳಿಸಿದ್ದಾರೆ. ನಗರದಲ್ಲಿಂದು ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ದಿನ ಹಾಗೂ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು,

0: ಹಾಗೂ 3 ವರ್ಷದಿಂದ ಸಿಕಲ್ಸೆಲ್ ಅನಿಮಿಯಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಇದರ ಯಶಸ್ಸಿಗೆ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಆಶಾ ಕಾರ್ಯಕರ್ತೆಯರು ಪ್ರಮುಖ ಕಾರಣವಾಗಿದ್ದಾರೆ. ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ನಿಯಮಿತವಾಗಿ ಸಭೆಗಳನ್ನು ಹಾಗೂ ಕಾರ್ಯಾಗಾರ ನಡೆಸಿ ಮುಂದೆಯೂ ಇದೇ ರೀತಿಯ ಪ್ರಗತಿ ಸಾಧಿಸಬೇಕು ಎಂದು ಅವರು ಹೇಳಿದ್ದಾರೆ. ಭಾರತೀಯ ಸೇನೆಯ ಎಲ್ಲಾ ಆರ್ಮಿ ಸರ್ವಿಸ್ ಕೋರ್ ಎಎಸ್ಸಿ ಘಟಕಗಳಿಗೆ ನೆರವಾಗಲು ಮೆಕ್ಯಾನಿಕಲ್ ಸಂಚಾರ ಚಾಲಕರಿಗೆ ತರಬೇತಿ ನೀಡುವ ಪ್ರಮುಖ ಸಂಸ್ಥೆಯಾದ ಬೆಂಗಳೂರಿನ ಆರ್ಮಿ ಸರ್ವಿಸಸ್ ಕೋರ್ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಗ್ನಿಪಥ್ ಯೋಜನೆಯಡಿ ದಾಖಲಾಗಿದ್ದ ಅಗ್ನಿವೀರರ 8ನೇ ಬ್ಯಾಚ್ನ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ವೇಳೆ ಅರ್ಹತೆ ಪಡೆದ ಅತ್ಯುನ್ನತ ಅಗ್ನಿವೀರರಿಗೆ ಉತ್ತರ ವಿಭಾಗದ ಆರ್ಮಿ ಸರ್ವಿಸ್ ಕೋರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ವಿಕ್ರಮ್ ಶೇಖಾವತ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 23ನೇ ಕಂತಿನ ಹಣ ರೈತರ ಖಾತೆಗೆ ಜಮೆಯಾಗುತ್ತಿದ್ದು, ಕೋಲಾರ ಜಿಲ್ಲೆಯ 91,841 ಫಲಾನುಭವಿಗಳಿಗೆ 18,37,00,000 ರೂಪಾಯಿ ಅನುದಾನ ಬಿಡುಗಡೆಯಾಗುತ್ತಿದೆ ಎಂದು ಕೃಷಿ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಮುಂಗಾರು ಹಂಗಾಮಿನಲ್ಲಿ ರೈತರ ಬಿತ್ತನೆ ಬೀಜ, ರಸಗೊಬ್ಬರ, ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ ಈ ಹಣದಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಇಂದು ಶ್ರೀರಂಗಪಟ್ಟಣ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ವಿವಿಧ ಶಾಖೆಗಳ ಕಾರ್ಯನಿರ್ವಹಣೆ, ಕಡತಗಳ ವಿಲೇವಾರಿ, ಸಿಬ್ಬಂದಿಗಳ ಹಾಜರಾತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನವನ್ನು ಸಮಗ್ರವಾಗಿ ಪರಿಶೀಲಿಸಿದರು. ಪರಿಶೀಲನೆ ವೇಳೆ ಸರ್ಕಾರದ ಕೆಎಎ ಎಸ್ಎಂಎಸ್ ಕರ್ತವ್ಯ ಆಪ್ ಅನ್ನು ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಹಾಜರಾತಿಯನ್ನು ನಿಯಮಿತವಾಗಿ ದಾಖಲಿಸಬೇಕು ಎಂದು ಸೂಚಿಸಿದರು. ಸರ್ಕಾರದ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕಚೇರಿ ಶಿಸ್ತು ಕಾಪಾಡುವಂತೆ ತಿಳಿಸಿದ್ದಾರೆ. ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ 2026ನ್ನು ಜಿಲ್ಲೆಯಲ್ಲಿ ಅತ್ಯಂತ ಪಾರದರ್ಶಕ, ದೋಷಮುಕ್ತ ಹಾಗೂ ಸುರಕ್ಷಿತ ವಾತಾವರಣದಲ್ಲಿ ನಡೆಸಲು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸನ್ನದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ನೀಟ್ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು, ಪರೀಕ್ಷೆಯನ್ನು ಯಾವುದೇ ಲೋಪದೋಷಗಳಿಲ್ಲದೆ ಯಶಸ್ವಿಯಾಗಿ ನಡೆಸಲು ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿ, ಪರೀಕ್ಷೆ ಆರಂಭವಾಗುವ ಮುನ್ನ ಎಲ್ಲಾ ಪರೀಕ್ಷಾ ಕೇಂದ್ರಗಳು ಸಂಪೂರ್ಣವಾಗಿ ಸಜ್ಜಾಗಿರಬೇಕು ಎಂದು ಆದೇಶಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಕಳೆದ 1.5 ವರ್ಷದಿಂದ ರೈತರು ವಿರೋಧ ವ್ಯಕ್ತಪಡಿಸಿದರೂ ಸರ್ಕಾರ ಸ್ಪಂದನೆ ನೀಡದ ಹಿನ್ನೆಲೆ ನಾಳೆ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಎ ಮಂಜುನಾಥ್ ಹೇಳಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿಯಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 1.5 ವರ್ಷದಿಂದ ನಿರಂತರ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ಅಂಚಿಪುರದಿಂದ ಹೊಸೂರು ಗ್ರಾಮದವರೆಗೆ ಸುಮಾರು 10 ಗ್ರಾಮಗಳ ಮೂಲಕ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳುತ್ತಿದ್ದು ಜೆಡಿಎಸ್ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಪ್ರಸಕ್ತ ಸಾಲಿಗೆ ನೇಕಾರ ಸಮ್ಮಾನ್ ಯೋಜನೆಯಡಿ ಜಿಲ್ಲೆಯಲ್ಲಿರುವ ಪ್ರತಿ ಕೈಮಗ್ಗ, ವಿದ್ಯುತ್ ಮಗ್ಗ ಹಾಗೂ ಮಗ್ಗಪೂರ್ವ ಘಟಕಗಳಲ್ಲಿ ತೊಡಗಿರುವ ನೇಕಾರರಿಗೆ ವಾರ್ಷಿಕ 5,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡುವ ಸಲುವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ನೇಕಾರರ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಅನುಕೂಲವಾಗುವಂತೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ 100%. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಬೆಂಗಳೂರು. ಹಕ್ಕಿಯ ಬಳಗ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಮಕ್ಕಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಅನುಶ್ರೀ ಕುಲಕರ್ಣಿ. ಇವರಿಗೆ ಸಂಗೀತದ ಮೇಲೆ ತುಂಬಾ ಆಸಕ್ತಿ, ಹಾಗೇನೆ ಪ್ರಸ್ತುತ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಹಾಡುಗಳ ಮೂಲಕ ತಮ್ಮ ಭಾವನೆಗಳನ್ನು

0: ವ್ಯಕ್ತಪಡಿಸೋದು ಅಂದ್ರೆ ಅನುಶ್ರೀ ಅವರಿಗೆ ತುಂಬಾ ಇಷ್ಟ. ಸಂಗೀತದ ಜೊತೆಗೆ ಅವರು ಅವರ ನೆಚ್ಚಿನ ಹವ್ಯಾಸ ಛಾಯಾಗ್ರಹಣ ಕೂಡ, ಫೋಟೋಗ್ರಫಿ. ಛಾಯಾಗ್ರಹಣ ಸ್ಪರ್ಧೆಯಲ್ಲಿ ಅನೇಕ ಬಹುಮಾನಗಳನ್ನು ಕೂಡ ಅವರು ಗೆದ್ದಿದ್ದಾರೆ. ಅವರ ಸಂಗೀತ ಪ್ರೀತಿ ಮತ್ತು ಫೋಟೋಗ್ರಫಿ ಜರ್ನಿಯನ್ನ ನಮ್ಮ ಮಕ್ಕಳ ಜೊತೆ ಅವರು ಹಂಚಿಕೊಳ್ಳಕ್ಕೆ ರೆಡಿ ಇದ್ದಾರೆ. ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ಥ್ಯಾಂಕ್ ಯು. ಹಾಯ್.
0: ಸೊ ನಮ್ಮ ಮಕ್ಕಳಿಗೆ ನಿನ್ ಬಗ್ಗೆ ಸ್ವಲ್ಪ ಒಂದು ಕಿರು ಪರಿಚಯವನ್ನ ಮಾಡ್ಕೊಡ್ಬಹುದಾ?
1: PSVV ಎನ್ನುವ ಶಾಲೆಯಲ್ಲಿ ಓದುತ್ತಿದ್ದೇನೆ. ಹಾಡುವುದು ಮತ್ತು ಛಾಯಾಗ್ರಹಣ ಅಂದ್ರೆ ತುಂಬಾ ಇಷ್ಟ.
0: ನಮ್ ಕಾರ್ಯಕ್ರಮನ ಒಂದು ಬ್ಯೂಟಿಫುಲ್ ಸಾಂಗ್ ಜೊತೆ ಸ್ಟಾರ್ಟ್ ಮಾಡ್ಬೋದಾ?
1: ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆ ನೀರ ಮೇಲಿನ ಲೀಲೆ.

0: ನೈಸ್ ಅನುಶ್ರೀ. ಸೊ ಇವಾಗ ಆಕಾಶವಾಣಿಗೆ ಇಂಟರ್ವ್ಯೂಗ್ ಬಂದಿದೆಯಲ್ಲ, ಹೇಗ ಅನಿಸ್ತಾ ಇದೆ?
1: ಹೊಸ ಎಕ್ಸ್ಪೀರಿಯನ್ಸ್, ಎಕ್ಸೈಟೆಡ್, ಆಮೇಲೆ ಸ್ವಲ್ಪ ಭಯ.
0: ಭಯ ಯಾಕೆ?
1: ನಾನು ಎಲ್ಲರೂ ತಪ್ಪಾದ್ರೆ?
0: ದಟ್ಸ್ ಓಕೆ. ಸ್ಟೇಜ್ ಮೇಲೆ ಹೋಗಿ ಹಾಡುವಾಗ ಭಯ ಆಗತ್ತಾ ಅನುಶ್ರೀಗೆ?
1: ಆಗತ್ತೆ, ಕಣ್ಮುಚ್ಚಿ ಹಾಡೋದವಾಗ.
0: ಮತ್ತೆ ಇವಾಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ಯಾ, ಸೊ ಸ್ಕೂಲ್ ಅಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಇಷ್ಟ ಅನುಶ್ರೀಗೆ?
1: ಸ್ಕೂಲ್ ಅಲ್ಲಿ ಅಂತಂದ್ರೆ ಸೈನ್ಸ್ ಮತ್ತೆ SST. ಸೈನ್ಸ್ ನಲ್ಲಿ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್, ಹೊಸ ಹೊಸ ಥಿಂಗ್ಸ್ ಕಲಿತೀರ. ಆಮೇಲೆ SST ಅಂತಂದ್ರೆ ಹಿಸ್ಟ್ರಿ, ಹಿಂದೆ ಆಗಿದ್ರಲ್ಲ ಲೈಕ್ ಮಿಸ್ಟೇಕ್ಸ್, ಈಗ ಹೇಗ್ ರಿಲೇಟ್ ಮಾಡ್ಬೋದು ಆ ತರ.
0: ಓಕೆ, ನಿಮ್ಗೆ ಮ್ಯೂಸಿಕ್ ನೀನು ಎಷ್ಟು ವರ್ಷದಿಂದ ಕಲಿಯಕ್ಕೆ ಆರಂಭಿಸಿದೆ?
1: 4 ವರ್ಷದಿಂದ.
0: ಓಕೆ, ಯಾರು ಕಲಿಸ್ತಾ ಇದ್ರು ಮನೆಯಲ್ಲಿ?
1: ಮನೆಯಲ್ಲಿ ಯಾರು ಕಲಿಸ್ತಿದ್ದಿದ್ದಿಲ್ಲ. ನಮ್ಮ ಅಪ್ಪನ ಅಕ್ಕ ಅವರು ಹಾಡಿನಲ್ಲಿ ಭಜನೆಲ್ಲ ಮಾಡ್ತಿರ್ತಾರೆ. ಸೊ ಅವ್ರ ಫ್ರೆಂಡು ಪ್ರಸನ್ನಾ ಭಾರತಿ ಮ್ಯಾಮ್ ಅಂತ, ಅವ್ರ ಹಾಡ್ ಕ್ಲಾಸಸ್ ಶುರು ಮಾಡಿದ್ರು. ಅಲ್ಲಿ ನಮ್ಮ ಅತ್ತೆ ರೆಕಮೆಂಡ್ ಮಾಡಿದ್ರು. ಸೊ ನಾನು ಅಲ್ಲಿ ಬೆಳಗಾವಿನಲ್ಲಿ ಅವತ್ತಿಂದ ಜಾಯಿನ್ ಮಾಡೋಕ್ಕೆ ಶುರು ಮಾಡಿದ್ದೆ. ಸೊ ಅಲ್ಲಿಂದ ನನ್ನ ಹಾರ್ಟ್ ಜರ್ನಿ ಶುರುವಾಯ್ತು 5th grade.
0: ಓಕೆ, ಸೊ ಏನು ಕಲಿಸ್ತಾ ಇದ್ರು ಸ್ಟಾರ್ಟಿಂಗ್ ನಿಮಗೆ ಸಂಗೀತ ಕ್ಲಾಸ್ ಜಾಯಿನ್ ಆದಾಗ ಏನು ಕಲಿಸ್ತಾರೆ, ಆ್ಯಂಡ್ ಹೌ ಡು ದೇ ಪ್ರೋಗ್ರೆಸ್?
1: ಸ್ಟಾರ್ಟಿಂಗ್ ನೀವು ನಿಮ್ಮ ವಾಯ್ಸ್ ಕಂಟ್ರೋಲ್ ಮಾಡೋಕ್ಕೆ ಕಲಿಸ್ತಾರೆ. ಸೊ ಲೈಕ್ ಸರಿಗಮ ಪದ ನೀಸ ಹೀಗೆ ಆ ಸ್ವರಗಳು ಹೇಗೆ ಮೇಲೆತ್ತಬೇಕು, ಆ ಸ್ವರಗಳು ಹೇಗೆ ಟ್ವಿಸ್ಟ್ ಮಾಡಿ ನೀವು ಹಾಡ್ಬಹುದು ಅಂತ ಕಲಿಸ್ತಾರೆ. ಸರಳೆ ವರ್ಸೆ, ಆಮೇಲೆ ಜಂಟಿ ವರ್ಸೆ, ಆಮೇಲೆ ಅಲಂಕಾರ, ತಾರಸ್ಥಾಯಿ, ಮಂದ್ರಸ್ಥಾಯಿ, ಹೀಗೆ ಮುಂದೆ ಹೋಗ್ತಾರೆ.
0: ಅನುಶ್ರೀ, ನೀನು ಸಂಗೀತಾಭ್ಯಾಸ ಮಾಡಕ್ಕೆ ಶುರುವಾಗಿ ಒಂದು 5 ವರ್ಷ ಆಯ್ತಾ ಇವಾಗ?
1: ಹಾ.
0: ಓಕೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಯಾವಾಗ ಕಲಿಯಕ್ಕೆ ಆರಂಭಿಸಿದೆ?
1: ಸೇಮ್ ಟೈಮ್.
0: ಓಕೆ ಓಕೆ. ಸೊ ನಿನ್ಗೆ ಸಂಗೀತದಲ್ಲಿ ಅನೇಕ ವಿಧಗಳಿದ್ದಾವೆ. ಫೋಕ್ ಮ್ಯೂಸಿಕ್ ಇದೆ, ಲೈಟ್ ಇದೆ, ಡಿವೋಷನಲ್ ಇದೆ, ಕ್ಲಾಸಿಕಲ್ ಇದೆ. ಸೊ ನಿನ್ಗೆ ಇದರಲ್ಲಿ ಯಾವುದು ತುಂಬಾ ಪ್ರೀತಿ?
1: ಫೋಕ್ ಮತ್ತೆ ಭಾವಗೀತೆ ಮತ್ತೆ ಕ್ಲಾಸಿಕಲ್ ಅಂದ್ರೆ ತುಂಬಾ ಇಷ್ಟ. ಫೋಕ್ ನಲ್ಲಿ ವರ್ಡ್ಸ್ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಭಾವಗೀತೆ, ಈಗ ನೀರ ಮೇಲಿನ ಲೀಲೆ ನೋಡಿ, ಆ ಸಮುದ್ರದಲ್ಲಿ ಹೇಗೆ ಜೀವನ ಸಾಗಿಸ್ತಾರೆ ಅಂತ ಇದೆ. ಸೊ ಲೈಕ್ ಬೇರೆ ಬೇರೆ ಭಾವನೆಗಳು ಮತ್ತೆ ಅದು ಫೀಲಿಂಗ್ ಬೇರೆ ಕೊಡುತ್ತೆ. ಸೊ ತುಂಬಾ ಇಷ್ಟ.
0: ಓಕೆ, ಸೊ ಈಗ ನಮ್ಮ ಮಕ್ಕಳಿಗೆ ಯಾವ ಸಾಂಗ್ ಹಾಡಕ್ಕೆ ಇಷ್ಟಪಡ್ತೀಯ ನೀನು?
1: ಹಕ್ಕಿಯ ಹೆಗಲಿರಿ.

0: ಅಭ್ಯಾಸ ಮಾಡುವಾಗ ನಿಮಗೆ ಏನು ಯಾವ ಆಸ್ಪೆಕ್ಟ್ ಆಫ್ ಮ್ಯೂಸಿಕ್ ಈಸಿ ಅನ್ಸುತ್ತೆ, ಯಾವುದು ಕಷ್ಟ ಅನ್ಸುತ್ತೆ?
1: ವರ್ಡಿಂಗ್ಸ್ ತುಂಬಾ ಕಷ್ಟ ಅನ್ಸುತ್ತೆ,
0: ಲಿರಿಕ್ಸ್. ಓಕೆ,
1: ಆಮೇಲೆ ಆಲಾಪ್ ತುಂಬಾ ಈಸಿ ಅನ್ಸುತ್ತೆ. ನೀವೇನ್ ಕೇಳ್ತೀರಾ ಅದನ್ನೇ ಬಾಯಿಂದ ಹೊರಗೆ ಹಾಕೋದು ಲೈಕ್ ತುಂಬಾ ಈಸಿ ಅನ್ಸುತ್ತೆ ನನಗೆ.
0: ಮ್ಯೂಸಿಕ್ ಕಲಿಯಕ್ಕೆ ಶುರು ಮಾಡಿದ್ಮೇಲೆ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಗಂಟ್ಲು, ಹೆಲ್ತಿಯಾಗಿ ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ಏನ್ ತಯಾರಿ ಮಾಡ್ಕೋತೀಯ ನೀನು? ಸಪೋಸ್ ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀಯಲ್ಲ, ಸೊ ಅವಾಗ ಹೇಗೆ ನಿನ್ನ ಇದನ್ನ ತಯಾರಿ ವಾಯ್ಸ್ ಹೇಗೆ ಪ್ರಿಪೇರ್ ಮಾಡ್ಕೋತೀಯ?
1: ಬಿಸಿ ನೀರು ಮತ್ತು ಕಷಾಯ.
0: ಓಕೆ,
1: ನೀವು ಫ್ಯಾಟಿ ಫುಡ್ಸ್ ಮತ್ತೆ ಬೆಣ್ಣೆ, ತುಪ್ಪ, ಆಮೇಲೆ ಐಸ್ ಕ್ರೀಮ್ ತುಂಬಾ ಅವಾಯ್ಡ್ ಮಾಡಬೇಕು.
0: So it is a regular everyday exercise alva, you yes. have to be very careful with your voice.
1: Yes,
0: correct. Adanna gantlina healthy agi nodkobeku. So adra kade gamana kodtiya?
1: Illa.
0: Okay.
1: No, not always. Enadru important barthide antandre erdu var at least kadda ant maadu.
0: Neenu hechu ishta paduva raga athwa kriti enadru idre?
1: ರಾಗ ಅಂತಂದ್ರೆ ರಾಗ್ ಕಾಫಿ. ಇವ್ರ ಬಿಸ್ಮಿಲ್ಲಾ ಖಾನ್ ಅವರು ಪುಂಗಿಯಲ್ಲಿ ರಾಗ್ ಕಾಫಿ ಅಂತ ಇದನ್ ಮಾಡಿದ್ರು. ಆ ರಾಗ್ ಕಾಫಿ ಕೀಬೋರ್ಡ್ ನಲ್ಲಿ ನಾನು ತುಂಬಾ ವಾರಿಸ್ತೀನಿ, ಅದ್ ನನ್ ಫಸ್ಟ್ ಥಿಂಗ್ ಕಲ್ತಿರೋದು. ಸೊ ನಂಗೆ ಅದ್ ತುಂಬಾ ಶೇರತ್ತೆ.
0: ಓಕೆ, ಸೊ ಹಾಡ್ ಜೊತೆ ಕೀಬೋರ್ಡ್ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಓಕೆ, ಕೀಬೋರ್ಡ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು?
1: 2 ವರ್ಷ.
0: ಓಕೆ, ಸೊ ಅದ್ರಲ್ಲಿ ಏನೇನ್ ಕಲ್ತಿದ್ಯಾ ಅನುಶ್ರೀ?
1: ಅದ್ರಲ್ಲಿ ಈಗ ನಾನು ಕೆಲವು ಇಂಗ್ಲಿಷ್ ಹಾಡ್ ಕಲ್ತಿದ್ದೀನಿ, ಆಮೇಲೆ ಸ್ವಲ್ಪ ಕ್ಲಾಸಿಕಲ್ ಮ್ಯೂಸಿಕ್ ರಾಗಾಸನ್ನು ಅಲ್ಲಿ ಬಾರ್ಸಕ್ ಟ್ರೈ ಮಾಡ್ತೀನಿ.
0: ಕೀಬೋರ್ಡ್ ಅಲ್ಲಿ ಆಗತ್ತ? ಅದು ವೆಸ್ಟರ್ನ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತಾನೆ
1: ಆಗತ್ತೆ, ಬಟ್ ಹಾರ್ಮೋನಿಯಂ ತರ ಟ್ರೀಟ್ ಮಾಡ್ತೀನಿ.
0: ಓಕೆ, ಫೈನ್. ಅಕಾಡೆಮಿಕ್ಸ್ ಮತ್ತೆ ಮ್ಯೂಸಿಕ್, ಈ ಎರಡನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀಯ ಅನುಶ್ರೀ?
1: ಮೋಸ್ಟ್ ಆಫ್ ದ ವೀಕ್ ಡೇಸ್ ನಲ್ಲಿ ನಾನು ಅಕಾಡೆಮಿಕ್ಸ್ ತುಂಬಾ ಫೋಕಸ್ ಮಾಡ್ತೀನಿ, ಆಮೇಲೆ ಸ್ಯಾಟರ್ಡೇ ಸಂಡೇ ನಾನು ಮ್ಯೂಸಿಕ್ ಮಾಡ್ತೀನಿ. ಸೊ ಈಗ ವೀಕ್ ಡೇಸ್ ನಲ್ಲಿ ನಾನು 3 ತಾಸು ಕಂಟಿನ್ಯೂಸ್ ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ ಓದ್ತೀನಿ. ಆಮೇಲೆ ವೆನಸ್ಡೇ ಸ್ವಲ್ಪ ಟೈಮ್ ಇದ್ರೆ ಅರ್ಧ ತಾಸ್ 20 ಮಿನಿಟ್ಸ್ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತೀನಿ.
0: ಓಕೆ, ಸೊ ಇದೆಲ್ಲ ನಿಮಗೆ ಪರ್ಸ್ಯೂ ಮಾಡಕ್ಕೆ ನಿನ್ನ ಪೇರೆಂಟ್ಸ್ ಸಹಕಾರ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಹೌ ಆರ್ ದೇ ಸಪೋರ್ಟಿಂಗ್ ಯು?
1: ದೇ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಮೀ ದನ್ ಐ ಡೂ ಫ್ರಮ್ ಮೈ ಸೆಲ್ಫ್.
0: ದೇ ನೋ ದಿಟ್ ಪೊಟೆನ್ಷಿಯಲ್ ಇನ್ ಯು ಅಲ್ವಾ, ಎವ್ರಿ ಪೇರೆಂಟ್. ಅಂಡ್ ಅವರಿಗೆ ಏನು ಮೇ ಬಿ ಲೈಕ್ ಅವರ ಡ್ರೀಮ್ಸ್ ನ ಫುಲ್ಫಿಲ್ ಮಾಡಕ್ ಆಗಿಲ್ಲ ಅನ್ನೋದನ್ನ ನಿನ್ ಥ್ರೂ ಅವರು ಪಡಿಯಕ್ ನೋಡ್ತಾರ ಅನ್ಸತ್ತೆ. ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಆಲ್ಸೋ ಅನುಶ್ರೀ ಅಲ್ವಾ? ಹೌದು. ಸೊ ಬೇರೆ ಯಾವ ತರ ಸಪೋರ್ಟ್ ಮಾಡ್ತಾರೆ ನಿಂಗೆ? ಯೂಶುವಲಿ
1: ಮೋಟಿವೇಶನ್ ಸಪೋರ್ಟ್ ತುಂಬಾ ಮಾಡ್ತಾರೆ, ಮಹಾನ್ ವ್ಯಕ್ತಿಯರ ಬಗ್ಗೆ ತುಂಬಾ ಹೇಳ್ತಾರೆ. ಆಮೇಲೆ ನನ್ಗಂತಾರೆ ಅವನ್ ಇಷ್ಟು ಕಷ್ಟದಲ್ಲಿ ಇಷ್ಟು ಇಂಥ ಸಾಧನೆ ಮಾಡಿದ್ದಾನೆ,

0: ಸೊ ನಿನಗೆ ಇಷ್ಟೆಲ್ಲ ಇದೆ, ನೀನು ಮಾಡಬಹುದು.
1: ಓಕೆ, ಆಮೇಲೆ ನಿನಗೆ ಮ್ಯೂಸಿಕ್ ಜೊತೆ ಫೋಟೋಗ್ರಫಿ ಮೇಲೂ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತು. ಸೊ ಇದ್ರ ಮೇಲೆ ಇಂಟ್ರೆಸ್ಟ್ ಹೇಗೆ ಸ್ಟಾರ್ಟ್ ಆಯ್ತು, ಹೇಗೆ ಸ್ಟಾರ್ಟ್ ಮಾಡ್ದೆ ಆ ಜರ್ನಿನ?
0: ಕಸಿನ್ ಅಣ್ಣ ಅವನ್ ಫೋನಲ್ಲಿ ತುಂಬಾ ಚೆನ್ನಾಗಿ ಫೋಟೋ ಬರ್ಸಿದ್ದು, ಆಮೇಲೆ ನಾನು ಸೀನರೀಸ್ ಎಲ್ಲ ನೋಡ್ತಿದ್ದೆ, ಅದನ್ನ ನೋಡಿ ಇನ್ನೊಂದ್ಸಲ ನೋಡಬೇಕಂತ ಅನಿಸ್ತಿತ್ತು. ಆದ್ರೆ ನಾನು ಅವಾಗ ಫೋಟೋ ತೆಗಿತಿದ್ಲ, ಅಲ್ಲೇ ನೋಡ್ತಿದ್ದೆ, ಅಲ್ಲೇ ಎಂಜಾಯ್ ಮಾಡ್ತಿದ್ದೆ, ಅಲ್ಲೇ ಬಿಡ್ತಿದ್ದೆ. ಆಮೇಲೆ ಈಗೀಗ ನಾನು ಫೋಟೋ ತೆಗಿಯೋದಂತಂದ್ರೆ ಆ ಮೂಮೆಂಟ್ ಕ್ಯಾಪ್ಚರ್ ಮಾಡಿ ಇನ್ನೊಂದ್ಸಲ ನೋಡೋ ಥರ ರೂಢಿಯಾಗಿದೆ. ಸೊ ಅದರಿಂದ ನಾನು ಫೋಟೋಗ್ರಫಿ ಶುರು ಮಾಡಿದೆ. ಸೊ ನಾನು ಮೋಸ್ಟ್ಲಿ ಸೀನರೀಸ್ ತಗೋತೀನಿ, ಇಲ್ಲಾಂದ್ರೆ ಬಿಲ್ಡಿಂಗ್ಸ್, ಇಲ್ಲಾಂದ್ರೆ ಟ್ರೀಸ್, ಕ್ಲೌಡ್ಸ್, ಆ ಥರ.
1: ಓಕೆ ಓಕೆ, ಒಂದು ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ ನಿಮಗೆ ಪ್ರೈಸ್ ಕೂಡ ಬಂತು. ಸೊ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀಯ, ಏನಕ್ಕೆ ನಿನ್ನ ಯಾವ ಫೋಟೋಗೆ ಪ್ರೈಸ್ ಬಂತು, ಅಂಡ್ ಆ ಫೋಟೋ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀಯ?
0: ಸ್ಕೂಲಲ್ಲಿ ಈಗ 9th ಸೀನಿಯರ್ ಕ್ಯಾಟಗರಿಲಿ ಫೋಟೋಗ್ರಫಿ ಕಾಂಪಿಟೇಷನ್ ಇತ್ತು. ಆ ಫೋಟೋಗ್ರಫಿ ಕಾಂಪಿಟೇಷನಲ್ಲಿ ಆರ್ಕಿಟೆಕ್ಚರ್ ಎಂದು ಟಾಪಿಕ್ ಇತ್ತು. ಅಲ್ಲಿ ನನ್ನ ಹತ್ರ ಆರ್ಕಿಟೆಕ್ಚರ್ ಅಂತಂದರೆ ನಾನು ತುಂಬ ತೆಗ್ದಿದ್ದೆ, ಯಾಕಂದರೆ ಸೀನರಿ, ಕ್ಲೌಡ್ಸ್, ಈಗ ಸಣ್ಣ ಸಣ್ಣ ನಾರ್ಮಲ್ ಡೇ ಟು ಡೇ ಲೈಫ್ನಲ್ಲಿ ನೋಡೋದೇ ಚಂದದ್ದು, ಆ ಥರ ಫೋಟೋ ತೆಗಿತಿದ್ದೆ. ಸೊ ಯಾರಿಗೂ ಅದು
1: ಕಾನ್ಸೆಪ್ಟ್,
0: ಹಾಂ, ಇಷ್ಟು ಚಂದಿದೆ ಅಂತ ನೋಡ್ತಿದ್ರು, ಲೈಕ್ ಇದೇನು ಡೇ ಟು ಡೇ ಇದು, ಲೈಕ್ ವಾಟ್ ಇಸ್ ವಾಟ್ಸ್ ಇನ್ ದಾಟ್ ಅಂತ ತಂದು ಹೋಗಿ ಮುಂದೆ ಹೋಗ್ತಿದ್ರು ಅವ್ರು ಲೈಕ್ ಡೇನಲ್ಲಿ. ಆದರೆ ಲೈಕ್ ಅದನ್ನ ಫೋಟೋ ತೆಗಿತಿದ್ದೆ ನಾನು. ಸೊ ಆರ್ಕಿಟೆಕ್ಚರ್ ಎಂದು ಟಾಪಿಕ್ ಇತ್ತು. ಸ್ವಲ್ಪ ವರ್ಷ ಹಿಂದೆ ಹೋದಾಗ UKನಲ್ಲಿ ಬೀದಿಗಳು ತುಂಬ ಚೆನ್ನಾಗಿರ್ತಿದ್ವಿ. ಸೊ ಆ ಒಂದು ಬೀದಿಯಲ್ಲಿ ಎಲ್ಲ ಬಿಲ್ಡಿಂಗ್ಸು ಮತ್ತು ಡೋರ್ಸು, ಲೈಕ್ ಸೈನ್ಸ್ ಎಲ್ಲ ಸ್ಟ್ರೈಟ್, ಅದನ್ನ ಫೋಟೋ ತೆಗೆದಿದ್ದೆ, ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು.
1: ಅಂದರೆ ಅದರಲ್ಲಿ ಏನು ಅಷ್ಟು ಪೆಕ್ಯೂಲಿಯರ್ ಅಥವಾ ವಾಟ್ ವಾಸ್ ಸೋ ಯುನೀಕ್ ಇನ್ ದಟ್ ಫೋಟೋ?
0: ಇಟ್ ವಾಸ್ ಸ್ಟ್ರೈಟ್ ಇನ್ ದ ಗ್ರಿಡ್ಸ್, ಲೈಕ್ ಅದು ನೀವು ಸ್ಟ್ರೈಟ್ ನೋಡ್ದಂಗಿತ್ತು, ಬಟ್ ಸೈಡ್ ಸೈಡಿಗೆ ಬಿಲ್ಡಿಂಗ್ಸ್ ಇತ್ತು. ನೀವು ಬಿಲ್ಡಿಂಗ್ಸ್ ಇದೆ ಅಂತ ಗೊತ್ತೇನೆ ಆಗಲ್ಲ, ಆ ಥರ ಇತ್ತದು. ಬಟ್ ಧ್ಯಾನೊಳಗೆ ನೋಡಿದರೆ ಆ ಬಿಲ್ಡಿಂಗ್ಸ್ ಇದೆ, ಕಾರ್ ನಿಂತಿದೆ, ಅವಾಗ ಗೊತ್ತಾಗ್ತಿತ್ತು.
1: ಓಕೆ, ಸೊ ನೀನು ಫೋಟೋ ತೆಗೆಯುವಾಗ ಇದೇ ಥರ ಬರಬೇಕು ಈ ಫೋಟೋ ಅಂತ ಫೋಕಸ್ ಮಾಡಿ ತೆಗಿತೀಯ, ಅಥವಾ ನಾವೆಲ್ಲ ರ್ಯಾಂಡಮ್ ಆಗಿ ವಿ ಟೇಕ್ ಪಿಕ್ಚರ್ಸ್ ರ್ಯಾಂಡಮ್ಲಿ, ವಿ ಡೋಂಟ್ ಥಿಂಕ್ ಸೋ ಮಚ್ ಅಬೌಟ್ ಇಟ್ ಅಲ್ವಾ, ಲೈಕ್ ಕಾಮನ್ ಪೀಪಲ್. ಹೌ ಡಿಡ್ ಯು ಫೋಕಸ್ ದಟ್ ಐ ಶುಡ್ ಗೆಟ್ ದಿಸ್ ಪಿಕ್ಚರ್ ಪರ್ಫೆಕ್ಟ್ ಅಂತ?
0: ವಿಷನ್ ಇರಬೇಕು, ಲೈಕ್ ಒನ್ ಆಸ್ಥೆಟಿಕ್ ನೆನಪಲ್ಲಿ ಇರಬೇಕು. ಇಲ್ಲ ಓಕೆ, ಲೈಕ್ ನೀವು ಟ್ರೀಸ್ ಫೋಟೋ ತೆಗಿತೀರಂತಂದರೆ ಸನ್ ಡೌನ್ ಇದ್ದಾಗ, ಇಲ್ಲಾಂದರೆ ಸನ್ಸೆಟ್, ಇಲ್ಲಾಂದರೆ ಮಾರ್ನಿಂಗ್, ಇಲ್ಲಾಂದರೆ ಆ ಟಿಂಡಾಲ್ ಎಫೆಕ್ಟ್ ಬರೋ ಥರ ಆ ವಿಷನ್ ಇಟ್ಕೊಂಡು ಫೋಟೋ ತೆಗಿಬೇಕು. ಅಂದರೆ ಅಷ್ಟೇ ನೀವು ಲೈಕ್ ಯು ಕ್ಯಾನ್ ಅಚೀವ್ ವಾಟ್ ಯು ವಾಂಟ್.
1: ಓಕೆ ಓಕೆ, ಸೊ ವೆನ್ ಯು ಆರ್ ಟೇಕಿಂಗ್ ಅ ಫೋಟೋ, ನೀನು ಫೋಟೋ ತೆಗೆಯುವಾಗ ಏನೇನು ಆಸ್ಪೆಕ್ಟ್ಸ್ನ ಗಮನದಲ್ಲಿರ್ತೀಯ?
0: ಲೈಟಿಂಗ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಫೋಟೋ ಆ ಫೋನಲ್ಲಿ ಗ್ರಿಡ್ನಲ್ಲಿ ಹೆಂಗೆ ಕಾಣಿಸುತ್ತೆ, ಆಮೇಲೆ ಯಾವ್ದು ತುಂಬ ಜಾಸ್ತಿ ಕಾಣಿಸ್ತಿದೆ, ಯಾವ್ದು ಕಡಿಮೆ ಕಾಣಿಸ್ತಿದೆ, ಅದು ನೋಡಬೇಕು.
1: ಓಕೆ, ಈಗ ಅನುಶ್ರೀ, ನಮ್ಮ ಮಕ್ಕಳಿಗೆ ಇನ್ನೊಂದು ಸಾಂಗ್ ಕೇಳಬೇಕು ಅಂತ ಆಸೆ ಆದರೆ ನೀನು ಯಾವ ಸಾಂಗ್ ಹಾಡ್ತೀಯ?
0: ಬಾಬಾರೋ, ದರಾ ಬೇಂದ್ರೆ ಅವರು ಬರೆದಿದ್ದ ಬಾಬಾರೋ. ಬಾ

0: ಅನುಶ್ರೀ, ನಿನ್ನ ಭವಿಷ್ಯದ ಕನಸು ಏನು, ಮುಂದೆ ಏನಾಗಬೇಕು ಅಂತ ಆಸೆ ಪಟ್ಟಿದ್ಯಾ?
1: ಕರಿಯರ್ ನಲ್ಲಿ ಗೊತ್ತಿಲ್ಲ, ಬಟ್ ಆಸ್ ಅ ಪರ್ಸನ್, ಒಬ್ಬ ಒಳ್ಳೆಯ ಪರ್ಸನ್, ಚಲೋ ಕಥನ ಮತ್ತು ಕೀರ್ತನೆಯನ್ನು ರಚಿಸುವ ಪರ್ಸನ್, ಆಮೇಲೆ ಲೈಕ್ ಎಲ್ಲರಿಗೂ ಗೊತ್ತಿರುವಂತ ಪರ್ಸನ್
0: ಆಗ್ಬೇಕು ಅಂತ. ಓಕೆ, ವೃತ್ತಿಯಾಗಿ ಛಾಯಾಗ್ರಹಣವನ್ನ ತಗೋಬೇಕು ಅಂತ ಅನ್ಕೊಂಡಿದ್ಯಾ ಅಥವಾ ಮ್ಯೂಸಿಕ್ ಅನ್ನ ತಗೋಬೇಕು ಅನ್ಕೊಂಡಿದ್ಯಾ?
1: ಮ್ಯೂಸಿಕ್.
0: ಓಕೆ,
1: ಯಾಕಂದ್ರೆ ಟ್ಯಾಲೆಂಟ್ ಇದೆ ಅಂಡ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್.
0: ಎಸ್. ಓಕೆ, ಸೊ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನುಶ್ರೀ ಅವರಿಗೆ ಧನ್ಯವಾದಗಳು. ನಿನ್ನ ಮುಂದಿನ ಎಲ್ಲ ಫ್ಯೂಚರ್ ಎಂಡೀವರ್ಸ್ ವಿ ವಿಶ್ ಯು ಆಲ್ ದಿ ಬೆಸ್ಟ್ ಅನುಶ್ರೀ. ಆ್ಯಂಡ್ ಸೊ ಯು ಸೆಡ್ ದ್ಯಾಟ್ ಏನು ಪರ್ಸಿವರೆನ್ಸ್, ಡೆಡಿಕೇಶನ್ ಇದ್ದರೆ ಡೆಫಿನೆಟ್ಲಿ ಯು ವಿಲ್ ಸಕ್ಸೀಡ್ ಅಲ್ವಾ? ಆ್ಯಂಡ್ ಯು ಡೆಫಿನೆಟ್ಲಿ ಹ್ಯಾವ್ ಟ್ಯಾಲೆಂಟ್, ಛಾಯಾಗ್ರಹಣ ಗೊತ್ತು ನಿಮಗೆ, ಮ್ಯೂಸಿಕ್ ಗೊತ್ತು, ಆ್ಯಂಡ್ ಅಕಾಡೆಮಿಕ್ಸಲ್ಲಿ ಯು ಆರ್ ಗುಡ್ ಎಟ್ ಅಲ್ವಾ? ಸೊ ಆಲ್ ದಿ ಬೆಸ್ಟ್ ಅನುಶ್ರೀ.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು.

ಇದುವರೆಗೆ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಬಾಲಪ್ರತಿಭೆ ಸಂಗೀತ ಕಲಾವಿದೆ ಅನುಶ್ರೀ ಕುಲಕರ್ಣಿ ಅವರ ಪರಿಚಯವನ್ನ ಕೇಳಿದಿರಿ. ಸಂದರ್ಶಿಸಿದವರು ಆಶಾ. ಇಲ್ಲಿಗೆ ನಮ್ಮ ಇಂದಿನ ಹಕ್ಕಿಯ ಬಳಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಬೆಂಗಳೂರು. ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ನಮ್ಮ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಶ್ರೇಯಾ ಘೋಷಾಲ್ ಹಾಗೂ ಜುಪಿನ್ ನೌಟಿಯಾಲ್ ಅವರ ದನಿಯಲ್ಲಿ ಮಾ ಚಿತ್ರದ ಗೀತೆ, ಮನೋಜ್ ಮುಂತಾಶಿರವರ ಸಾಹಿತ್ಯಕ್ಕೆ ರಾಕಿ ಶಿವ್ ಅವರ ಸ್ವರ ಸಂಯೋಜನೆ ಇದೆ.

ಹರಿಹರನ್ ಅವರ ದನಿಯಲ್ಲಿ ದ ಡಿಪ್ಲೊಮಾಟ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮನೋಜ್ ಮುಂತಾಶಿರವರ ಸಾಹಿತ್ಯಕ್ಕೆ ಎ ಆರ್ ರೆಹಮಾನ್ ಹಾಗೂ ಮನನ್ ಭಾರದ್ವಾಜ್ ಅವರ ಸಂಗೀತವಿತ್ತು.

ಕೈಸರುಲ್ ಜಾಫ್ರಿ ಹಾಗೂ ಸಂದೀಪ್ ಶ್ರೀವಾಸ್ತವ ಅವರ ರಚನೆಗೆ ಪ್ರೀತಮ್ ಅವರ ಸಂಗೀತವಿರುವ ಮೆಟ್ರೋ ಇಂದಿನೋ ಚಿತ್ರದ ಗೀತೆಯನ್ನ ಕೇಳಿದ್ರಿ ಅರ್ಜಿತ್ ಸಿಂಗ್ ಅವರ ದನಿಯಲ್ಲಿ.

ಬಾಬಿ ರಿಷಿಕೇರ್ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಾವೇರಿ ಅವರ ದನಿಯಲ್ಲಿ ಪ್ರಸೂನ್ ಜೋಶಿ ಅವರ ರಚನೆಗೆ ಕಾವೇರಿ ಅವರ ಸಂಗೀತವಿತ್ತು.

ಗಿರೀಶ್ ನಾಕೋಡ್ ಅವರ ಸಾಹಿತ್ಯಕ್ಕೆ ಮಣಿ ಶರ್ಮಾ ಅವರ ಸಂಗೀತವಿರುವ ಕಣ್ಣಪ್ಪ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಶಾನ್, ಪ್ರತೀಕ್ಷಾ ಕಾಳೆ ಹಾಗೂ ಸಾಹಿತಿ ಚಾಗಂಟಿ ಅವರ ದನಿಯಲ್ಲಿ.

ಜಾನಿಯವರ ಸಾಹಿತ್ಯ ಮತ್ತು ಸಂಗೀತವಿದ್ದ ಸನ್ ಆಫ್ ಸರ್ದಾರ್ 2 ಚಿತ್ರದ ಗೀತೆಯನ್ನ ಕೇಳಿದ್ರಿ ವಿಶಾಲ್ ಮಿಶ್ರಾ ಅವರ ದನಿಯಲ್ಲಿ.

ಇನ್ನೀಗ ಕೇಳಿ ವಿಶಾಲ್ ಮಿಶ್ರಾ ಹಾಗೂ ಅಸೀಸ್ ಕೌರ್ ಅವರ ದನಿಯಲ್ಲಿ ಫತೇ ಚಿತ್ರದ ಗೀತೆ. ಶಬೀರ್ ಅಹಮದ್ ಹಾಗೂ ಅಜಯ್ ಪಾಲ್ ಶರ್ಮಾ ಅವರ ರಚನೆಗೆ ಶಬೀರ್ ಅಹಮದ್ ಅವರ ಸಂಗೀತವಿದೆ.

ಸಜೀವ್ ಸಾರ್ಥಿ ಅವರ ಸಾಹಿತ್ಯಕ್ಕೆ ಯುವನ್ ಶಂಕರ್ ರಾಜ ಅವರ ಸಂಗೀತವಿರುವ ಆಘಾತಿಯ ಚಿತ್ರದ ಗೀತೆ ಹಾಡಿದ್ದಾರೆ ಶರತ್ ಸಂತೋಷ್.

ಶ್ವೇತಾ ಬೋತ್ರಾ ಅವರ ಸಾಹಿತ್ಯಕ್ಕೆ ಪ್ರತೀಕ್ ವಾಲಿಯಾ ಅವರ ಸಂಗೀತವಿರುವ ತುಮ್ಕೋ ಮೇರಿ ಕಸಂ ಚಿತ್ರದ ಗೀತೆ ಹಾಡಿದ್ದಾರೆ ನೀತಿ ಮೋಹನ್ ಹಾಗೂ ಅಬ್ದುಲ್ ಶೇಖ್.

ಇನ್ನೀಗ ಕೇಳಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಉದಿತ್ ನಾರಾಯಣ್ ಹಾಗೂ ಜಾವೇದ್ ಅಲಿ ಅವರ ದನಿಯಲ್ಲಿ ಪಿಂಟೋ ಕಿ ಪಪ್ಪಿ ಚಿತ್ರದ ಗೀತೆ, ರಾಮನ್ ರಘುವಂಶಿ ಅವರ ಸಾಹಿತ್ಯಕ್ಕೆ ಶಫತ್ ಅಲಿ ಅವರ ಸಂಗೀತವಿದೆ.

कुछ ऐसा तुम रखते हो जिगर तो इश्क करो खुद को।

ಇನ್ನೀಗ ಕೇಳಿ ದಿವ್ಯಾ ಕುಮಾರ್ ಅವರ ದನಿಯಲ್ಲಿ ಚಿಡಿಯ ಚಿತ್ರದ ಗೀತೆ. ಮೆಹರನ್ ಅಮ್ರೋಚಿ ಅಮ್ರೋಹಿ ಅವರ ಸಾಹಿತ್ಯಕ್ಕೆ ಶೈಲೇಂದ್ರ ಬ್ರಾವೆ ಅವರ ಸಂಗೀತವಿದೆ.

ಕೇಸರಿ ಚಿತ್ರಕ್ಕಾಗಿ ಅರ್ಜಿತ್ ಸಿಂಗ್ ಹಾಗೂ ಆಸೀಸ್ ಕೌರ್ ಅವರು ಹಾಡಿರುವ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಾಹಿತ್ಯ ಮತ್ತು ಸಂಗೀತ ತನಿಷ್ಕ್ ಬಾಗ್ಚಿ ಅವರಿಂದ.

ಇದುವರೆಗೆ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಸಮಯ 3:55 ಇನ್ನು ಮುಂದೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹೂಗ್ಲಿಯ ತಾರಕೇಶ್ವರ್ನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

101.8 ಮೆಗಾಹರ್ಟ್ಸ್ ಕಂಪನಗಳಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸರಿಯಾಗಿ 5 ಗಂಟೆ. ಇನ್ನು ಮುಂದೆ ಕೇಳಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಏ ಎಸ್ಸಲ್ಲ ಹೇಳಿ ನಿನಗ, ಓದಾ ಕುತ್ತಾಗ ಒಂಚೂರು ಬಾಗ್ಲ ಮುಂದ್ ಮಾಡ್ಕೋವ, ಬಾಗ್ಲ ಮುಂದ್ ಮಾಡ್ಕೊಂಡು ಓದಾ ಕೂಡು. ಹುಳಾ ಪಳಾ ಬರ್ತಿರ್ತಾವ, ಎಷ್ಟ್ ಹೇಳಿದ್ರು ಅಷ್ಟೇ ನೋಡ್ ನಿನಗ.
2: ಅಲ್ಲ, ನಾ ಒಬ್ಬಕೇ ಇದೀನಿ ಏನ್ ಮನ್ಯಾಗ, ನಾ ಬಾಗ್ಲ ಮುಚ್ಚಿ ಬಂದ್ರು ಮತ್ತ ತೆಗೆದು ಬರ್ತಾರ, ಅವ್ರು ಬರೋರು ಹಾಕಿ ಬರ್ಬೇಕು. ಬೇಡ, ನನ್ನ ಹೆಸರ್ಲೇನೆ ಓದಿರ್ತಿ ಬರೀ.
1: ಏನ್ ಹೇಳಿ ಹೇಳಿ ಹೇಳಿ ಸಾಕಾಗ ಹೋಗಿದ್ ನೋಡ್ ನಾನು.
2: ಅಲ್ಲ, ಹಂತ ಪರಿ ಏನಾಗೈತಿ, ಅಟ್ಟ ಪರಿ ಒದ್ರಾಕತಿ, ಏನಾರ ಆಗೈತಿ ಹೇಳ.
1: ಏ ಅಲ್ಲ, ನಿನ್ಗೆ ಎಸ್ಸಲ್ಲ ಹೇಳಿನಲ್ಲ, ಹಗಲೆಲ್ಲ ಹಂಗ ತೆಗೆದು ತೆಗೆದು ಇಡಬೇಡ ಅಂತ ಹೇಳಿ. ಮೊನ್ನೆ ಹೆಂಗೆ ತೆಗೆದಿಟ್ಟು ಹೋದಿ, ಎರಡ್ ತರ ಹುಳ ಬಂದು ಒಳಗ್ ಬಾಗಲ್ದಾಗ. ಒಂದು ಇಷ್ಟು ಗುಂಡಂದಿತ್ತು, ಇನ್ನೊಂದು ಉದ್ದಂದಿತ್ತು. ಬರೇ ನಾ ಇದೇ ಮಾಡ್ಕೋತ ಹೋಗ್ಲೇನ?
2: ಗೊತ್ತಾಯ್ತಾಳ, ಆ ಶಂಕದ ಹುಳ ಅನ್ನಕ್ ಪರ್ಲಾಗಿತ್ತು ನಿನಗ. ಏನಾಯ್ತು, ಬಂದ್ರ ಶಂಕದ ಹುಳ ತರ, ಬಸವಣ್ಣ ಹುಳ ತರ.

0: ಮತ್ತೆ ಮಳೆಗಾಲಕ್ಕ
1: ಇವ್ವ ನಂಗಂತೂ ಕಸ ಹುಡುಗಿ ಹುಡುಗಿ ಎತ್ತಿ ಒಗ್ದು ಒಗ್ದು ಒಗ್ದು ಸಾಕಾಗ್ಯದ ನೋಡ, ನಿನಗ್ ಗೊತ್ತಾಗುದಿಲ್ಲ. ಆಮೇಲೆ ಮೊನ್ನೆ ಬಟ್ಟೆ ಹಾಕಿನಿ, ನಿನಗೆ ಎಷ್ಟ್ ಹೇಳಿ, ನಿನ್ಗೆ ಹೇಳಿದ್ರೆ
0: ಸುಮ್ಮಿರು ನೀನ್. ಬರೀ ಯಾವಾಗ ನೋಡ್ದ ಹಿಂಗ ನಿನ್ ಬರೀ ಹೊಡ್ಕೊತ್ ಮಾಡ್ಕೊತ ಏನಾಯ್ತು ಮತ್ತೆ ಯಾವ್ದು ಬತ್ತ.
1: ಅಲ್ಲ ಮೊನ್ನೆ ಬಟ್ಟೆ ಹಾಕಿನಿ ಝಾಡಿಸ್ಕೊಂಡು ತಗೋಮ ಅಂತ ಹೇಳಿನಿ, ಆ ಬಟ್ಟಿ ಮೇಲೂ ಎರಡು ಹುಳ ಬಂದವ ನನಗ.
0: ಹೌದು, ಅದು ಯಾವ್ದಿತ್ತ ಹುಳ?
1: ಅದೇ ಶಂಕದ ಹುಳಾನೆ, ಶಂಕ ಬಿಟ್ಟು ಬೆಳಕ್ ಮುದ್ದು ಬರ್ತದಲ್ಲ.
0: ಹೌದು, ಕೆಲವು ಕಡೆ ಸುಮ್ರು ಹುಳ ಆತಾರ, ಶಂಕದ ಹುಳ ಆತಾರ, ಮತ್ತ ಗೆದ್ದಲ್ ಹುಳ ಆತಾರ. ಅದಕ್ಕ
1: ಈ ಹುಳಗಳ ಕಾಲಕ್ ಸಾಕಾಗ್ಯದ. ಜೂನ್ ಬಂತು ಅಂದ್ರ ಸಾಕ, ಒಂದಿಲ್ಲ ಒಂಥರದ ಹುಳ. ಸಂಜೆ ಗುಣ ಸೊಳ್ಳಿಗಳ ಕಾರ್ಟ, ಅವಕ್ಕೆಲ್ಲ ಹೊರಗ್ ಓಡಿಸಿ ಎಲ್ಲ ಮಾಡೋ ತನಕ ಸಾಕಾಗ್ ಹೋಗ್ತದ. ಮಳಿ ಶುರು ಆಯ್ತು ಅನ್ನೋದಕ್ಕ ಕಂಠೀರ್ವಿ ಆಗ್ತಾವು. ಕಂಠೀರ್ವಿ ಜೊತೆಗೆ ಎಲ್ಲ ಮಣ್ಣನು ಮೇಲೆ ಬರ್ತದ. ನಾ ಹಿಂಗೆಲ್ಲ ತೆಗೆದು ಉಡಿಗೆ ಬಂದಿರ್ತೀನಿ, ಮತ್ತು ಮುಂಜಾನೆ ಅದಕ್ಕೆ ಇಷ್ಟು ಡಿಬ್ರಿ ಬಂದು ಬಿದ್ದಿರ್ತದ.
0: ಬರೇ ನಿಂದೆ ಹೇಳ್ಕೊತ ಹೋದಿ, ಮೊನ್ನೆ ಎರಡು ದಿನ ಹೋಗಿದ್ದಿಲ್ಲ ಗೆಳತಿ ಮದಿವೆ ಅಂತ ಹೇಳಿ ಕಿಶಿಂದ. ಅವಾಗ ಆ ಕೋಲಿಯಾಗ ಅಪ್ಪ ಜಾಳಗಿ ಬಿಡಿಸ್ಯಾನ, ಜಾಳಗಿ ಬಿಟ್ಟು ಹೋಗಿ ತಂಗಿ. ಅವಾಗ ಎಲ್ಲಿ ಬಂದುವ ಹುಳ, ಆ ಮಚ್ಚರ್ ಅಲ್ಲಿವೆ ಬಂದಿದ್ ನಿನ್ ಬೆಡ್ರೂಮ್ ನ್ಯಾಗಿನ.
1: ಹೌದಾ,
0: ಮತ್ತ ನೀ ಮಾಡಿದ ಅಟ್ಟ ಹೇಳ್ತಿಲ್ಲ ಅಕ್ಕ, ನಾ ಮಾಡಿದ್ ಲೆಕ್ಕ ಗೊತ್ತೈತಿ ನಿನಗ.
1: ಮತ್ ಹೆಂಗ್ ಮಾಡಿದ್ವ, ಎರಡನೇ ಹೆಂಗ್ ಸಂಭಾಳಿಸಿದ್ವ
0: ನೋಡ. ಮೊನ್ನೆ ಅವ ಹೇಳಾಕತಿದ್ಲು ಅರ್ಬಿ ತಕೊಂಬ ಅಂತ ಹೇಳಿ, ಜಾಡಿಸಿ ಅಲ್ಲೇ ಚೆನ್ನಾಗಿ ನೀಟಾಗಿ ಮುಡ್ಸ್ಕೊಂಡ್ ಬಂದಿನ. ಒಂದು ಹುಳ ಬಂದಿಲ್ಲ, ನೀ ಹೇಳ್ದಿಲ್ಲ ಆ ಇರಿ ಬರ್ದು ಕೆಂಪಿರಿ ಬಂದು ಕಟ್ಟಿರಿ ಬಂದು ಅಂತ ಹೇಳಿ. ಮೊನ್ನೆ ಏನಾಗಿತ್ತು ಗೊತ್ತೀನಿ ಶಿಲ್ಪು, ನಮ್ ಗೆಳಿತದ ಅಲ್ಲ, ಆ ಹಿಂದಿನ ಏರಿಯಾದಾಗ ಮನಿ ಕಟ್ಟ್ಯಾರ. ಆ ಮನಿ ಕಟ್ಟ್ಯಾರ ಅನ್ನೋದು ಅಟ್ಟೆವ ಒಂದ್ ವರ್ಷ ಆಗಿಲ್ಲ, ಎಲ್ಲ ಪರಿಷೆ ಒಳಗ್ ಹೋಗ್ಯಾವ. ಪರಿಷೆ ಒಳಗ್ ಹೋಗ್ಯಾವ. ಏನೇ ವಾ, ಅವ್ರೇನ್ ಪಾಯ ಸರಿ ಹಾಕಿಲ್ಲ ಅನ್ಬೇಕು, ಏನ್ ಜಾಗ ಎಂತದೈತಿ ಅನ್ಬೇಕು ಗೊತ್ತಾಗಿಲ್ಲ. ಅಟ್ಟೆ ಎಲ್ಲ ಓಟು ಕಟ್ಟಿ ಇರಿವಿ ಕಂಟಿ ಇರಿ ಬೇತಾರಲ್ಲ, ಓಸು ಮ್ಯಾಗ ಮನ್ಯಾಗೆ ಸಂಜೆ ಮುಂದೆ ಹೊತ್ತು ಮುಣಿಗೆ.
1: ಈಗ ಈ ಜೂನ್ ಬಂತು ಅಂದ್ರೆ ಸಾಕು ನೋಡು, ವಿಚಿತ್ರ ವಿಚಿತ್ರ ಹುಳುಗಳು ಬರ್ತಾವ. ಮೊನ್ನೆ ಒಂದು ಮಳೆ ಆಯ್ತಾ, ಈ ವಾರದಾಗಂತೂ ಫುಲ್ ಒಂದಿನ ಬಿಟ್ಟು ಒಂದಿನ, ಒಂದಿನ ಬಿಟ್ಟು ಒಂದಿನ ಮಳೆ ಬಂದಾಗ ಆ ಪಕ್ಕದ ಹುಳ ಅಂತಾರ ನೋಡಿ, ಏನಂತ ನನ್ನ ಬಾಯಿಗೆ ಬರವಲ್ತವ.
0: ಹೌದಾ, ಪಕ್ಕದ ಹುಳಾನೇ ಅವು ರಾತ್ರಿ ಲೈಟಿಗೆ ಬರ್ತಾವ.
1: ಪಕ್ಕದ ಹುಳ ಎಲ್ಲ ಹಾರ ಹಾರ ಕಿಡಿಕೆಗಿಂದ ಜಾಳಿಗೆ ಹೊಡಿಸಿದ್ರು, ಅದ್ರಾಗಿಂದ ಪಕ್ಕ ಎಲ್ಲ ಮುರ್ಕೊಂಡು ಆ ನಡುವಿನ ಹುಳ ಅಷ್ಟೇ ಒಳಗ್ ಬಂದ ಅಡಿಗೆ ಮನೆಯಾಗ ಬಂದವ ನೋಡುವ. ನನಗಂತೂ ಸಾಕಾಗೋಗ್ಯದ ನೋಡುವ.
0: ಅದು ಏನಿರ್ತದ ಗೊತ್ತೇನ, ಗಾಳಿ ಇದ್ರೆ ಬರುದಿಲ್ಲ. ಒಂದ್ ಈಟ ಸಂಜೆ ಆಗ ನನ್ನ ಲೈಟ್ ಹತ್ತವಲ್ಲ, ಹೊರಗಿನ ರೋಡಿನ ಲೈಟ್ ಮನೆ ಅಪ್ಪ ಲೈಟ್ ಆರ್ಸನಾಗ್ತಿದಲ್ಲ, ಅವಾಗ ನೋಡವು ಅವ್ ಪಕ್ಕದ ಹುಳ ಲೈಟಿಗೆ ಬರ್ತಾವ. ಸ್ವಲ್ಪ ಗಾಳಿ ಬೀಸ್ತಿಲ್ಲ ಕಡಿಮೆ ಆತಾವ.
1: ಖರೇನೇರ ಹಂಗಂದ ಕೂಡ್ಲೇನೆ ಲೈಟ್ ಆರಿಸ್ದೆ ಎಲ್ಲ ಹೋಗ್ಬಿಟ್ಟು ಲೈಟ್ ಆರ್ಸನ. ಲೈಟ್ ಹಚ್ಚಿದ್ರೆ ಮತ್ ಬರ್ತಾವ ಲೈಟ್, ಲೈಟ್ ಆರಿಸಿದ್ರೆ ಎಲ್ಲ ಓಡ್ ಹೊಂಟಾವ.
0: ಮೊದ್ಲ ಹೆಂಗ್ ಮಾಡ್ಬೇಕು ಗೊತ್ತೇನೆ ಶಿಲ್ಪು, ಮೊದ್ಲ ಮನ್ಯಾಗ ಲೈಟ್ ಆರ್ಸ್ಬೇಕ, ಅವು ಎಲ್ಲಿ ರೋಡಿ ಲೈಟ್ ಇರ್ತಾವ ಅಲ್ಲಿ ಹೋಗ್ತಾವ. ಆಮೇಲೆ ಏನ್ ಮಾಡುದು, ನಮ್ಮ ಲೈಟ್ ಹಚ್ಚಿ ಬಾಗ್ಲ ಪಟ್ನೆ ಹಾಕ್ಬೇಕು. ನೀ ಏನು ಮಾಡಿಲ್ಲೇನ ಬರೇ ಬೈದ್ರಾಗೆ ಇದೀ.
1: ಅಲ್ಲ ನೀ ಸಣ್ಣಕ್ಕಾಗಿ ಏನ್ ಮತ್ ನನಗೆ ಜೋರ್ ಮಾಡ್ತೇನ. ಆಯ್ತು ತಡಿ, ಅಪ್ಪ ಬಂದ್ಮೇಲೆ ಮತ್ ನಿಂದ ಹೇಳ್ತೀನಿ ಎರಡು ದಿನ ಏನೇನ್ ಮಾಡಿ ಅಂತೆಲ್ಲ. ಬರೇ ಹುಳುಗಳಿಗೆ ಒಳಗ್ ಕರ್ಕೊಂಡು ಕೂತಿಯವ.
0: ಹಂಗಲ್ಲ ಶಿಲ್ಪು ಅಕ್ಕ, ಇನ್ನೊಂದ್ ಕೇಳಿ ಹೇಳ್ತೀನಿ ಇಲ್ಲಿ. ನೀ ಆ ಉದ್ದುದನು ಆ ಹುಳ ಅಂದಿಲ್ಲ, ಅವು ಎರಿ ಹುಳ ಹಾಕಾವು.
1: ಹೌದಾ, ಅಂದಂಗ ಅಪ್ಪನ ಜೋಡಿ ಮೊನ್ನೆ ಆ ಕುಂಡಳಿ ಒಳಗ ಏನ್ ಮಾಡಾಕತ್ತಿದ್ರ ಇಬ್ರು ಕೂಡಿ?
0: ಹಾ, ನಿಮ್ ಅಡಿಗೆ ಮ್ಯಾಗ ಓದ್ಕೋತ ಕುಂತಿದ್ದಿಲ್ಲ,
1: ನಿಮ್ದ ಇಬ್ರದೇ ನಡೆದಿತ್ವ, ಏನ್ ಮಾಡಾಕ್ತಿದ್ರಿ ಅಂತದು?
0: ಅವಾಗ ಅಪ್ಪ ಏನ್ ಮಾಡಾತಿದ್ದ, ಆ ಮಳಿಗೆ ಹುಳ ಬಿದ್ದಿರ್ತಾವ ಅಂತ ಏರಿ ಹುಳಗಳು ಹಿಂಗ ಉಟ್ಟುದ್ ಕೆಂಪು ನಿರ್ತಾವಲ್ಲ, ಅವೇನ ಕುಂಡಾಳಿಯಾಗ ತಳಗ ಹಾಕಿದ್ವಿ ಅಂದ್ರ, ಹೂವಿನ ಗಿಡದ ಬಡ್ಡಿಗೆ ಹಾಕಿದ್ವಿ ಅಂದ್ರ ಅವೇನ ಮಣ್ಣ ಸ್ವಚ್ಛ ಮಾಡ್ತಾವಂತ.
1: ಹೌದಾ, ಈಗ ಗೊತ್ತಾತಿಲ್ಲ. ಅದಕ್ಕೆ ಹೇಳೋದೊಂಚೂರು ಅಪ್ಪಾಗ ಕೈ ಕೈಯಾಗ ಒಂದ್ ಸ್ವಲ್ಪ ಕೆಲಸ ಮಾಡುವ, ಕೆಳಗ ಯಾವ ಹಳೆ ಎಲೆಗಳದ ಅವಕ್ಕೆಲ್ಲ ತೆಗೆದೊಂಚೂರು ಸ್ವಚ್ಛ ಮಾಡಂತ ನಿನ್ ಮಗ ಮಗ ಬೈಕೋತಿರ್ತೀನಿ.
0: ಅದನ್ನೇ ಹೇಳಾತೀನಿ ನಾನು, ನೀ ಹೇಳಾಕತ್ತಿದ್ದ ಹೇಳಾಕತ್ತೀನಿ ಕೇಳಿಲಿ ಶಿಲ್ಪು ಅಕ್ಕ. ನೀ ಅಂದಿಲ್ಲ ಎಲ್ಲ ಹುಳಾನು ಕೆಟ್ಟಿರುದಿಲ್ಲ, ಕೆಲವು ಹುಳ ಏನಾಗೈತಿ ಮನುಷ್ಯಾಗೂ ಉಪಯೋಗ ಅದಾವ, ಗಿಡಗಳಿಗೆ ಉಪಯೋಗ ಅದಾವ. ಅದಕ್ಕ ಎರಿ ಹುಳ ರೈತನ ಮಿತ್ರ ಹತ್ರನು ಕರ್ದಾರ ತಪ್ಪ ಹೇಳಾಕತ್ತಿದ್ದ.
1: ಹೌದೌದೌದೌದು, ಖರೆ ಹೇಳಾರ, ಖರೆ ಹೇಳಾರ.
0: ಅದಕ್ಕ ಅವೆಲ್ಲ ಬಡ್ಡಿಗೆ ಹಾಕಿಸಿಂದ ಬಡ್ಡಿ ಎಲ್ಲ ಕುರುಪಿಲೆ ಸಡ್ಲ ಮಾಡಾಕ್ತಿದ್ದ. ಅದಕ್ಕೆ ಅಪ್ಪನ ಜೋಡಿ ಕೂಡಿ ನಾನು ಒಂದಿಟ್ಟು ನೀರು ತಂದು ಕೊಡುದು, ಅದು ಎಂಥದ ಗೊಬ್ಬರ ತಂದಿದಂತ ಹೆಂಡಿ ಗೊಬ್ಬರ, ಅದಕ್ಕ ಅದು ತಗೊಂಡ್ ಬಾ ಅಂತ ಹೇಳಿದ, ಅಲ್ಲೇ ಹಾಕೊಂತ ಕುಂತಿದ್ನಿ ನಾನು.
1: ಬರೋಬ್ರ ಹೇಳಾರ ನೋಡೋರು. ಇನ್ನೊಂದ್ ಹೇಳ್ತೀನಿ ತಿಳ್ಕೋ ತಂಗಿ,
0: ಹೇಳು.
1: ಅಲ್ಲಿ ಎರಡು ಕುಂಡಾಳ ಇಟ್ಟಿನಿ, ಅವಕ್ಕೆಲ್ಲ ಗೆರಿ ಹಾಕಿ ಮಣ್ಣು ಹಾಕಿ ಎಲ್ಲ ಇಟ್ಟಿನಿ. ಒಂದಕ್ಕ ಮೆಂತೆ ಕಾಳು ಹಾಕು, ಇನ್ನೊಂದಕ್ಕ ಕೊತ್ತಂಬರಿ ಬೀಜ ಅದಾವ, ಅವನು ಹಾಕು. ನನಗೊಂದ್ ಸ್ವಲ್ಪ ಕೆಲಸ ಅದ, ಹೋಗ್ ಬರ್ತೀನಿ. ಈಗ ತಿಳಿತಿಲ್ಲ, ಬಾಗ್ಲ ಮುಚ್ಕೊ ಒಂಚೂರ.
0: ಆಯ್ತಕ್ಕ, ಮತ್ತ ಇನ್ನೊಂದು ನಿಂದ್ ರೊಕ್ಕ ಇಲ್ಲಿ ಹೇಳ್ತೀನಿ. ಅವ ಹೇಳಾಕತ್ತಿದ್ಳು ಅಲ್ಲೇನ ಮ್ಯಾಳಿಗೆ ಮ್ಯಾಗ ಚೀಲದಾಗ ಬೇವಿನ ಎಲ್ಲಿ ತುಂಬಿಟ್ಟಾಳ ಅಂತ, ಅದನ್ನ ಹೊತ್ ಮುಣಿಗಿ ಒಂದಿಷ್ಟು ಸುಟ್ಟು ಪುಟ್ಟು ಮಾಡಿದ್ವಿ ಅಂದ್ರ ಆ ಮಚ್ಚರ್ ಹೋತಾವತ್ ನೋಡು.
1: ಮತ್ತ ಕೆಲಸ ನೀ ಮಾಡು, ನನಗ್ ಅವ್ವ ನಿನಗೆ ಹೇಳಾಳ ಅಂದ್ರೆ ನನ್ ಮೇಲೆ ಹಾಕತ್ತ
0: ನೋಡ. ನೀ ದಿನ ದಿನ ನಾನ ಮಾಡ್ತೀನಿ, ಮನ್ಯಾಗಿರ್ತೀನಿ, ಓದುದು ಓದುದು ಅಂತ ಹೇಳಿ ನೀ ಇವತ್ ನೀ ಹಾಕ್ ನೋಡುವ ಸಂಜೆಗೆ ಹೇಳ್ತೀನಿ.
1: ನೀ ಹೋದ್ರೆ ಓದ್ತಿಯಲ್ಲಿ, ಬರೇ ಆಟ ಆಡ್ತೀನಂದೆ, ಟಿವಿ ನೋಡ್ತೀನಂದೆ, ಮೊಬೈಲ್ ಹಿಡ್ಕೊಂಡು ಕೂತ್ತೆ. ಹೇಳ್ತೀನಿ ಅಪ್ಪ ಬರ್ಲಿ, ಈಕಿಗೆ ಏನ್ ಅಭ್ಯಾಸ ಮಾಡಲ್ಲ ಹೇಳ್ರಿ, ಅಭ್ಯಾಸ ಮಾಡಿಸ್ರಿ, ಇಲ್ಲ ಅಂದ್ರೆ ಆಕಿಗಿಂತ ಸಣ್ಣ ಸಣ್ಣ ಸಣ್ಣ ಕೆಲಸ ಕೊಡ್ರಿ ನಿಮ್ ಕೈಯಾಗಂತ ಬರೋಬರ್ ಮಾಡ್ಯಾರ ಅವ್ರು.
0: ಅದನ್ನೇ ನಾ ನಿನ್ನೆ ಕುಳು ಸುಟ್ಟು ಅದು ಪುಟು ಮಾಡಿದ್ಯಾ, ನಿನ್ನೆ ಕಡಿಮೆ ಇದ್ದಿಲ್ಲ ಹುಳ ಕಡ್ದಿಲ್ಲ.
1: ಹೌದು, ನೀನೇ ಮಾಡಿ ನಾ ಕೆಲ್ಸ
0: ಅವ್ವ ಹೇಳಿದ್ದು ಮಾಡಿನಿ. ಇವತ್ತು ನೋಡಿ ಹೇಳ್ಯಾಳ ಅಕ್ಕನ ಕೈ ಒಯ್ದು ಕೊಡು ನೀವು ಸುಡ್ತಿಂದ, ಇವತ್ತು ನಿನ್ನ ಕೆಲಸ ನಾ ಏನು ಮಾಡೈಕಲ್ ನೋಡ ಹೇಳಿ ನೀಗೆ
1: ಮಾಡ.

0: ಮಾಡ ಶಾಣಕಿ ಶಾಣಕಿ, ಇವತ್ತೊಂದು ದಿವಸ ಮಾಡಿ, ನಾಳೆ ಪರೀಕ್ಷೆ ಅದ ನಂದು.
1: ಯಾಕ ದಿನ ನಾನೇ ಮಾಡ್ಬೇಕೇನ? ನಾ ಮಾಡಂಗಿಲ್ಲ ನೋಡು, ಹೇಳ್ತೇನೆ ನಿನ್ ಕೆಲ್ಸ ನೀ ಮಾಡು, ನನ್ ಕೆಲ್ಸ ನಾ ಮಾಡ್ತೀನಿ. ನಳ ಬಂದೈತಿ, ನೀರ್ ತುಂಬಬೇಕು.
0: ಆಯ್ತು ಬಿಡವಾ, ಬಾಳ ಹರಡ್ಬೇಡ. ಏನ್ ಭಾರಿ ಒಂಚೂರು ರಂಭಿಸಿದ್ರು ಕೇಳಂಗಿಲ್ಲ ಮಾತು. ಆಯ್ತು ಬಿಡು, ನೋಡ್ಕೋತೀನಿ. ಅವ್ವ ನಂಗೆ ಹೇಳಲ್ಲ, ಮಾಡ್ತೀನಿ ಬಿಡು. ನಾನೇ ಬಾಗಲ ಮಾತ್ರ ಹಾಕೋನ, ಇಲ್ಲೇ ಒಂಚೂರು ಹೋಗಿ ಹೂವ ತಗೊಂಡ್ಬರ್ತೀನಿ ನಾನು. ಹತ್ತು ಮುಣಗೇದ ದೀಪಾದು ಹಚ್ಚ, ಹಂಗೆ ಹುಳ ಬರ್ತಾವ ಬಾಗಲ ಹಾಕೊಂಡ್ಬಿಡು. ಏನ ಮರಿಬೇಡ ನೋಡ.
1: ಮಾಡ್ತೀನಿ ನಾಳೆ ಎಲ್ಲ, ನನಗೆ ಹೇಳು ಹೊಂಟಿ ಕೆಲ್ಸ. ಇದೀಗ ಕೇಳಿ ನೀತಿಕತೆ.

ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ನೀತಿ ಕಥೆಗೆ ಸ್ವಾಗತ, ಸುಸ್ವಾಗತ. ಒಂದು ಮರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ತಾ ಇತ್ತು. ಹೀಗಿರುವಾಗ ಒಂದಿನ ಬಿರುಗಾಳಿ, ಗುಡುಗು, ಮಿಂಚಿನಿಂದ ಕೂಡಿದ ಭಾರಿ ಜೋರಾದ ಮಳೆ ಸುರಿಯಲಾರಂಭಿಸಿತು. ಹಕ್ಕಿ ತನ್ನ ಗೂಡಿನಿಂದ ಇಣುಕಿ ಹೊರ ನೋಡುವಾಗ ಅದೇ ಮರದ ಮೇಲೆ ಕೋತಿಗಳು ಮಳೆಯಲ್ಲಿ ನೆನೆದು ಚಳಿಯಿಂದ ಚಡಪಡಿಸ್ತಾ ಇದ್ವು. ಅಷ್ಟರಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ನಿಂತೋಯ್ತು. ಪಕ್ಷಿಗೆ ಅಯ್ಯೋ ಪಾಪ ಅನ್ನಿಸಿ ಕೋತಿಗಳಿಗೆ, ನನ್ನ ಗೂಡು ಚಿಕ್ಕದು, ಇಲ್ಲವಾದ್ರೆ ನಿಮ್ಮನ್ನ ಇಲ್ಲಿ ಒಳಗೆ ಕರೆದು ಕೂರಿಸ್ತಿದ್ದೆ. ಇನ್ನೊಂದು ಮಳೆ ಬರುವಷ್ಟರಲ್ಲಿ ನೀವು ಕೂಡ ಒಂದು ಗೂಡನ್ನ ಕಟ್ಕೊಳ್ಳಿ, ಆಗ ಬಿಸಿಲು ಚಳಿಯಿಂದ ತಪ್ಪಿಸ್ಕೊಳ್ಬಹುದು ಅಂತ ಹೇಳ್ತು. ಕೋತಿಗಳಿಗೆ ಈ ಪಕ್ಷಿಯ ಬುದ್ಧಿ ಮಾತು ಹಿಡಿಸ್ಲಿಲ್ಲ. ಚೋಟುದ್ದದ ಪಕ್ಷಿ ನೀನು, ನಮ್ಗೆ ಬುದ್ಧಿ ಹೇಳ್ತೀಯಾ, ತಾಳು ಮಾಡ್ತೀವಿ ಅಂತ ಕೋತಿಗಳೆಲ್ಲ ಬಂದು ಪಕ್ಷಿಯ ಗೂಡನ್ನ ಕೆಡಿಸಿ ಚೆಲ್ಲಾಪಿಲ್ಲಿ ಮಾಡಿಬಿಟ್ವು. ಹಾರಲು ಬಾರದ ಗೂಡಿನಲ್ಲಿದ್ದ ಪಕ್ಷಿಯ ಪುಟ್ಟ ಪುಟ್ಟ ಮರಿಗಳು ನೆಲಕ್ಕುರುಳಿದವು. ಹೀಗೆ ಪಕ್ಷಿಯ ಗೂಡು, ಮರಿಗಳು ಎಲ್ಲವೂ ಬೀದಿ ಪಾಲಾದವು. ಇದರಿಂದ ತಿಳಿದು ಬರೋ ನೀತಿ ಅಂದ್ರೆ, ನಾವು ಕೂಡ ಬದುಕಿನಲ್ಲಿ ಮೂರ್ಖರ ಸಹವಾಸ ಮಾಡೋದಾಗ್ಲಿ, ಮೂರ್ಖರಿಗೆ ಬುದ್ಧಿ ಹೇಳೋದಾಗ್ಲಿ ಮಾಡಿದ್ರೆ, ಆ ಮೂರ್ಖರು ತಮ್ಮ ಮೂರ್ಖತನದಿಂದ ನಮ್ಗೆ ಕೆಡುಕನ್ನುಂಟು ಮಾಡ್ತಾರೆ. ಅದಕ್ಕೆ ತಿಳಿದವ್ರು ಹೇಳ್ತಾರೆ, ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಂತ. ಸಾರ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಹೇಳ್ತಾರೆ. ಹಾಗೇನೆ ದುರ್ಜನರ ಸಂಘ ನಮ್ಗೆ ಕೆಡುಕನ್ನ ಉಂಟು ಮಾಡ್ತದೆ ಅಂತ. ಶ್ರೋತೃಗಳೇ, ಕೇಳಿದ್ರಲ್ಲ ಇವತ್ತಿನ ನೀತಿ ಕಥೆಯನ್ನ. ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.

0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀದೇವಿ ಭಂಡಾರ್ಕರ್, ಭಾರತಿ ಸುಣಗಾರ್,
1: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
2: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಇದುವರೆಗೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಕೈಲಾಸ್ ಖೇರ್ ಅವರ ಧ್ವನಿಯಲ್ಲಿ ಬಜರಂಗಿ ಚಿತ್ರದ ಗೀತೆ, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ, ಸಾಹಿತ್ಯ ಕೆ ಕಲ್ಯಾಣ್ ಅವರದು.

ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 5:30. ಇನ್ನು ಮುಂದೆ ಕೇಳಿ ಜ್ಞಾನವಾಣಿ ರಸಪ್ರಶ್ನೆ ನೇರ ಪೋಣಿನ ಕಾರ್ಯಕ್ರಮ. ನಡೆಸಿಕೊಡ್ತಾರೆ ಮಾಂತೇಶ್ ಕೋತೀನ್.

ಕೇಳಿದ್ರೆ ಈಗ ಕಾರ್ಯಕ್ರಮದ ನಿಯಮಗಳು. ಕಾರ್ಯಕ್ರಮದ ಮೊದಲ ನಿಯಮ, ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ಇದು ನಿಯಮ 1. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ 2ನೇ ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 3, ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ನಿಯಮ 4, ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬರದೇ ಇದ್ದರೆ ಆ ಪ್ರಶ್ನೆಗೆ ಉತ್ತರ ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ನಿಯಮ 5, 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ

ಹೇಳಲಾಗುವುದು. ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ ಎರಡು ಬಾರಿ ಮಾತ್ರ ಕರೆ ಮಾಡಬೇಕು, ಅನ್ಯ ಮಾರ್ಗದ ಉತ್ತರಗಳಿಗೆ ಅವಕಾಶ ಇಲ್ಲ. ಇನ್ನು ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ನಾವು ಕೇಳೋ ಪ್ರಶ್ನೆಗೆ ನೀವು ಉತ್ತರ ನೀಡಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 0835227030 ಅಥವಾ 0835227030 ಈ ಸಂಖ್ಯೆಗೆ ಫೋನ್ ಮಾಡಿರಿ. ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿರಿ.

0: ಹಲೋ.
1: ಹಲೋ ಸರ್, ನಮಸ್ತೆ.
0: ನಮಸ್ತೆ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ. ಯಾರು ಎಲ್ಲಿಂದ ರೀ?
1: ನಾವು ದತ್ತಾತ್ರೇಯ, ಕಲಬುರಗಿಯಿಂದ.
0: ಕಲಬುರಗಿಯಿಂದ ದತ್ತಾತ್ರೇಯ ಅವರು.
1: ಹೌದು.
0: ದತ್ತಾತ್ರೇಯ ಅವರಿಗೆ ಮೊದಲ ಪ್ರಶ್ನೆ, ಗಮನ ಕೊಟ್ಟು ಕೇಳ್ರಿ. ಅಮಾನಿಕರಿಗೆ ಇತ್ತೀಚೆಗೆ ಯಾರ ಹೆಸರನ್ನು ನಾಮಕರಣ ಮಾಡಲು ನಿರ್ಧರಿಸಲಾಗಿದೆ? ಅಮಾನಿಕರಿಗೆ ಇತ್ತೀಚೆಗೆ ಯಾರ ಹೆಸರನ್ನು ನಾಮಕರಣ ಮಾಡಲು ನಿರ್ಧರಿಸಲಾಗಿದೆ? ಹೌದ್ರಿ, ಇದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆ ಆಗ್ಯದ. ಉತ್ತರದ ನಿರೀಕ್ಷೆ ಮಾಡ್ಬೋದಾ ದತ್ತಾತ್ರೇಯ? ನಾವು ಹಲೋ
1: ಸರ್
0: ಹೇಳ್ತೀರಿ ಉತ್ತರ? ಹೌದು ಹೌದು ಹೌದು, ಯಾರ ಹೆಸರು ನಾಮಕರಣ ಮಾಡ್ಯಾರ ಅನ್ನೋದು ಬೇಕಾಗ್ಯದ. ಹೇಳಬಹುದಾ? ಗೊತ್ತಿಲ್ಲ ಅಂತಂದ್ರೆ ಮತ್ತೆ ಮುಂದಿನ ಪ್ರಶ್ನೆಗೆ ಹೇಳಿ. ಇಲ್ಲ, ಇತ್ತೀಚೆಗೆ ಹೆಸರು ನೀಡಲಾಗಿದೆ, ಯಾರ್ದು ಅಂತ ಹೇಳಬೇಕು. ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ದತ್ತಾತ್ರೇಯ. ಧನ್ಯವಾದ ಕರೆ ಮಾಡೋದಕ್ಕೆ. ಕೇಳುಗರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಬನ್ನಿ, ಕಾರ್ಯಕ್ರಮದಲ್ಲಿ ಈಗ ಒಂದು ಗೀತೆಯನ್ನು ಕೇಳೋಣ.
2: ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಬರಿಪೋಲಿ ಕನಸ. ಮಾಮೂಲಿ ಕೋತಿಯ ತಾರುಣ್ಯ ಗೀತೆಯಲ್ಲಿ ಉತ್ತರ ಕಮ್ಮಿ, ಪ್ರಶ್ನೆಯೇ ಜಾಸ್ತಿ. ದಾರೀಲಿ ಕೈಕಟ್ಟಿ ನಿಂತಿರಲೆ, ಹೃದಯಾನ ಸಂಪೂರ್ಣ ಬಿಚ್ಚಿಡಲೆ, ಮುಂಗುರುಳ ಸ್ಪ್ರಿಂಗಲ್ಲಿ ಜೋತಾಡಲೆ, ಕಣ್ಣ ರೆಪ್ಪೆಯ ಮೇಲೆ ಮಲಗಿರಲೆ, ಆಸೆಗಳ ನೆಣಿಸಿ ಕೈಬೆರಳು ಸವೆದಿದೆ, ಎಲ್ಲ ಹೇಳಿದರೂ ಇನ್ನೇನೋ ಉಳಿದಿದೆ. ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಬರಿಪೋಲಿ ಕನಸ. ಎಲ್ಲಿಯೂ ಹೋಗದ ನಿಂತ ಬಸ್ಸಲ್ಲಿ ಸೀಟೊಂದ ಹಿಡಿದವನು ನಾನು, ಇಳಿ ಸಂಜೆ ಇಲ್ಲಿ ನಾನು ನನ್ನ ನಂಬರಿಗೇನೆ ಮಾಡುವೆನು ಫೋನು. ಈ ನಡುವೆ ಹೀಗೆ ಎಲ್ಲಿಯೋ ನೋಡುವೆನು, ಎಲ್ಲಿಗೋ ಹೋಗುವೆನು, ಏನನ್ನೋ ಕಾಯುವೆನು. ನೀ ಸಿಕ್ಕರೂನು ಸಿಗದಿದ್ದರೂನು ಎದೆ ತುಂಬ ಹಾಡುವೆನು. ಹೇಳಿ.
0: ಹಲೋ.
1: ಹಲೋ,
0: ನಮಸ್ತೆ. ವಿಜಯಪುರದಿಂದ ರೋಹನ್ ಅವರು. ರೋಹನ್, ಪ್ರಶ್ನೆ ಕೇಳಿಸ್ಕೊಂಡಿರಿ. ಅಮಾನಿಕರಿಗೆ ಇತ್ತೀಚೆಗೆ ಯಾರ ಹೆಸರನ್ನು ನಾಮಕರಣ ಮಾಡಲಾಗಿದೆ ಅನ್ನೋದು ಪ್ರಶ್ನೆ. ಹಲೋ
1: ಸರ್, ಮಾಸ್ಟರ್ ಹಿರಣ್ಣಯ್ಯ.
0: ಮಾಸ್ಟರ್ ಹಿರಣ್ಣಯ್ಯ ಅಂತೀರಿ?
1: ಹೌದು ಸರ್.
0: ಮಾಸ್ಟರ್ ಹಿರಣ್ಣಯ್ಯ, ತಪ್ಪಾದ ಉತ್ತರ ರೋಹನ್. ಮುಂದಿನ ಪ್ರಶ್ನೆಗೆ ತಾವು ಪ್ರಯತ್ನ ಮಾಡಬಹುದು. ಧನ್ಯವಾದ ಕರೆ ಮಾಡೋದಕ್ಕೆ.

0: ಹಲೋ
1: ಹಲೋ,
0: ಹಲೋ, ನಮಸ್ಕಾರ. ಯಾರು, ಎಲ್ಲಿಂದ ರೀ?
1: ಪ್ರಕಾಶ್ ಅಂತ, ಬಿಜಾಪುರದಿಂದ ಸರ್.
0: ಪ್ರಕಾಶ್ ಅವರು ವಿಜಯಪುರದಿಂದ.
1: ಹೌದು ಸರ್.
0: ಪ್ರಕಾಶ್, ಪ್ರಶ್ನೆ ಕೇಳಿಸ್ಕೊಂಡಿರಿ.
1: ಇರಲಿ ಸರ್. ನಾ ಸರ್,
0: ಅಮಾನಿಕೆರೆಗೆ ಇತ್ತೀಚೆಗೆ ಯಾರ ಹೆಸರನ್ನು ನಾಮಕರಣ ಮಾಡಲು ನಿರ್ಧರಿಸಲಾಗಿದೆ ಅನ್ನೋ ಪ್ರಶ್ನೆ.
1: ಅಮ್ಮಣಿಕೆರೆ
0: ಹೌದ್ರಿ? ಓಕೆ, ಮುಂದಿನ ಪ್ರಶ್ನೆಗೆ ಪ್ರಯತ್ನ ನಿಮ್ದಿರಲಿ ಅಂತ ಹೇಳ್ತಾ ಧನ್ಯವಾದ ರೀ ಕರೆ ಮಾಡೋದಕ್ಕೆ. ಕೇಳುಗ್ರೆ, ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ನಾವು ಕೇಳೋ ಪ್ರಶ್ನೆಗೆ ಉತ್ತರ ನಿಮಗೂ ಗೊತ್ತಿತ್ತು ಅಂತಂದರೆ ನೀವು ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಫೋನ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 08352270340 ಅಥವಾ 08352270350. ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 08352270340 ಅಥವಾ 2703550 ಈ ಸಂಖ್ಯೆಗೆ ಫೋನ್ ಮಾಡಿರಿ. ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಹಲೋ ಹಲೋ
2: ಹಲೋ ರೀ.
0: ಹಲೋ, ನಮಸ್ತೆ. ಯಾರು, ಎಲ್ಲಿಂದ ರೀ?
2: ನಾವು ಬಿರಾದಾರ.
0: ಹೆಸರು ಹೇಳ್ರಿ.
2: ಈರನಗೌಡ ಬಿರಾದಾರ.
0: ಈರನಗೌಡ ಬಿರಾದಾರ್ ಅವರು. ಬಿರಾದಾರ್ ಅವರು, ಪ್ರಶ್ನೆ ಕೇಳಿಸ್ಕೊಂಡಿರಿ.
2: ಹಾಂ, ಹೇಳಿ ಸರ್.
0: ಅಮಾನಿಕರಿಗೆ ಇತ್ತೀಚೆಗೆ ಯಾರ ಹೆಸರನ್ನು ನಾಮಕರಣ ಮಾಡಲು ನಿರ್ಧರಿಸಲಾಗಿದೆ ಅನ್ನೋದು ಪ್ರಶ್ನೆ.
2: ಅದು
0: ಹೇಳ್ರಿ.
2: ಅದು ಭಾಗೀರಥಿ.
0: ಭಾಗೀರಥಿ ಭಾಗೀರಥಿ ಅಂತ್ರಿ?
2: ಹಾಂ, ಭಾಗೀರಥಿ.
0: ಇಲ್ರಿ, ಭಾಗೀರಥಿ ಅಲ್ಲ. ಮತ್ತು ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡ್ಬೋದು. ನೋಡು, ಐದನೇ ಕೇಳುಗ್ರು ಯಾರಾದರೂ ಉತ್ತರ ಕೊಡ್ತಾರಾ ಅಂತ ಕೇಳೂನು. ಧನ್ಯವಾದ, ಕೇಳ್ತಾ ಇರಿ ಉತ್ತರ ಸದ್ಯದಲ್ಲಿ ಹೇಳ್ತೀನಿ.
2: ಓಕೆ,
0: ಧನ್ಯವಾದ ಕರೆ ಮಾಡೋದಕ್ಕೆ. ಕೇಳುಗ್ರೆ, ಮೊದಲ ಪ್ರಶ್ನೆ ಸಾಗ್ತಾ ಇದೆ. ಅಮಾನಿಕರಿಗೆ ಇತ್ತೀಚೆಗೆ ಯಾರ ಹೆಸರನ್ನು ನಾಮಕರಣ ಮಾಡಲು ನಿರ್ಧರಿಸಲಾಗಿದೆ ಅಂತ. ಐದನೇ ಕೇಳುಗರು ಈಗ ಲೈನಲ್ಲಿದ್ದಾರೆ, ಯಾರು ಉತ್ತರ ಹೇಳ್ತಾರಂತ ನೋಡೋಣ, ಬನ್ನಿ. ಹಲೋ ಹಲೋ, ನಮಸ್ತೆ.
3: ಹಲೋ, ನಮಸ್ಕಾರ ರೀ.
0: ಯಾರು, ಎಲ್ಲಿಂದ ರೀ?
3: ನಾವು ಸಿಂಧಿಯಿಂದ ಶ್ರೀಶೈಲ್ ದಸ್ಮ ಅಂತ ಮಾತಾಡೋದು.
0: ಸಿಂಧಿಗಿಂದ ಶ್ರೀಶೈಲ್ ದಸ್ಮ ಅವರು.
3: ಹೌದು.
0: ಈ ಪ್ರಶ್ನೆಗೆ ಐದನೇ ಕೇಳುಗರು ಶ್ರೀಶೈಲ್ ಅವರು, ಅಮ್ಮನಿಕೆರೆಗೆ ಇತ್ತೀಚೆಗೆ ಯಾರ ಹೆಸರನ್ನು ನಾಮಕರಣ ಮಾಡಲು ನಿರ್ಧರಿಸಲಾಗಿದೆ ಅನ್ನೋದು ಪ್ರಶ್ನೆ. ಸಾಲು ಮರದ ತಿಮ್ಮಕ್ಕ ಅಂತೀರಿ? ಸಾಲು ಮರದ ತಿಮ್ಮಕ್ಕ ತಪ್ಪಾದ ಉತ್ತರ ರೀ ಶ್ರೀಶೈಲ್. ಧನ್ಯವಾದ ಕರೆ ಮಾಡೋದಕ್ಕೆ. ಉತ್ತರ ಹೇಳ್ತೀನಿ, ನಿರೀಕ್ಷೆ ಮಾಡ್ತೀರಿ. ಕೆಳಗರೆ, ಪ್ರಶ್ನೆ ಏನ ಕೇಳಿದೆ? ಅಮಾನಿಕರಿಗೆ ಇತ್ತೀಚೆಗೆ ಯಾರ ಹೆಸರನ್ನು ನಾಮಕರಣ ಮಾಡಲು ನಿರ್ಧರಿಸಲಾಗಿದೆ ಅಂತ. ಇದಕ್ಕೆ ಸರಿಯಾದ ಉತ್ತರ KS ನರಸಿಂಹಸ್ವಾಮಿ. ಗಮನಿಸಿ, ಅಮಾನಿಕೆರೆಗೆ ಇತ್ತೀಚೆಗೆ KS ನರಸಿಂಹಸ್ವಾಮಿ ಅವರ ಹೆಸರನ್ನು ನಾಮಕರಣ ಮಾಡಲು ನಿರ್ಧರಿಸಲಾಗಿದೆ.

0: हेलो हेलो, नमस्ते.
1: ಹಲೋ, ನಮಸ್ತೆ.
0: ನಮಸ್ಕಾರ, ಯಾರು ಇಲ್ಲಿಂದ ರೀ?
1: ಪ್ರಮೀಳಾ ಸರ್, ಕೊಪ್ಪಳದಿಂದ.
0: ಕೊಪ್ಪಳದಿಂದ ಪ್ರಮೀಳಾ ಅವರು. ಮೊದಲ ಪ್ರಶ್ನೆ ಪ್ರಮೀಳಾ ಅವರಿಗೆ, ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಪ್ರಚಲಿತವಾಗಿ? ಹಲೋ,
1: ಹಲೋ,
0: ಹೇಳ್ತೀರಿ ಉತ್ತರ? ಗೊತ್ತಾಗೋಲ್ತಂತೀರಿ. ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ. ಕೇಳುಗ್ರೆ, 101.8 MHz ಕಂಪನಾಂಕಗಳ ಮೇಲೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತದೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿರಿ, ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಹಲೋ ಹಲೋ, ನಮಸ್ತೆ. ಹಲೋ
2: ಹಲೋ,
0: ಆಕಾಶವಾಣಿ ವಿಜಯಪುರ ಕೇಂದ್ರ. ನಮಸ್ತೆ.
2: ಹಲೋ
0: ಹಲೋ
2: ಹಲೋ ರೀ,
0: ಕೇಳಿಸ್ತಾ ಇದ್ದೀರಾ? ಮಾತಾಡೋದು
2: ಹಾಂ,
0: ಎಲ್ಲಿಂದ ಮಾತಾಡ್ಲಿಕ್ಕತ್ತೀರಿ?
2: ವಿಜಯಪುರದಿಂದ.
0: ವಿಜಯಪುರದಿಂದ? ಹಲೋ
2: ಹಲೋ, ವಿಜಯಪುರದಿಂದ ದೇವಪ್ಪ ಅಂತ.
0: ವಿಜಯಪುರದಿಂದ ದೇವಪ್ಪ ಅವರು. ದೇವಪ್ಪ ಅವರೇ, ಪ್ರಶ್ನೆ ಕೇಳಿಸ್ಕೊಂಡಿರಿ.
2: ಹಾಂ, ಕೇಳಿಸ್ಕೊಂಡಿನಿ.
0: ಉತ್ತರ ಹೇಳ್ತೀರಿ ಹಂಗಂದ್ರೆ?
2: ಡಾಕ್ಟರ್ ನಾಗಲಕ್ಷ್ಮಿ ಅಲ್ರಿ.
0: ಡಾಕ್ಟರ್ ನಾಗಲಕ್ಷ್ಮಿ ಅಂತೀರಿ? ನಾಗಲಕ್ಷ್ಮಿ ತಪ್ಪಾದ ಉತ್ತರ ರೀ. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡ್ಬೋದು ತಾವು.
2: ಓಕೆ,
0: ಧನ್ಯವಾದ ಕರೆ ಮಾಡೋದಕ್ಕೆ.
2: ನಮಸ್ಕಾರ.
0: ಹಲೋ, ನಮಸ್ತೆ.
3: ನಮಸ್ಕಾರ.
0: ನಮಸ್ಕಾರ, ಯಾರು ಎಲ್ಲಿಂದ ರೀ?
3: ಶಿವರಾಜ್ ಅಂತ.
0: ಹಲೋ,
3: ಶಿವರಾಜ್ ಅಂತ ಸರ್.
0: ಶಿವರಾಜ್ ಎಲ್ಲಿಂದ ಮಾತಾಡ್ಲಿಕ್ಕತ್ತೀರಿ?
3: ಸಿಂದಗಿಯಿಂದ ಸರ್.
0: ಶಿಂದಗಿಯಿಂದ?
3: ಹಾಂ ಸರ್.
0: ಪ್ರಶ್ನೆ ಕೇಳಿಸ್ಕೊಂಡಿರಿ ಶಿವರಾಜ್.
3: ಇಲ್ಲ ಸರ್. ನಾ ಸರ್,
0: ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅನ್ನೋದು ಪ್ರಶ್ನೆ.
3: ಪ್ರಸ್ತುತ ಸರ್?
0: ಹೌದು, ಪ್ರಸ್ತುತವಾಗಿ ಪ್ರಚಲಿತವಾಗಿ.
3: ರಾಜ್ಯದ ಕಾನೂನು ಆಯೋಗ.
0: ಹೌದು ಹೌದ್ರಿ, ಹೌದ್ರಿ. ಹೇಳಬಹುದಾ? ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದ್ರಿ. ಕೇಳಿಸ್ತದೆ ಶಿವರಾಜ್? ಓಕೆ, ಸಮಯ ಜಾಸ್ತಿ ಆಗಿದೆ, ಹಿಂಗಾಗಿ ನಾವು. ಹಲೋ, ಕೇಳುಗ್ರೆ, ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ಆ ಪ್ರಶ್ನೆ ಕೂಡ ಸಾಕ್ತದೆ. ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅಂತ ನಿಮಗೇನಾದರೂ ಉತ್ತರ ಗೊತ್ತಿತ್ತಂದ್ರೆ ಫೋನ್ ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನು ನೀಡಿ.

0: ಹಲೋ ಹಲೋ
1: ನಮಸ್ತೆ
0: ನಮಸ್ತೆ, ಯಾರು ಇಲ್ಲಿಂದ ರೀ?
1: ಸರ್, ಸುರೇಶ್ ಮಾತಾಡೋದು, ಕೊಪ್ಪಳ ಜಿಲ್ಲೆ ಆಳವಂಡಿ.
0: ಕೊಪ್ಪಳ ಜಿಲ್ಲೆ ಆಳವಂಡಿಯಿಂದ ಸುರೇಶ್ ಅವರು. ಸುರೇಶ್ ಅವರ ಪ್ರಶ್ನೆ ಹಿಂಗದ,
1: ಹೇಳಿ ಸರ್.
0: ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅನ್ನೋದು?
1: ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರು
0: ಹೌದು ರೀ
1: ಸರ್, ಅಶೋಕ್ ಬಿ ಇಂಚಿಗೇರಿ ಅಂತ ಬರ್ತಾನೆ ಸರ್, ಮೊನ್ನೆ ಮಾಡಿದ್ರು ನಿವೃತ್ತ ನ್ಯಾಯಮೂರ್ತಿಗಳು.
0: ನಿವೃತ್ತ ನ್ಯಾಯಮೂರ್ತಿ ಅವರು ಅಶೋಕ್ ಬಿ ಹಿಂಚಿಗೇರಿ ಅವರು ಪ್ರಸ್ತುತವಾಗಿದ್ದಾರೆ. ಓಕೆ, ಸರಿಯಾದ ಉತ್ತರ ಮೊದಲ ಪ್ರಶ್ನೆಗೆ. ಎರಡನೇ ಪ್ರಶ್ನೆ ರೀ, ನೀಲ್ ದರ್ಪಣ್ ನಾಟಕ ಇದು ಯಾವ ದಂಗೆಗೆ ಸಂಬಂಧಿಸಿದ?
1: ಹಂಗೆ ಸರ್,
0: ಹೌದು ರೀ, ನೀಲ್ ದರ್ಪಣ್ ನಾಟಕ ಯಾವ ದಂಗೆಗೆ ಸಂಬಂಧಿಸಿದೆ?
1: ಸರ್, ಇದು 1857ರ ಮಹಾದಂಗೆನ ಸರ್?
0: ಇಲ್ಲ, ಪ್ರಸ್ತುತವಾಗಿ ಒಂದು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಹೆಸರಿಂದ ಕರೀತಾರೆ ರೀ,
1: ಹ್ಞೂ ಸರ್,
0: ಅದನ್ನು ಹೇಳಬೇಕು. ಸಾಕಷ್ಟು ದಂಗೆಗಳದಾವ, ಅದಕ್ಕೆ ನೀಲ್ ದರ್ಪಣಕ್ಕೆ ವಿಶೇಷವಾಗಿ ಕರೀತಾರೆ.
1: ಅಲಗಲಿಯ ದಂಗೆ ಅಂತ ಬರ್ತದೆ.
0: ಹಲಗಲಿಯ ದಂಗೆ ತಪ್ಪಾದ ಉತ್ತರ ಸುರೇಶ್. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡ್ಬೋದು ರೀ ತಾವು. ಹಲೋ
2: ಹಲೋ ಸರ್,
0: ನಮಸ್ತೆ, ಯಾರು ಇಲ್ಲಿಂದ ರೀ? ದತ್ತಾತ್ರೇಯ ಅವರು. ನೀಲ್ ದರ್ಪಣ್ ನಾಟಕ ಯಾವ ದಂಗೆಗೆ ಸಂಬಂಧಿಸಿದೆ? ನೀಲ್ ದರ್ಪಣ್ ನಾಟಕ ಯಾವ ದಂಗೆಗೆ ಸಂಬಂಧಿಸಿದೆ? ಹಲೋ,
2: ನೀಲ ದರ್ಪಣ ನಾಟಕ
0: ಹೌದ್ರಿ. ಹೇಳಬಹುದಾ ಉತ್ತರನ?
2: ದೀನಬಂಧು ಮಿತ್ರ
0: ಯಾವುದ್ರಿ?
2: ದೀನಬಂಧು ಮಿತ್ರ ಬಂಗಾಳ ಭಾಷೆಯಲ್ಲಿ.
0: ದೀನಬಂಧು ಮಿತ್ರ ಅಲ್ರಿ, ವಿಶೇಷವಾಗಿ ಒಂದು ಹೆಸರಿಂದ ಕರಿತೀವಿ ನಾವು ಅದನ್ನ.
2: ದಿ ಇಂಡಿಗೋ ಮಿರರ್ ಅಂತ ಇಲ್ಲಿವೆ.
0: ಹೇಳಿ ಹೇಳಿ.
2: ದಿ ಇಂಡಿಗೋ ಮಿರರ್.
0: ಎಸ್, ಖಂಡಿತವಾಗಿ ಇಂಡಿಗೋ ದಂಗೆ ಅಂತ ಕರಿತೀವಿ. ಇಂಡಿಗೋ ದಂಗೆ ಇದು ನೀಲಿ ಬೆಳಕಾಗಿ ನಡೆದಂತ ಒಂದು ಹೋರಾಟ ಇದು. ಎಸ್, ಖಂಡಿತ ಖಂಡಿತ. ಎರಡನೇ ಪ್ರಶ್ನೆ ರೀ, ಆಹಾರ ಬೆಲೆ ಸೂಚ್ಯಂಕವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ?
2: ಆಹಾರ ಬೆಲೆ ಸೂಚ್ಯಂಕ
0: ಹೌದ್ರಿ, ಪ್ರತಿ ವರ್ಷ ವಿಶ್ವಸಂಸ್ಥೆ. ಹಲೋ, ಹೇಳಿ.
2: ಎಸ್ ಡಿ ಐ ಸರ್,
0: ಪರ್ಟಿಕ್ಯುಲರ್ ಹೆಸರು ಹೇಳ್ಬೇಕು ರೀ. ಎಸ್ ಡಿ ಐ ಅಂತಂದ್ರೆ ಮೀನಿಂಗ್ ಏನು ರೀ?
2: ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್.
0: ಹ್ಯೂಮನ್ ಡೆವಲಪ್ಮೆಂಟ್
2: ಇಂಡೆಕ್ಸ್
0: ಅಲ್ರಿ ಅಲ್ರಿ ಅಲ್ರಿ.
2: ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಸರ್.
0: ಪ್ರಶ್ನೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಆಹಾರ ಬೆಲೆ ಸೂಚ್ಯಂಕವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅಂತ ಪ್ರಶ್ನೆ ಇದೆ.
2: ಆಹಾರ ಬೆಲೆ ಸರ್,
0: ಹೌದ್ರಿ, ಆರೋಗ್ಯ ಅಲ್ಲ ನಾನು ಕೇಳ್ತಾ ಇರೋದು.
2: UNDP ಸರ್.
0: ನಮ್ಮ ಶಾರ್ಟ್ ಫಾರ್ಮ್ ಬೇಡ್ರಿ, ಉತ್ತರ ಹೇಳಬೇಕು.
2: UNDP.
0: ಹಾಂ ಹೇಳ್ರಿ, UNDP ಸ್ಟ್ಯಾಂಡ್ಸ್ ಫಾರ್. ದತ್ತಾತ್ರೇಯ, ಜಾಸ್ತಿ ಸಮಯ ತಗೊಳ್ಳಂಗಿಲ್ಲ, ಕಾರ್ಯಕ್ರಮದ ನಿಯಮದ ಪ್ರಕಾರ.
2: ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸರ್.
0: ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್.
2: ಪ್ರೋಗ್ರಾಮ್
0: ತಪ್ಪಾದ ಉತ್ತರ ರೀ. ಕಾರ್ಯಕ್ರಮ ಕೇಳ್ತೀರಿ, ಉತ್ತರ ಹೇಳ್ತೀನಿ ನಾನು, ಅಥವಾ ಇನ್ಯಾರು ಹೇಳ್ತಾರೆ ಕೇಳೋಣಂತ. ಹಲೋ ಹಲೋ
3: ಹಲೋ,
0: ನಮಸ್ತೆ, ಯಾರು ಇಲ್ಲಿಂದ ರೀ? ಸಿಂಧಿಗಿಂದ ಶ್ರೀಶೈಲ್ ದಸ್ಮ ಅವ್ರದ್ದು ಎರಡನೇ ಕರೆ.
3: ಹೌದ್ರಿ.
0: ಆಹಾರ ಬೆಲೆ ಸೂಚ್ಯಂಕವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ಪ್ರತಿ ವರ್ಷ ಇದನ್ನ ಬಿಡುಗಡೆ ಮಾಡ್ತದ ವಿಶ್ವ ಮಟ್ಟದಲ್ಲಿ.
3: ಕರ್ನಾಟಕ
0: KPSC ರೀ?
3: ಕರ್ನಾಟಕ ಫುಡ್ ಅಂಡ್ ಸಿಲ್ಕ್ ಸಪ್ಲೈ ಕಾರ್ಪೊರೇಷನ್.
0: ಇಲ್ರಿ, ನಾ ವಿಶ್ವ ಮಟ್ಟದಲ್ಲಿ ಕೇಳ್ತಾ ಇರೋದು.
3: ಗೊತ್ತಿಲ್ಲ ಸರ್.
0: ಗೊತ್ತಿಲ್ಲ ರೀ, ಧನ್ಯವಾದ ರೀ ಕರೆ ಮಾಡೋದಕ್ಕೆ.
3: ಓಕೆ.

0: ಹಲೋ
1: ಸರ್, ಸುರೇಶ್ ಮಾತಾಡಿ ಸರ್.
0: ಸುರೇಶ್ ಅವ್ರದ್ದು ಎರಡನೇ ಕರೆ. ಪ್ರಶ್ನೆ
1: ಹೌದು
0: ಇದೆ,
1: ಸರ್, ಹೇಳಿ ಸರ್.
0: ಆಹಾರ ಬೆಲೆ ಸೂಚ್ಯಂಕವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ಇದು ವಿಶ್ವಮಟ್ಟದಲ್ಲಿ ಇರುವುದು ಪ್ರಶ್ನೆ.
1: ಅದೇ ಸರ್, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಬರ್ತದೆ ಸರ್. ಎಷ್ಟು
0: ಫುಡ್ ಅಂಡ್
1: ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಸರ್, ಕೃಷಿ ಮತ್ತು ಆಹಾರ ಸಂಸ್ಥೆ.
0: FAO, ವಿಶ್ವಸಂಸ್ಥೆ FAO ಬಿಡುಗಡೆ ಮಾಡ್ತದೆ ಪ್ರತಿ ವರ್ಷ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಮೊದಲ ಪ್ರಶ್ನೆಗೆ. ಎರಡನೇ ಪ್ರಶ್ನೆ, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆ. ಭಾರತದ ಮೊದಲ ಅಂತಾರಾಷ್ಟ್ರೀಯ ನೇತ್ರ ವಿಜ್ಞಾನ ಸಂಶೋಧನಾ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೆಯಿತು? ಫಸ್ಟ್ ಟೈಮ್ ನೇತ್ರ ವಿಜ್ಞಾನ ಸಂಶೋಧನಾ ಸಮ್ಮೇಳನ ಇದು ಭಾರತದಲ್ಲಿ ಫಸ್ಟ್ ಟೈಮ್ ನಡೆದದ. ಹಲೋ ಸುರೇಶ್ ಅವರೇ, ಕೇಳಿಸ್ತಾ ಇದ್ದಾನೆ ಮಾತಾಡೋದು?

0: ಹಲೋ
1: ಹಲೋ ಸರ್,
0: ನಮಸ್ತೆ, ಯಾರು ಎಲ್ಲಿಂದ ರೀ?
1: ಶರಣ ಪ್ರಕಾಶ್ ಅಂತ.
0: ಶರಣ ಪ್ರಕಾಶ್?
1: ಹೌದು.
0: ಎಲ್ಲಿಂದ ಶರಣ ಪ್ರಕಾಶ್?
1: ಸಿಂದಿಗಿಂದ ಸರ್.
0: ಸಿಂದಿಗಿಂದ. ಮೊದಲ ಪ್ರಶ್ನೆ, ಹಲೋ, ಭಾರತದ ಮೊದಲ ಅಂತಾರಾಷ್ಟ್ರೀಯ ನೇತ್ರ ವಿಜ್ಞಾನ ಸಂಶೋಧನಾ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೆಯಿತು?
1: ನೇತ್ರ
0: ಹೇಳ್ರಿ
1: ಸರ್.
0: ಪ್ರಶ್ನೆ ಗಮನ ಕೊಟ್ಟು ಕೇಳ್ಬೇಕ್ರಿ. ಭಾರತದ ಮೊದಲ ಅಂತಾರಾಷ್ಟ್ರೀಯ ನೇತ್ರ ವಿಜ್ಞಾನ ಸಂಶೋಧನಾ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೆಯಿತು ಅನ್ನೋದು ಪ್ರಶ್ನೆ. ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಇದು ನಡೀತಾ ಇರೋದು. ಗೊತ್ತಾಗ್ತಾ ಇಲ್ಲ ರೀ. ಧನ್ಯವಾದ ರೀ ಕಾರ್ಯ ಮಾಡಿದ್ದಕ್ಕೆ. ಕೇಳುಗ್ರೆ, 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ ಬರ್ತಾ ಇದೆ. ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂದರೆ 08352270340 ಅಥವಾ 08352270350 ಈ ಸಂಖ್ಯೆಗೆ ಫೋನ್ ಮಾಡಿರಿ. ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ.

0: ಹಲೋ, ನಮಸ್ತೆ.
1: ಹಲೋ, ನಮಸ್ಕಾರ ಸರ್.
0: ಯಾರು, ಎಲ್ಲಿಂದ ರೀ?
1: ಸರ್, ರೋಹನ್ ವಿಜಯಪುರದಿಂದ ಕರೆ ಮಾಡ್ತಿದ್ದೀನಿ.
0: ವಿಜಯಪುರದಿಂದ ರೋಹನ್ ಅವರು.
1: ಹೌದು ಸರ್.
0: ರೋಹನ್, ಪ್ರಶ್ನೆ ಕೇಳಿಸ್ಕೊಂಡಿರಿ.
1: ಹಾಂ, ಇನ್ನೊಮ್ಮೆ ರಿಪೀಟ್ ಮಾಡಿ ಸರ್.
0: ಭಾರತದ ಮೊದಲ ಅಂತಾರಾಷ್ಟ್ರೀಯ ನೇತ್ರ ವಿಜ್ಞಾನ ಸಂಶೋಧನಾ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೆಯಿತು?
1: ಸರ್, ನವದೆಹಲಿ ಸರ್.
0: ನವದೆಹಲಿ ಅಂತೀರಿ?
1: ಮಾನಿಕ್ಷಾ ಸೆಂಟರ್.
0: ಮಾನಿಕ್ಷಾ ಸೆಂಟರ್. ಓಕೆ, ಎರಡನೇ ಪ್ರಶ್ನೆ. 1857ರ ದಂಗೆಯ ಈ ಸಮಯದಲ್ಲಿ ಯಾವ ಪ್ರಾಂತದಲ್ಲಿ ಮೊದಲ ಬಾರಿಗೆ ಅಶಾಂತಿಯ ಲಕ್ಷಣಗಳು ಕಂಡುಬಂದವು? ಪ್ರಶ್ನೆನ ರಿಪೀಟ್ ಮಾಡಿಬಿಡ್ತೀನಿ. 1857ರ ದಂಗೆಯ ಸಮಯದಲ್ಲಿ ಯಾವ ಪ್ರಾಂತ್ಯದಲ್ಲಿ ಮೊದಲ ಬಾರಿಗೆ ಅಶಾಂತಿಯ ಲಕ್ಷಣಗಳು ಕಂಡುಬಂದವು? ಆ ಪ್ರಾಂತದಲ್ಲಿ ಹೆಚ್ಚಾಗಿ ಕಂಡುಬಂದವು, ಆ ಕಾರಣಕ್ಕಾಗಿ ದಂಗೆ ಹೇಳಲಾಯಿತು. ಪರ್ಟಿಕ್ಯುಲರ್ ಆಗಿ ಹೇಳಬೇಕ್ರಿ, ಪ್ರಾಂತ್ಯ ಅಂತ ಕೇಳಿದೆ ನಾನು, ಸ್ಪೆಸಿಫಿಕ್ ಆಗಿ ಸ್ಥಳವನ್ನು ಕೇಳಿಲ್ಲ. ಪ್ರಾಂತ್ಯಕ್ಕೂ ಮತ್ತು ಸ್ಥಳಕ್ಕೂ ವ್ಯತ್ಯಾಸ ಅದ. ಇಲ್ಲ, ಎರಡು ಮೂರು ಪ್ರಾಂತ್ಯಗಳು ಅದಾವ್ರಿ. ಅವೈದ್ ನೀವು ಹೇಳ್ತಾ ಇರೋದು ಉತ್ತರ ಪ್ರದೇಶ ಪ್ರಾಂತ್ಯ ಹಂಗಂದ್ರೆ? ಇಲ್ಲ, ಉತ್ತರ ಪ್ರದೇಶ ತಪ್ಪಾದ ಉತ್ತರ ಇಲ್ಲ. ಅವೈದ್ ಅನ್ನೋದು

ಧನ್ಯವಾದ ಕರೆ ಮಾಡೋದಕ್ಕೆ. ಉತ್ತರ ನಾನು ಹೇಳಿಬಿಡ್ತೀನಿ, ಕೇಳ್ತಾ ಇರಿ. ಧನ್ಯವಾದ. ಕೇಳಿದ್ರಿ ಪ್ರಶ್ನೆನ ಕೇಳಿದೆ. 1857 ದಂಗೆಯ ಸಮಯದಲ್ಲಿ ಯಾವ ಪ್ರಾಂತ್ಯದಲ್ಲಿ ಮೊದಲ ಬಾರಿಗೆ ಅಶಾಂತಿಯ ಲಕ್ಷಣಗಳು ಕಂಡು ಬಂದವು ಅನ್ನೋದು. ಇದಕ್ಕೆ ಸರಿಯಾದ ಉತ್ತರ ಬೆಂಗಾಳ್, ಬಿಹಾರ್ ಮತ್ತು ಒಡಿಶಾ ಪ್ರಾಂತ್ಯಗಳಲ್ಲಿ ಮೊದಲ ಬಾರಿಗೆ 1857 ದಂಗೆಯ ಸಮಯದಲ್ಲಿ ಅಶಾಂತಿಯ ಲಕ್ಷಣಗಳು ಕಂಡುಬಂದವು.

ಯಾರಿಗೆ ಕರೆ ಸಿಕ್ಕಿಲ್ಲ ಬೇಜಾರಾಗಬೇಡಿ. ಪ್ರತಿ ವಾರ ಶನಿವಾರ 5:30 ಕಾರ್ಯಕ್ರಮ ಇರ್ತದೆ. ಪ್ರಯತ್ನ ಮಾಡಿರಿ ಆ ಕರೆ ನಿಮ್ಮದಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಜಿ ಎನ್ ಕರಾಂಡೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ಮಹಾಂತೇಶ್ ಕೋತೀನ್.

ಸ್ನೇಹಿತರೆ, ಇಂದು ಹಾಗೂ ನಾಳೆ ಬಿತ್ತರೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಸಮಾಚಾರ ದರ್ಶನ, 6:35 ಕಾಣಿದರ ಬಗ್ಗೆ ಪ್ರಕಟಣೆಗಳು, 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಬೆಳೆಗಳ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಕುಶಾಲ್ ಅವರಿಂದ ಮಾಹಿತಿ. ತದನಂತರ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. 7:45 ಸಮಾಚಾರ ದರ್ಶನ.

ಇಂದು ರಾತ್ರಿ 8 ಗಂಟೆಗೆ ಪುಷ್ಪಾಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:10 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಕೇಳುವರಿ, ವಿಷಯ ಸಂಸ್ಕೃತಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯುವವಾಣಿ. ಸುರ್ವಚಲ ಅಂಬೇಕಾರ BS ಅವರಿಂದ ಭಾಷಣ. ವಿಷಯ ಪರಿಸರವನ್ನು ಉಳಿಸುವಲ್ಲಿ ಯುವಜನರ ಪಾತ್ರ. ತದನಂತರ ಸಂಪ್ರೀತಾ ಎಸ್ ಶೆಟಗಾರ್ ಅವರಿಂದ ಕವನ ವಾಚನ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಕೇಳುವಿರಿ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ದೆಹಲಿ ಕೇಂದ್ರದ ಸಹಪ್ರಸಲಿ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಮಾಹಿತಿ.

6:35ಕ್ಕೆ ರೈತರಿಗೆ ಸಲಹೆಗಳು ಹಾಗೂ ಸುತ್ತಮುತ್ತ 7:00ಗೆ ಸೇವಾ ಮಾಹಿತಿ. ಏಳು 7:15ಕ್ಕೆ ಉದ್ಯೋಗ ವಾರ್ತೆ, ತದನಂತರ ಭಾವಗೀತೆಗಳನ್ನು ಕೇಳುವಿರಿ. 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಪ್ರದೇಶ ಸಮಾಚಾರ, ನಾಳೆ ಬೆಳಗ್ಗೆ 9:00ಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಸಂದರ್ಶನ, 9:20ಕ್ಕೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ. 9:30ಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ ನಮ್ಮ ನಿಲಯದಿಂದ. ನಾಳೆ ಬೆಳಗ್ಗೆ 10:00 to 11:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. 12:05ಕ್ಕೆ ವನಿತಾ ವಿಹಾರ, 12:30ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ, 1:00ಗೆ ಪ್ರಗತಿ ಪಥ, ಮಧ್ಯಾಹ್ನ 2:40ಕ್ಕೆ ಹಾಗೂ 3:05ಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ.

ಸ್ನೇಹಿತರೆ, ಇದುವರೆಗೆ ಇಂದು ಹಾಗೂ ನಾಳೆ ಬಿತ್ತರಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಆಗುತ್ತಿಲ್ಲದೆ ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: building industry. Union Home Minister and Minister of Cooperation Amit Shah today inaugurated Sri Ambabai Temple Development Project in Kolhapur worth over 1,445 crore rupees. Maharashtra Chief Minister Devendra Fadnavis and other dignitaries were present on the occasion. Addressing a public gathering, Mr. Shah said the Sri Ambabai Temple, located in the historic city of Garhwad, is a major centre of faith for devotees from across the country. Union Minister of State for Information and Broadcasting L. Murugan reviewed the organisational preparations of the BJP in Goa during the party's State Executive Committee meeting held in Panaji today. Addressing party workers, Murugan stressed the importance of ensuring that central government schemes reach every eligible citizen. He called for further strengthening of the party organisation across all 40 assembly constituencies in the state. The government has banned the manufacture, sale and distribution of 16 fixed-dose combination FDC drugs for human use with immediate effect. The move follows a Supreme Court-directed review by an expert committee set up by the Drugs Technical Advisory Board, which found the drug combinations lacked therapeutic justification and could pose health risks. In cricket, Afghanistan have set a target of 219 runs for India in the third and final ODI at the M.H. Chidambaram Stadium in Chennai. Electing to bat first, Afghanistan were all out for 218 in 44.2 overs. Captain Hashmatullah Shahidi was the top scorer with 102 runs off 131 deliveries. In reply, India were 37 for no loss in 4 overs when reports last came in. And with that, we end this news bulletin.
1: ಆಕಾಶವಾಣಿ ಬೆಂಗಳೂರು. ಸಮಯ 6:10. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15 ಕನ್ನಡ ರತ್ನಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ದೀಪಾ ಎಂಬಿ ಅವರಿಂದ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಹಿಪ್ಪು ನೇರಳೆಯಲ್ಲಿ ಬಾಧಿಸುವ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಯಶಿಕಾ ಎಂಪಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿವೆ. ಸಂಜೆ 7:45 ಸಮಾಚಾರ ದರ್ಶನ, ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 8:00 ಚಿತ್ರಗೀತೆಗಳು. 8:10 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗುವುದು. ರಾತ್ರಿ 9:15 ಮಾಲಿನಿ ಕೇಶವ್ ಪ್ರಸಾದ್ ಅವರಿಂದ ಭಾವಗೀತೆಗಳು ಮೂಡಿಬರಲಿವೆ. ರಾತ್ರಿ 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸುವರ್ಚುಲ್ ಅಂಬೇಕರ್ ಬಿಎಸ್ ಅವರಿಂದ ಭಾಷಣ
2: ಪ್ರಸಾರವಾಗುವುದು. ವಿಶೇಷಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತನ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ.
3: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ನಾಡಿನಾದ್ಯಂತ ವ್ಯಾಪಕ ಪೂರ್ವ ಸಿದ್ಧತೆಗಳು ಪೂರ್ಣ. ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಸಾರ್ಥಕ 11 ವರ್ಷಗಳು ಪೂರ್ಣ. ಧಾರವಾಡದ ಮನೋಹರ ಗ್ರಂಥಮಾಲೆಯ ಅರ್ಥಕ್ಕೆ ಪುಸ್ತಕ ಪ್ರೇಮಿ ಪದ್ಮಶ್ರೀ, ಮಂಡ್ಯದ ಅಂಕೇಗೌಡರು ಭೇಟಿ. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಕೇಂದ್ರ ಆಯುಷ್ಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ದೇಶವ್ಯಾಪಿ 12 ತಾಣಗಳನ್ನು ಯೋಗ ಪ್ರದರ್ಶನಕ್ಕಾಗಿ ಗುರುತಿಸಿದೆ.
4: ವಿಜಯನಗರ ಜಿಲ್ಲೆ ಸಂಭ್ರಮದಿಂದ ಆಚರಿಸಲು ತಯಾರಿ ಮಾಡಿಕೊಳ್ಳಲಾಗಿದೆ.
5: ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ 2015 ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ ಅಧಿಕಾರಿ

0: ಶಿಕ್ಷಕ ಮಹಂತೇಶ್ ತೊಗರಿ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಬೇಟಿ ಬಚಾವ್ ಬೇಟಿ ಪಡಾವ್. ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಜನ ಹೆಣ್ಣುಮಕ್ಕಳದ್ದು ಈ ಖಾತೆಯನ್ನು ತೆರೀಬಹುದು. ಆ ಖಾತೆ ತೆರೀಲಿಕ್ಕೆ ಮಗಳ ವಯಸ್ಸು 10 ವರ್ಷ ದಾಟಿರಬಾರದು. ಖಾತೆ ತೆರಿಗೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಇನ್ನು ಒಂದು ಸಲ ಖಾತೆ ಓಪನ್ ಆದ ನಂತರ 1 ಆರ್ಥಿಕ ವರ್ಷದಲ್ಲಿ ಕನಿಷ್ಠ 1,000 ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಮಕ್ಕಳ ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ 1 ಮಗಳ ಹೆಸರಿನಲ್ಲಿ 70,000 ಗರಿಷ್ಠ ಜಮಾ ಮಾಡಿ ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ 1/2 ಅಮೌಂಟ್ನಷ್ಟು ವಿಡ್ರಾವಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿ ಆದ 1 ತಿಂಗಳ ಮುಂಚೆ ಅಥವಾ ಮದುವೆ ದಿನಾಂಕದ 3 ತಿಂಗಳ ನಂತರ ಒಟ್ಟು ಮೊತ್ತವನ್ನ ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ವರ್ಷದವರೆಗೆ ಈ ಖಾತೆ ಚಾಲ್ತಿಯಲ್ಲಿದ್ದು ಖಾತೆಯನ್ನು ಕ್ಲೋಸ್ ಮಾಡಿಕೊಳ್ಬಹುದು.
0: ಮೇರಾ ಖಾತಾ ಭಾಗ್ಯ ವಿಧಾತ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಪ್ರಧಾನಮಂತ್ರಿ ಜನಧನ ಯೋಜನೆ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಈ ಕುರಿತು ಜಿಲ್ಲಾ ಅಗ್ರಣಿ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ 18 ವರ್ಷದಿಂದ ಮೇಲ್ಪಟ್ಟು 50 ವರ್ಷದ ಒಳಗಿರೋರಿಗೆ ಆಕ್ಸಿಡೆಂಟ್ ಡೆತ್ ಆದ್ರೂ ಆಯ್ತು, ಸ್ವಾಭಾವಿಕ ಸಾವಾದ್ರೂ ಕೂಡ ಆ ಒಂದು ಕುಟುಂಬಕ್ಕೆ 2 ಲಕ್ಷ ಕೊಡುವಂತ ಒಂದು ಯೋಜನೆ. ಈ ಒಂದು ಯೋಜನೆ ಸಿನ್ಸ್ ಇನ್ಸೆಪ್ಷನ್ ಆದಾಗಿಂದ 2,330 ಜನ ಸಾವುಗಳು ಆಗಿರುವಂತಹ ಕುಟುಂಬಗಳಿಗೆ 46,60,00,000 ವಾರಸುದಾರರಿಗೆ ಬ್ಯಾಂಕ್ ಮೂಲಕ ಜಮಾ ಮಾಡಲಾಗಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ಯೂರ್ಲಿ ಅಪಘಾತ ವಿಮೆ, ಇದು 18 ವರ್ಷದಿಂದ 70 ವರ್ಷ ಇರುವಂತಹ ಫಲಾನುಭವಿಗಳಿಗೆ ಕೊಡುವಂತದ್ದು. ಸಿನ್ಸ್ ಇನ್ಸೆಪ್ಷನ್ ನಿಂದ 363 ಸಾವುಗಳಾಗಿದೆ. ಅವರಿಗೆ 7,12,00,000 ಆ ಫಲಾನುಭವಿ ಕುಟುಂಬದ ಎಸ್ಪಿ ಖಾತೆಗೆ ಜಮಾ ಕೊಟ್ಟಿದ್ದೀವಿ.
0: ಅಪರೂಪದ ಪುಸ್ತಕ ಪ್ರೇಮಿ ಪದ್ಮಶ್ರೀ ಪುರಸ್ಕೃತ ಮಂಡ್ಯ ಜಿಲ್ಲೆ ಪಾಂಡವಪುರದ ಅಂಕೇಗೌಡರು ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದರು. ಪದ್ಮಶ್ರೀ ಜಿಬಿ ಜೋಶಿ ಅವರಿಂದ ಸ್ಥಾಪಿತವಾದ ಮನೋಹರ ಗ್ರಂಥಮಾಲೆಯ ಪ್ರಕಟಣೆಗಳನ್ನು ಪ್ರಬಂಧಕ ಸಮೀರ್ ಜೋಶಿ ಪರಿಚಯಿಸಿದರು. ಪುಸ್ತಕ ಭಂಡಾರವನ್ನು ವೀಕ್ಷಿಸಿ ಅಭಿಮಾನ ವ್ಯಕ್ತಪಡಿಸಿದ ಅಂಕೇಗೌಡರು ಮಕ್ಕಳಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ನೀಡುವಂತೆ ಮನವಿ ಮಾಡಿದರು.
3: ಸ್ನೇಹಿತರೆ, ಕಂಪ್ಯೂಟರ್ ಯುಗ ಬಂದಿದೆ, ಇನ್ನು ಪುಸ್ತಕವನ್ನು ಯಾರೂ ಮುಟ್ಟೋದಿಲ್ಲ, ಆದ್ದರಿಂದ ಮುಂದೆ ಏನು ಅನ್ನೋದು ನಿಮ್ಮ ಆಲೋಚನೆ ಇರಬಹುದು. ಒಂದು ಮಾತು ಸತ್ಯ ಹೇಳ್ತೇನೆ, ಏನೇ ಅಲ್ಲೋಲ್ ಕಲ್ಲೋಲ ಆದರೂ ಜನ ಮರಳಿ ಪುಸ್ತಕ ಲೋಕಕ್ಕೆ ಬರ್ತಾರೆ, ಬರಲೇಬೇಕು. ಒಂದು ಕುವೆಂಪು ಮರಗಳಲ್ಲಿ ಮದುಮಗಳು ಕಾನೂರು ಗಳಿಕೆ ಪುಸ್ತಕವ ನಾವು ಕಂಪ್ಯೂಟರ್ ಕುಂತ್ಕೊಂಡು ಓದ್ತೀವಿ ಅಂದರೆ ಅದು ಹೇಗಿರ್ಬೋದು ಅಂತ ನೀವು ನೋಡಿ. ಅದೇ ಬದಲು ಪುಸ್ತಕನ ಹಿಡ್ಕೊಂಡು ಅದನ್ನು ಓದ್ದಾಗ ಆಗೋ ಆನಂದ ಇದು ಅಂತ ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಓದೋದ್ರ ಕಡೆಗೆ ಸೆಳೆತ ಮಾಡೋಣ. ಮೊಬೈಲ್ ಇದೆಯಲ್ಲ ಅದನ್ನ ಸಾಹಿತ್ಯದ ಕಡೆ ಗಮನ ಕೊಡಿ ಅಂತ ನಾವು ಹೇಳೋಣ.
0: ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಸಮಾಚಾರ ದರ್ಶನಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
4: ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನನ್ನು ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮಾ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: 1090ಗೆ ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಸಮಸ್ಯೆ ಬಂದಲ್ಲೂ ಸಹ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ, 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ, 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಸನ ಇರುತ್ತೆ, ವೃದ್ಧರು ಹ್ಯಾಂಡಿಕ್ಯಾಪ್ಡ್ ಇದ್ರೆ 1200 ರೂಪಾಯಿ ಮಾಸಾಸನವನ್ನ ಕೊಡಲಾಗುತ್ತದೆ, ಬಸ್

0: ಪಾಸ್ 25% ಅಷ್ಟು ಅವ್ರಿಗೆ ರಿಯಾಯಿತಿಯನ್ನ ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ, ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ.
1: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾಧಾಮ್ಜಿ ಜಾಧವಜಿ ಛೇಡಾ ಸ್ಮಾರಕ ರಾಜಸ್ಥಾನ ರಕ್ತನಿಧಿ ರಕ್ತದೂತ ಎಂಬ ವಿಶಿಷ್ಟ ಸೇವೆ ಆರಂಭಿಸಿದೆ. ರಕ್ತದ ತುರ್ತು ಅವಶ್ಯಕತೆ ಇರುವವರು 93536238222 ಸಂಖ್ಯೆಗೆ ಕರೆ ಮಾಡಿದಲ್ಲಿ ರಕ್ತದೂತರು ಸ್ಥಳಕ್ಕೆ ಆಗಮಿಸಿ ಕೇವಲ 100 ರೂಪಾಯಿ ಹೆಚ್ಚುವರಿಯಾಗಿ ಪಡೆದು ರಕ್ತ ನೀಡುತ್ತಾರೆ. ರಕ್ತದೂತ ಸೇವೆ ಬಗ್ಗೆ ರಾಷ್ಟ್ರೋತ್ಥಾನ ರಕ್ತನಿಧಿಯ ಸಂಚಾಲಕ ದತ್ತಮೂರ್ತಿ ಕುಲಕರ್ಣಿ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಸುಮಾರು 2500 ಯೂನಿಟ್ ಪ್ರತಿ ತಿಂಗಳ ನಾವು ರಕ್ತವನ್ನ ಹುಬ್ಬಳ್ಳಿ ಧಾರವಾಡ ಹಾವೇರಿ ಗದಗ ಮತ್ತು ಅಕ್ಕಪಕ್ಕದ ಎಲ್ಲಾ ತಾಲೂಕು ಜಿಲ್ಲೆಯಲ್ಲಿ ಕೊಡ್ತಾ ಇದೀವಿ. ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದೀವಿ ಆಸ್ಪತ್ರೆಗಳಿಗೆ. ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಹಾಸ್ಪಿಟಲ್ ಲೆಟರ್ ತೆಗೆದುಕೊಂಡು ಬ್ಲಡ್ ಬ್ಯಾಂಕಿಗೆ ಬಂದು ಕ್ರಾಸ್ ಮ್ಯಾಚಿಂಗ್ ಮಾಡಿ ಆಸ್ಪತ್ರೆಗೆ ಮುಟ್ಟಿಸುವ ಒಂದು ವ್ಯವಸ್ಥೆ ನೂತನ ಸೇವೆಯನ್ನ ಪ್ರಾರಂಭ ಮಾಡಿದೀವಿ.
1: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್, ಸಂಕಲನ ಆರತಿ ದೇವಶಿಖಾಮಣಿ, ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೋಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮುಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
3: ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು.
4: ಇಯಂ ಆಕಾಶವಾಣಿ
5: ಸಂಪ್ರತಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ್ರಪತಿನ ದ್ರೌಪದಿ ಮುರ್ಮು ಇತ್ಯನಯಾ ಸಹ ಒಡಿಶಾ ರಾಜ್ಯೆ 640,000 crore rupees ಪರಿಯೋಜನಾನಾಂ ಉದ್ಘಾಟನಂ ಅಕರೋತ್. ಸರ್ವಕಾರಃ ಸಾರ್ವಜನಿಕ ಹಿತಾಯ 16 ನಿಶ್ಚಿತ ಮಾತ್ರಾ ಔಷಧ ಸಂಯೋಜನಾನಾಂ ನಿರ್ಮಾಣಂ ವಿಕ್ರಯಣಂ ವಿತರಣಂ ಚ ನಿಷೇಧಿತವಾನ್. ಶ್ವಃ ನಿರ್ಧಾರಿತಾಯಾಃ ನೀಟ್ ಯುಜಿ ಇತಿ ಪುನಃ ಪರೀಕ್ಷಾಯಾಃ ಪ್ರಾಕ್ ಎನ್ಟಿಎ ಇತ್ಯನೇನ ರಾಷ್ಟ್ರವ್ಯಾಪಿ ಮಾಕ್ ಡ್ರಿಲ್ ಇತ್ಯಾಭ್ಯಾಸಃ ಆಯೋಜ್ಯತೆ. ಋತುವಿಜ್ಞಾನ ವಿಭಾಗೇನ ಶ್ವಃ ಪರ್ಯಂತಂ ಉಪಹಿಮಾಲಯೀಯ ಪಶ್ಚಿಮ ಬಂಗಸ್ಯ ಸಿಕ್ಕಿಮಸ್ಯ ಚ ಪೃಥಕ್ ಪೃಥಕ್ ಸ್ಥಾನೇಷು ಅತ್ಯಧಿಕ ವೃಷ್ಟ್ಯೈ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನಾ ಪ್ರದತ್ತಾ ಅಸ್ತಿ. ಅಪಿ ಚ ಫಿಫಾ ವಿಶ್ವ ಕಪ್ ಇತಿ ಕ್ರೀಡಾಯಾಂ ಬ್ರಾಜಿಲ್ ದೇಶ ಹೈತಿ ದೇಶಂ 3-0 ಪರಾಜಯ್ಯ ಪ್ರಥಮ ವಾರಂ ವಿಜಯಂ ಅಲಭತ್. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಒಡಿಶಾ ರಾಜ್ಯಸ್ಯ ಪ್ರಗತೇಃ ಪ್ರಶಂಸಾ ಕೃತಾ. ಯತ್ರ ಮುಖ್ಯಮಂತ್ರಿಣಃ ಮೋಹನ ಚರಣಮಾಝಿನಃ ನೇತೃತ್ವೇ ರಾಜ್ಯೇನ ವರ್ಷದ್ವಯಂ ಪೂರಿತಂ. ಸಹ ಅವದತ್ ಯತ್ ಏತತ್ ರಾಜ್ಯಂ ದ್ರುತಗತ್ಯಾ ವಿಕಾಸಸ್ಯ ಮಾರ್ಗೇ ಅಗ್ರೆ ಗಚ್ಚತಿ ತಥಾ ಚ ಪೂರ್ವಿ ಭಾರತಸ್ಯ ವಿಕಾಸಾಯ ಮಹತ್ವಪೂರ್ಣಂ ಯೋಗದಾನಂ ಪ್ರದದಾತಿ. ಮಯೂರ್ಭಂಜ ಜನಪದಸ್ಯ ರಾಯರಂಗಪುರೆ ಜನಸಮೂಹಂ ಸಂಬೋಧಯತಾ ಪ್ರಧಾನಮಂತ್ರಿಣ ರಾಷ್ಟ್ರಪತೇಃ ಜನ್ಮದಿನಸ್ಯ ಶುಭಾಶಯಾಃ ಪ್ರದತ್ತಾಃ. ತಸ್ಯಾಃ ಪೈತೃಕ ಗ್ರಾಮೇ ಪಹಾಡಪುರೆ ಆಗಮನಂ ಸೌಭಾಗ್ಯಂ ಅಸ್ತೀತಿ ಉಕ್ತವಾನ್. ಸಹ ಅಘೋಷಯತ್ ಯತ್ ಪಹಾಡಪುರಂ ಸೂರ್ಯಗ್ರಾಮರೂಪೇಣ ಅಥವಾ ಸೌರಗ್ರಾಮರೂಪೇಣ ವಿಕಸಿತಃ ಭವಿಷ್ಯತಿ. ಯತ್ರ ಪುನರ್ನವೀಕರಣೀಯ ಊರ್ಜಾ ಆಧಾರಿತ ಸಂರಚನಾಃ ಆಧುನಿಕ ಸಾರ್ವಜನಿಕ ಸೇವಾಃ ಚ ಭವಿಷ್ಯಂತಿ. ಪ್ರಧಾನಮಂತ್ರಿ ಬಹುವಿಧ ಕ್ಷೇತ್ರೇಷು ಪ್ರಾಯಃ 740,000 crore rupees ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಸಹ ಅವದತ್ ಯತ್ ಕೇಂದ್ರಸ್ಯ ಪೂರ್ವೋದಯ ದರ್ಶನಸ್ಯ ಉದ್ದೇಶ್ಯಂ ಪೂರ್ವಿ ಭಾರತಸ್ಯ ದ್ರುತಗತ್ಯಾ ವಿಕಾಸಸ್ಯ ಮಾಧ್ಯಮೇನ ಭಾರತಸ್ಯ ವಿಕಾಸಂ ಪ್ರವರ್ತನೀಯಮಿತಿ.
6: ಸಾಥಿಯೋ ಹಮಾರಿ ಸರ್ಕಾರ ಒಡಿಶಾ ಕೆ ಸಂಸಾಧನೋ ಕೋ ಒಡಿಶಾ ಕಿ ಸಂಭಾವನಾಓ ಮೇ ಬದಲ್ ರಹಿ ಹೈ. ಒಡಿಶಾ ಮೇ ಬಡಾ ನಿವೇಶ ಆಯೇ ಯಹಾ ನಯೆ ಉದ್ಯೋಗ ಲಗೆ ಇಸ್ಕೆ ಲಿಯೆ ಉತ್ಕರ್ಷ ಒಡಿಶಾ ಜೈಸೆ ಅಭಿಯಾನ ಚಲಾಯೆ ಜಾ ರಹೆ ಹೈ. ಇಸ್ಕೆ ತಹತ್ ಅಬ್ ತಕ್ ಕರೀಬ 20,00,000 crore rupees ಕೆ ನಿವೇಶ ಪ್ರಸ್ತಾವ ಮಿಲ್ ಚುಕೆ ಹೈ. 3.5 ಲಾಖ ಕರೋಡ್

ಸ್ನೇಹಿತರೆ, ಇಂದು ರಾತ್ರಿ 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸುವರ್ಚಲ ಅಂಬಿಕಾರ್ BS ಅವರಿಂದ ಭಾಷಣ. ವಿಷಯ ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ. ತದನಂತರ ಸಂಪ್ರೀತಾ ಎಸ್ ಶೆಟಗಾರ್ ಅವರಿಂದ ಕವನ ವಾಚನ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಕೇಳುವಿರಿ.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ. ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
3: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಶೇಷ ಆಕಾಶವಾಣಿ.

0: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
1: ರಾಜ ಶರವೇಗದ ಸರದಾರ ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತು.

0: Futter. ಅಂತ ಕೇಳದ ರಾಜ.
1: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
2: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ.

0: ಸ್ನೇಹಿತರೆ, ಇದೊಂದು ಪ್ರಕಟಣೆ. ಸ್ವದೇಶಿ ಸಂಭ್ರಮ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ. ಸ್ವದೇಶಿ ಗ್ರಾಮೀಣ ಉತ್ಪನ್ನಗಳ ಉತ್ಪಾದಕ ಮಾರಾಟಗಾರರ ವಸ್ತು ಪ್ರದರ್ಶನ ಸಂಘ ವಿಜಯಪುರ ಇವರಿಂದ ವಿಜಯಪುರದ ಕಂದಗಲ್ ಹನುಮಂತರಾಯ ರಂಗಮಂದಿರ ಆವರಣದಲ್ಲಿ ದಿನಾಂಕ 12/6/2026 21/6/2026 ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9:00
1: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
2: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಸ್ನೇಹಿತರೆ, ನಾಳೆ ಮಧ್ಯಾಹ್ನ 12:05 ವನಿತಾ ವಿರದಲ್ಲಿ ಯೋಗದಿಂದ ಆರೋಗ್ಯಕರ ಜೀವನ ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಕೆಲವು ವಾಜ್ಯ ಪ್ರಕಟಣೆಗಳು. ತದನಂತರ 6:40 ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: I'm looking for a life insurance policy that has a low premium, gives a good bonus, and is truly trustworthy.
1: Go for PLI.
2: Along with government employees, all professionals, graduates, and diploma holders can avail the benefits of the PLI policy. PLI is backed by the trust of Postal Department. Contact your nearest post office today or log into indiapost.gov.in.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

ಎದಾಡುವ ಜ್ಞಾನಕೋಶ ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು ನಮ್ಮ ಕನ್ನಡ ನಾಡು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ನೂತನ ಪ್ರಜಾಸೇವೆ ಇಲಾಖೆ ಆರಂಭಿಸಲು ಸಚಿವ ಸಂಪುಟ ನಿರ್ಧಾರ. ನಾಳೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಸಚಿವ ಯುಟಿ ಖಾದರ್. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಿಡುಗಡೆ, ಬೆಂಗಳೂರಿನ ಕಾರ್ಯಕ್ರಮಗಳಲ್ಲಿ ಕೇಂದ್ರ ಸಚಿವರುಗಳು ಭಾಗಿ. ಹಾಗೂ ಮೇಕೆದಾಟು ನಿರ್ಣಯ, ತಮಿಳುನಾಡು ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆಯಲು ಕಾಂಗ್ರೆಸ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ಅಹವಾಲುಗಳನ್ನು ಆಲಿಸಲು ಪ್ರಜಾಸೇವೆ ಇಲಾಖೆಯನ್ನು ಹೊಸದಾಗಿ ಪ್ರಾರಂಭಿಸಲಾಗುತ್ತಿದ್ದು, ಇದಕ್ಕೆ ಪ್ರತ್ಯೇಕ ಸಚಿವರು ಮತ್ತು ಹಿರಿಯ ಐಎಎಸ್ ಅಧಿಕಾರಿಗಳನ್ನು ನೇಮಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಸಲ್ಲಿಕೆಯಾಗುವ ಮನವಿಗಳನ್ನು ಇದರ ವ್ಯಾಪ್ತಿಗೆ ತರಲಾಗುವುದು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ವಾರಕ್ಕೊಮ್ಮೆ ಸ್ಥಳೀಯ ಶಾಸಕರೊಂದಿಗೆ ಈ ಇಲಾಖೆಯ ಮೂಲಕ ಜನಸ್ಪಂದನ ಸಭೆಗಳನ್ನು ನಡೆಸಲಿದ್ದಾರೆ ಎಂದರು. ಇದರ ಜೊತೆಗೆ 2026 ಮೇ 31ರೊಳಗೆ ಪೂರ್ಣಗೊಂಡಿರುವ ಕಟ್ಟಡಗಳಿಗೆ ಫೋಟೋ ಹಾಗೂ ಜಿಪಿಎಸ್ ದಾಖಲೆ ಸಲ್ಲಿಸಿ ವಿದ್ಯುತ್ ಸಂಪರ್ಕ ಪಡೆಯಲು ಆದೇಶ ಬಂದ ದಿನದಿಂದ 15 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಇದು ಗ್ರಾಮೀಣ ಭಾಗದಲ್ಲಿನ ರೇಷ್ಮೆ ಸಾಕಾಣಿಕೆ ಮನೆ ಕೊಟ್ಟಿಗೆಗಳಿಗೂ ಅನ್ವಯವಾಗಲಿದೆ. ಆರೋಗ್ಯ ಮತ್ತು ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾದಗಿರಿಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದ 200 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಾರವಾರ ವೈದ್ಯಕೀಯ ಸಂಸ್ಥೆಯ ಸಿವಿಲ್ ಕಾಮಗಾರಿಗಳಿಗೆ 18 ಕೋಟಿ ರೂಪಾಯಿ ಹಾಗೂ ಬೆಂಗಳೂರು ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆಯ ಉಪಕರಣಗಳಿಗೆ 60 ಕೋಟಿ ರೂಪಾಯಿಗಳ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಸಾರಿಗೆ ಇಲಾಖೆಗೆ 235 ಕೋಟಿ ರೂಪಾಯಿ ವೆಚ್ಚದಲ್ಲಿ 620 ನೂತನ ಬಸ್ ಖರೀದಿ, 11 ಕಡೆ ಎಲೆಕ್ಟ್ರಿಕ್ ಬಸ್ ಡಿಪೋ ತೆರೆಯಲು 112 ಕೋಟಿ ರೂಪಾಯಿ ಹಾಗೂ ಸಂಡೂರು ತಾಲೂಕು ಕೇಂದ್ರದ ಬಸ್ ನಿಲ್ದಾಣಕ್ಕೆ 30 ಕೋಟಿ ರೂಪಾಯಿ ವೆಚ್ಚ ಮಾಡಲು ಸಚಿವರಿಗೆ ಸಂಪುಟ ಅನುಮೋದನೆ ನೀಡಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ದವಾಗುವ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ನವದೆಹಲಿಯಲ್ಲಿ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಭವನ 4 ನಿರ್ಮಿಸಲಾಗುತ್ತಿದ್ದು, ಇದರಲ್ಲಿ ಎಸ್ಸಿ ಎಸ್ಟಿ ಮತ್ತು ಇತರ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೇಕಡ 50-50ರಷ್ಟು ಅನುಪಾತದಲ್ಲಿ ಮೀಸಲಾತಿ ಇರಲಿದೆ. ಸುಪ್ರೀಂಕೋರ್ಟ್ ವ್ಯಾಜ್ಯಗಳ ಇತ್ಯರ್ಥಕ್ಕೆ ದೆಹಲಿಯ ಕಾನೂನು ವಿಭಾಗವನ್ನು ಸದೃಢಗೊಳಿಸಲಾಗುವುದು ಹಾಗೂ ಕೇಂದ್ರದ ಯೋಜನೆಗಳನ್ನು ರಾಜ್ಯಕ್ಕೆ ತರಲು ನಿವೃತ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳ ಹೊಸ ತಂಡವನ್ನು ರಚಿಸಲಾಗುತ್ತಿದೆ. ಗದಗ ಬೆಟಗೇರಿ ಪ್ರಾಧಿಕಾರದಿಂದ ಕಳಸಾಪುರದಲ್ಲಿ 19 ಕೋಟಿ 69 ಲಕ್ಷ ರೂಪಾಯಿ ವೆಚ್ಚದ ವಸತಿ ಯೋಜನೆಗೆ ಮತ್ತು ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಜಮೀನು ನೀಡಲು ರೈತರಿಗೆ ಇದ್ದ ಕಾಲಾವಕಾಶವನ್ನು 2026 ಅಕ್ಟೋಬರ್ 31ರವರೆಗೆ ವಿಸ್ತರಿಸಲು ಅನುಮತಿ ನೀಡಲಾಗಿದೆ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ನಾಳೆ ಬೆಳಿಗ್ಗೆ 7 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಚರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ

0: ಪರಮೇಶ್ವರ್, ಶಾಸಕರಾದ ಬಸವರಾಜ ಹೊರಟ್ಟಿ ಹಾಗೂ ರುದ್ರಪ್ಪ ಲಮಾಣಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಲಿರುವ ಈ ಕಾರ್ಯಕ್ರಮದಲ್ಲಿ 40 ನಿಮಿಷಗಳ ಯೋಗಾಸನದ ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು 2000ಕ್ಕೂ ಹೆಚ್ಚು ಯೋಗ ಸಾಧಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಆಯುಷ್ ಇಲಾಖೆಯು ಇದರ ಅಂಗವಾಗಿ ಆಯೋಜಿಸಿದ್ದ ರಾಷ್ಟೀಯ ಯೋಗ ಸ್ಪರ್ಧೆಯಲ್ಲಿ 16 ರಾಜ್ಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದರ ಮುಂದುವರಿದ ಭಾಗವಾಗಿ ಜುಲೈ ತಿಂಗಳಿನಲ್ಲಿ ಬೆಂಗಳೂರಿನ ಐಐಎಸ್ಸಿಯಲ್ಲಿ ವಿಜ್ಞಾನ ಯೋಗ, ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕಾಸಿನೋ ಯೋಗ ಮತ್ತು ಮೈಸೂರಿನ ಜಯದೇವ ಸಂಸ್ಥೆಯಲ್ಲಿ ಕಾರ್ಡಿಯೋ ಯೋಗ ರಾಷ್ಟೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಯೋಗ ದಿನಾಚರಣೆ ಅಂಗವಾಗಿ ಸಾಮಾಜಿಕ ಜಾಲತಾಣಗಳ ಸ್ಪರ್ಧೆಯಲ್ಲಿ 50,000ಕ್ಕೂ ಹೆಚ್ಚು ಜನರು ಹಾಗೂ ಶಾಲೆಗಳ ವಿವಿಧ ಸ್ಪರ್ಧೆಗಳಲ್ಲಿ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ವರ್ಷದ 365 ದಿನಗಳು ಯೋಗ ಶಿಬಿರ ನಡೆಸಲು ನಿತ್ಯ ಯೋಗ ಕಾರ್ಯಕ್ರಮ ರೂಪಿಸಲಾಗಿದ್ದು, ಮೈಸೂರು ಯೋಗ ಹಬ್ ಯೋಜನೆಯನ್ನು ರಾಜ್ಯದ ಇತರ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು ಎಂದು ತಿಳಿಸಿದರು. ನಾಳೆ ರಾಜ್ಯಾದ್ಯಂತ ನಡೆಯುವ ಕಾರ್ಯಕ್ರಮಗಳಲ್ಲಿ ಒಟ್ಟು 10,00,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿದ್ದಾರೆ. ನಾಳೆ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಮತ್ತು ಭಾರತೀಯ ಪುರಾತತ್ವ ಸಮೀಕ್ಷೆ ಎಎಸ್ಐ ದೇಶದ ಪ್ರಮುಖ 100 ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ಈ ಪಟ್ಟಿಯಲ್ಲಿ ರಾಜ್ಯದ ಐಹೊಳೆ, ಬಾದಾಮಿ, ವಿಜಯಪುರ, ಹಳೇಬೀಡು, ಹಂಪಿ, ಪಟ್ಟದಕಲ್ಲು, ಬೆಂಗಳೂರು ಮತ್ತು ಶ್ರೀರಂಗಪಟ್ಟಣ ಸೇರಿದಂತೆ ಒಟ್ಟು 8 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳು ಸ್ಥಾನ ಪಡೆದಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಹೆಸರಘಟ್ಟ ಕೆರೆ ಅಂಚೆ ಬಳಿಯ ICAR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IAHR ಆವರಣದಲ್ಲಿ ನಡೆದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮದ ನೇರ ಪ್ರಸಾರ ಸಮಾರಂಭದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷದಲ್ಲಿ 3 ಬಾರಿ ನಾಡಿನ ರೈತರಿಗೆ 2,000 ರೂಪಾಯಿಗಳ ಕಂತನ್ನು ಬಿಡುಗಡೆ ಮಾಡಿ ಅವರ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಈ ಯೋಜನೆಯಡಿ ಸುಮಾರು 9 ಕೋಟಿ ರೈತರು ಫಲಾನುಭವಿಗಳಾಗಿದ್ದಾರೆ. ಈ ಬಾರಿಯ ಕಂತಿನಲ್ಲಿ ಸುಮಾರು 18,800 ಕೋಟಿ ರೂಪಾಯಿಯ 3ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದರು. ಬೆಂಗಳೂರಿನ ICAR ರಾಷ್ಟೀಯ ಕೃಷಿ ಕೀಟ ಸಂಪನ್ಮೂಲಗಳ ಸಂಸ್ಥೆಯ ಪಶು ಭವನದ ಬಳಿ ನಡೆದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡರು. ಮೇಕೆದಾಟು ಯೋಜನೆ ಜಾರಿ ವಿರುದ್ದವಾಗಿ ತಮಿಳುನಾಡಿನಲ್ಲಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಸರ್ಕಾರ ನಿರ್ಣಯ ಕೈಗೊಂಡಿದ್ದು, ಟಿವಿಕೆ ನೇತೃತ್ವದ ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಹಿಂಪಡೆಯುವಂತೆ ಪಕ್ಷದ ಮೇಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಡ ಹೇರಲಿ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆ ದಕ್ಷಿಣ ಭಾರತದ ಹೃದಯ ಭಾಗ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಭಾಗಕ್ಕೆ ಘಾಸಿಯಾಗುವ ಕೆಲಸವನ್ನು ತಮಿಳುನಾಡು ಸರ್ಕಾರ ಮಾಡಿದೆ. ಯೋಜನೆಗೆ ತಾಂತ್ರಿಕ ಮತ್ತು ಪರಿಸರ ಅನುಮತಿ ಸೇರಿ ಯಾವುದೇ ಅನುಮೋದನೆ ನೀಡದಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ನಿರ್ಣಯವನ್ನು ತಮಿಳುನಾಡು ಸರ್ಕಾರ ಹಿಂಪಡೆಯದಿದ್ದರೆ ಅವರಿಗೆ ವಿಧಾನಸಭೆಯಲ್ಲಿ ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಹಿಂಪಡೆದು ಅವರ ಮೇಲೆ ಒತ್ತಡ ಹೇರಬೇಕು. ಈಗಾಗಲೇ ರಾಜ್ಯ ಸರ್ಕಾರ DPR ಸಿದ್ದಗೊಳಿಸುತ್ತಿದ್ದು ಯೋಜನೆಗೆ ಜಾರಿಗೆ ಒಗ್ಗಟ್ಟಿನಿಂದ ಇರಬೇಕು ಎಂದು ಅಭಿಪ್ರಾಯಪಟ್ಟರು. ಜ್ಞಾನವನ್ನು ಸಾರ್ವತ್ರಿಕಗೊಳಿಸುವ ಮತ್ತು ಶಿಕ್ಷಣವನ್ನು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಿಸುವಲ್ಲಿ ಮುಕ್ತ ಮತ್ತು ದೂರ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ KSOU ಆಯೋಜಿಸಿದ್ದ ಪ್ರವೇಶದಿಂದ ಶ್ರೇಷ್ಠತೆಯೆಡೆಗೆ ದೂರ ಶಿಕ್ಷಣದ ಭವಿಷ್ಯದ ಹಾದಿಗಳು ವಿಷಯದ ಶೈಕ್ಷಣಿಕ ಸಭೆ ಹಾಗೂ ಮಾಜಿ ಕುಲಪತಿ ಪ್ರೊಫೆಸರ್

0: ಪ್ರೊಫೆಸರ್ ಎನ್ಎಸ್ ರಾಮೇಗೌಡ ರಚಿಸಿರುವ ಶಿಕ್ಷಣ ಔಪಚಾರಿಕ ಮುಕ್ತ ಮತ್ತು ದೂರ ಶಿಕ್ಷಣದ ಅವಲೋಕನ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬಿಡದಿ ಟೌನ್ಶಿಪ್ಗೆ ಭೂಮಿ ನೀಡಿದ ರೈತರಿಗೆ ಪರಿಹಾರದ ಚೆಕ್ಅನ್ನು ಸಾಂಕೇತಿಕವಾಗಿ 7 ಮಂದಿಗೆ ಶಾಸಕ ಎಚ್ಸಿ ಬಾಲಕೃಷ್ಣ ರಾಮನಗರದಲ್ಲಿಂದು ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, 1 ಎಕರೆಗೆ 2,30,07,000 ರೂಪಾಯಿ ಪರಿಹಾರ ಹಣ ನೀಡಲಾಗುವುದು, ಜಮೀನಿನಲ್ಲಿ ಬೆಳೆದ ಬೆಳೆಗೆ ಪರಿಹಾರದ ಹಣ ನಿಗದಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ನೂತನ ಪ್ರಜಾಸೇವೆ ಇಲಾಖೆ ಆರಂಭಿಸಲು ಸಚಿವ ಸಂಪುಟ ನಿರ್ಧಾರ. ನಾಳೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಸಚಿವ ಯುಟಿ ಖಾದರ್. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಿಡುಗಡೆ, ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರುಗಳು ಭಾಗಿ. ಹಾಗೂ ಮೇಕೆದಾಟು ನಿರ್ಣಯ, ತಮಿಳುನಾಡು ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆಯಲು ಕಾಂಗ್ರೆಸ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಜಯಪುರ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ

0: ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
1: ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಏನಣ್ಣ, ತುಂಬಾ ದಿನಗಳ ನಂತರ?
6: ಹೌದಣ್ಣ. ಅರೆ, ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
5: ಅರೆ, ಅದೇ 60 ರೂಪಾಯಿ ಅಲ್ವಾ?
6: ಅರೆ, ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
5: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
6: ಮತ್ತೆ ಎರಡನೇದ್ದು?
5: ಅರೆ, ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
6: ತಗೊಳ್ಳಿ. ಅರೆ, UPI ಮರ್ಯಾದೆ ಉಳಿಸ್ತು.
5: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
6: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
7: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
8: SGM ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
9: ಸ್ನೇಹಿತರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಬೆಳೆಗಳ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಕುಶಾಲ್ ಅವರಿಂದ ಮಾಹಿತಿ.
10: ತಜ್ಞ ವಾಣಿ

0: ಇಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಕುಶಾಲ್ ಅವರಿಂದ ಮಾಹಿತಿಯನ್ನ ಕೇಳೋಣಂತ.
1: ರೈತ ಬಂಧುಗಳೇ ಮತ್ತು ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಕುಶಾಲ್, ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ತೋಟಗಾರಿಕೆ ತಜ್ಞನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಇವತ್ತಿನ ದಿನ ರೈತ ಬಂಧವರಿಗೆ ಒಂದು ಸಣ್ಣ ವಿಷಯದ ಬಗ್ಗೆ ನಾನು ಮಾಹಿತಿ ಕೊಡಲು ಇಚ್ಛಿಸ್ತಿದ್ದೇನೆ. ವಿಜಯಪುರದಲ್ಲಿ ಸಾಂಪ್ರದಾಯಿಕ ಬೆಳೆಗಳೊಂದಿಗೆ ತೋಟಗಾರಿಕೆ ಬೆಳೆಗಳ ಕೃಷಿಯ ಬಗ್ಗೆ ಇವತ್ತಿನ ದಿನ ನಾವು ಇಲ್ಲಿ ಮಾಹಿತಿಯನ್ನು ನೀಡಲು ಇಚ್ಛಿಸ್ತಿದ್ದೇನೆ. ಈಗಾಗಲೇ ತಮಗೆಲ್ಲ ಗೊತ್ತಿದೆ ರೈತ ಬಾಂಧವರೇ, ವಿಜಯಪುರ ಜಿಲ್ಲೆಯು ಒಣಭೂಮಿ ಅಥವಾ ಡ್ರೈಲ್ಯಾಂಡ್ ಪ್ರದೇಶವಾಗಿದ್ದು ಸಾಂಪ್ರದಾಯಿಕವಾಗಿ ನಾವು ಜೋಳ, ಸಜ್ಜೆ, ಮೆಕ್ಕೆಜೋಳ ಮುಂತಾದ ಬೆಳೆಗಳಿಗೆ ಪ್ರಸಿದ್ಧಿ ಪಡೆದ ಎಂದು ತಮಗೆಲ್ಲರಿಗೂ ತಿಳಿದಿದೆ. ಈ ಬೆಳೆಗಳು ಕಡಿಮೆ ಮಳೆಯಲ್ಲಿ ಬೆಳೆಯುವ ಸಾಮರ್ಥ್ಯ ಹೊಂದಿವೆ ಮತ್ತು ಜಿಲ್ಲೆಯಲ್ಲಿ ರೈತರ ಜೀವನೋದ್ಧಾರದಂಥ ಒಂದು ಬೆಳೆಗಳೆಂದು ಹೇಳಲು ತಪ್ಪಾಗುವುದಿಲ್ಲ. ಅವುಗಳಲ್ಲಿ ಧಾನ್ಯಗಳ ಬೆಳೆಗಳಾದಂಥ ಜೋಳ, ಸಜ್ಜೆ, ಮೆಕ್ಕೆಜೋಳ, ಗೋಧಿ ಇದು ರಬಿ ಹಂಗಾಮಿನಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ ಆಗಿದೆ. ಅದರ ಜೊತೆಗೆ ಬೇಳೆಕಾಳು ಬೆಳೆಗಳಾದಂಥ ಕಡಲೆ, ತೊಗರಿ ಮತ್ತು ಹೆಸರು ಕೂಡ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಪ್ರಮಾಣದ ಅಥವಾ ಭಾಳಷ್ಟು ವ್ಯಾಪಕವಾಗಿ ಹರಡ್ತಾ ಇದೆ. ಈ ಧಾನ್ಯಗಳು ಮತ್ತು ಬೇಳೆಕಾಳು ಬೆಳೆಗಳನ್ನು ಅಲ್ಲದೆ ಎಣ್ಣೆ ಬೀಜ ಬೆಳೆಗಳನ್ನು ಕೂಡ ನಾವು ವಿಜಯಪುರ ಜಿಲ್ಲೆಯಲ್ಲಿ ಬೆಳೆಯೋದನ್ನು ಸಮಾನವಾಗಿ ನಾವು ಕಾಣುತ್ತಿದ್ದೇವೆ. ಅವುಗಳೆಂದರೆ ಸೂರ್ಯಕಾಂತಿ, ಶೇಂಗಾ, ಕುಸುಬೆ. ಈ ಮೂರು ಎಣ್ಣೆ ಬೆಳೆಗಳನ್ನು ಕೂಡ ಸಾಮಾನ್ಯವಾಗಿ ಎಲ್ಲ ರೈತರು ಬೆಳೆಯುತ್ತಿರುತ್ತಾರೆ. ಈ ಸಾಂಪ್ರದಾಯಿಕ ಬೆಳೆಗಳು ಜಿಲ್ಲೆಯ ಕಪ್ಪು ಮಣ್ಣು, ಕೆಂಪು ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣಿಗೆ ಸೂಕ್ತವಾಗಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು

ಅಥವಾ ರೈತ ಬಾಂಧವರು ತನ್ನ ಫಲವತ್ತಾದ ಮಣ್ಣು ಮತ್ತು ನೀರಾವರಿ ಸೌಲಭ್ಯಗಳಿಂದಾಗಿ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನು ಕೂಡ ಬೆಳೆಯಲು ಆರಂಭಿಸಿದ್ದಾರೆ. ಹಾಗಾಗಿ ಈ ಎಲ್ಲ ಸೌಲಭ್ಯಗಳಿರುವುದರಿಂದ, ಅಂದರೆ ಫಲವತ್ತಾದ ಮಣ್ಣು ಮತ್ತು ನೀರಿನ ಸೌಲಭ್ಯಗಳಿರುವುದರಿಂದ ಕರ್ನಾಟಕದ ಪಂಜಾಬ್ ಎಂದೇ ಕರೆಯುತ್ತಿದ್ದಾರೆ ವಿಜಯಪುರನ್ನು. ತೋಟಗಾರಿಕೆ ಬೆಳೆಗಳಾದ ದ್ರಾಕ್ಷಿ, ನಿಂಬೆ, ದಾಳಿಂಬೆ ಮತ್ತು ತರಕಾರಿ ಬೆಳೆಗಳು ಇಲ್ಲಿನ ರೈತರ ಪ್ರಮುಖವಾದ ಆದಾಯ ಕೊಡತಕ್ಕಂಥ ಒಂದು ಮೂಲ ಬೆಳೆಗಳಾಗಿವೆ. ಸರ್ಕಾರಿ ಸಬ್ಸಿಡಿಗಳು ಮತ್ತು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಈ ಒಂದು ಭಾಗದಲ್ಲಿ ರೈತರು ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ ಎಂದು ನಾನು ಭಾವಿಸುತ್ತಿದ್ದೇನೆ. ವಿಜಯಪುರದಲ್ಲಿ ಪ್ರಮುಖವಾದ ತೋಟಗಾರಿಕೆ ಬೆಳೆಗಳೆಂದರೆ ಅವುಗಳಲ್ಲಿ ಹಣ್ಣಿನ ಬೆಳೆಗಳು ದ್ರಾಕ್ಷಿ, ದಾಳಿಂಬೆ, ಬಾಳೆ, ಸೀಬೆ ಅಥವಾ ಘಾವ ಅಂತ ಏನು ಕರಿತೀವಿ, ಮತ್ತು ನಿಂಬೆ, ಬೋರೆ, ಸಪೋಟ, ಪಪ್ಪಾಯ ಮತ್ತು ಮಾವು ಈ ಒಂದು ಭಾಗದ ಒಣ ಹವಾಯಕ್ಕೆ ಮತ್ತು ಒಣ ಪ್ರದೇಶಕ್ಕೆ ಸೂಕ್ತವಾದಂಥ ಹಣ್ಣಿನ ಬೆಳೆಗಳೆಂದು ಹೇಳಲು ನಾನು ಇಚ್ಛಿಸುತ್ತಿದ್ದೇನೆ. ತರಕಾರಿಕೆ ಬೆಳೆಗಳಾದಂಥ ಈರುಳ್ಳಿ ಪ್ರಮುಖವಾಗಿ ನಮ್ಮ ಒಂದು ಭಾಗದಲ್ಲಿ, ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಈರುಳ್ಳಿ ಬಹಳ ವ್ಯಾಪಕವಾಗಿ ಬೆಳೆಯುತ್ತಿದ್ದಾರೆ. ಅದರ ಜೊತೆಗೆ ಟೊಮ್ಯಾಟೋ, ಬ್ರಿಂಜಾಲ್ ಅಂದರೆ ಬದನೆ, ಮೆಣಸಿನಕಾಯಿ, ಕುಂಬಳಕಾಯಿ ಇತ್ಯಾದಿ ಬೆಳೆಗಳನ್ನು ಕೂಡ ಈ ತರಕಾರಿ ಬೆಳೆಗಳನ್ನಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬೆಳೆಯಲು ಆರಂಭಿಸಿದ್ದಾರೆ. ತದನಂತರ ಪ್ರಮುಖವಾಗಿ ನಮ್ಮ ಒಂದು ಭಾಗಕ್ಕೆ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಂಥ ಬೆಳೆಗಳೆಂದರೆ ದ್ರಾಕ್ಷಿ ಮತ್ತು ದಾಳಿಂಬೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವು ರೈತರಿಗೆ ಉತ್ತಮ ಆದಾಯವನ್ನು ಕೊಡ್ತಕ್ಕಂಥ ಒಂದು ಬೆಳೆಗಳೆಂದು ಭಾವಿಸುತ್ತೇನೆ. ದ್ರಾಕ್ಷಿ ಈ ಒಂದು ಜಿಲ್ಲೆಯು ರಾಜ್ಯದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಪ್ರಮುಖ ಪ್ರದೇಶಗಳಲ್ಲಿ ಒಂದಾಗಿದೆ ಎಂದು ಹೇಳಬಯಸುತ್ತೇನೆ. ಇಲ್ಲಿ ಪ್ರಮುಖ ತಳಿಗಳಾದಂಥ ಥಾಮ್ಸನ್ ಸೀಡ್ಲೆಸ್, ಸೋನಾಕಾ, ಸೂಪರ್ ಸೋನಾಕಾ, ರೆಡ್ ಗ್ಲೋಬ್ ಇಂಥ ಒಂದು ತಳಿಗಳನ್ನು ಹೆಚ್ಚಾಗಿ ರೈತ ಬಾಂಧವರು ಬೆಳೆಯುತ್ತಿದ್ದಾರೆ. ಈ ಒಂದು ದ್ರಾಕ್ಷಿಯಲ್ಲಿ ರೈತರು ಕೃಷಿ ಇಲಾಖೆ ತಾಂತ್ರಿಕ ಮತ್ತು ಮಾರ್ಗದರ್ಶನವನ್ನು ಪಡೆದುಕೊಂಡು ರಫ್ತು ಮಾಡತಕ್ಕಂಥ ಒಂದು ಗುಣಮಟ್ಟದ ದ್ರಾಕ್ಷಿಯನ್ನು ಬೆಳೆಯಬಹುದೆಂದು ನಾನು ಇಚ್ಛಿಸಿಪಡುತ್ತೇನೆ. ಅದರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಹಣ್ಣಿನ ಬೆಳೆ ಎಂದರೆ ಇಂಡಿ ಲಿಂಬೆ ಅಂತಲೇ ನಾವು ಕರಿತೇವೆ, ಅಂದರೆ ಇಂಡಿ ಲೆಮನ್. ಅದು ಇಂಡಿಗೆ ಭಾಗಕ್ಕೆ ಒಂದು ಸೂಕ್ತವಾದ ಅಥವಾ ಉತ್ಕೃಷ್ಟವಾಗಿ ಬರತಕ್ಕಂಥ ಒಂದು ಹಣ್ಣು. ಹಾಗಾಗಿ ಅದನ್ನು GI ಟ್ಯಾಗ್ ಕೂಡ ಪಡೆಯಲಾಗಿದೆ. ಈ ಇಂಡಿ ನಿಂಬೆ ಹಣ್ಣು ತನ್ನ ವಿಶಿಷ್ಟವಾದ ಒಂದು ಹುಳಿ ಮತ್ತು ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದ್ದು, ಹಾಗಾಗಿ ಆ ಒಂದು ನಿಂಬೆ ಹಣ್ಣನ್ನು ಈ ವರ್ಷವಿಡೀ ಆದಾಯ ಕೊಡ್ತಕ್ಕಂಥ ಒಂದು ಬೆಳೆ ಎಂದು ಪರಿಗಣಿಸಿ ನಮ್ಮ ಭಾಗದಲ್ಲಿ ಬೆಳೆಯಲು ಭಾಳ ಸೂಕ್ತವಾದ ಒಂದು ಬೆಳೆ ಎಂದು ಇಚ್ಛಿಸುತ್ತೇನೆ. ಅದೇ ರೀತಿಯಾಗಿ ದಾಳಿಂಬೆ ಕೂಡ ಸುಮಾರು ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ ಎಂದೇ ಪರಿಗಣಿಸಿ ಜಿಲ್ಲೆಯಲ್ಲಿ ಮಣ್ಣಿನ ಗುಣವು ದಾಳಿಂಬೆ ಬೆಳೆಗೆ ಬಹಳಷ್ಟು ಅತ್ಯಂತ ಸೂಕ್ತವಾದ ಒಂದು ಮಣ್ಣು ಎಂದು ಸೂಚಿಸುತ್ತಾ ಈ ಒಂದು ದಾಳಿಂಬೆ ಕೂಡ ರೈತರು ಈ ಒಂದು ಭಾಗದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ದಾಳಿಂಬೆಯನ್ನು ಕೂಡ ಬೆಳೀತಾ ಇದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಒಂದು 3-4 ತಳಿಗಳನ್ನು ಮಾತ್ರ ರೈತರು ಬೆಳೀತಾರೆ. ಒಂದು ಭಗವ ಅಂತ ಏನು ಕರಿತೀವಿ, ಅಥವಾ ಗಣೇಶ, ಮೃದುಲ ಮತ್ತು ಈಗ ಸೋಲಾಪುರ್ ಲಾಲ್ ಅಂತ ಕೂಡ ಹೊಸ ತಳಿಯಲ್ಲಿ ಕೂಡ ಬಂದಿದೆ, ಅದನ್ನು ಕೂಡ ರೈತರು ಬೆಳೀತಾರೆ. ಹಾಗಾಗಿ ಮುಖ್ಯವಾಗಿ ಈ ಒಂದು ದಾಳಿಂಬೆ ಬೆಳೆಯಲ್ಲಿ ಒಂದು ರೋಗ ಬಹಳಷ್ಟು ರೈತರನ್ನು ಕಾಡ್ತಕ್ಕಂಥದ್ದಂದರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಕರಿತೀವಿ. ಆ ಒಂದು ಬ್ಯಾಕ್ಟೀರಿಯಲ್ ಬ್ಲೈಟ್ನ ಒಂದು ಕಾರಣದಿಂದಾಗಿ ಸಾಕಷ್ಟು ಜನ ರೈತರು ಇದರಿಂದ ಕಂಗಾಲಾಗಿದ್ದಾರೆ. ಬಟ್ ಅದರ ಜೊತೆಗೆ ರೈತರು ದಾಳಿಂಬೆ ಬೆಳೆಯಲ್ಲಿ ಕೂಡ ಇನ್ನೂ ಇಚ್ಛೆಯನ್ನು ತೋರಿಸ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮತ್ತೆ ದಾಳಿಂಬೆ ಒಂದು ಏನು ಏರಿಯಾ ಅಂತ ಕರಿತೀವಿ ಭಾಗ ಹೆಚ್ಚು ಆಗ್ತಾ ಇದೆ. ನಂತರ ಈ ಮೂರು ಬೆಳೆಗಳಲ್ಲದೆ ಮೂರು ಹಣ್ಣಿನ ಬೆಳೆಗಳ ಜೊತೆಗೆ ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ಕೂಡ ಬೆಳೀತಿದ್ದಾರೆ. ಅವುಗಳೆಂದರೆ ಈಗ ಮಾವು ಮತ್ತು ಪೇರಲ, ಸೀಬೆ ಅಂತಲೇ ಕರಿತೀವಿ, ಅವು ಪಪ್ಪಾಯ ಮತ್ತು ಹುಣಸೆ ಇಂಥ ಎಲ್ಲ ಹಣ್ಣಿನ ಬೆಳೆಗಳನ್ನು ಕೂಡ ಈ ಒಂದು ಭಾಗದಲ್ಲಿ ಬೆಳೆಯಲು ಭಾಳ ಒಂದು ಸೂಕ್ತವಾದ ಒಂದು ಭಾಗ ಅಂತ ನಾನು ಹೇಳಲು ಬಯಸ್ಪಡುತ್ತೇನೆ. ಅದರ ಜೊತೆಗೆ ತರಕಾರಿ ಬೆಳೆಗೆ ಮತ್ತು ಹೂವಿನ ಬೆಳೆಗೆ ಕೂಡ ಸಾಕಷ್ಟು ಇಲ್ಲಿ ಅವಕಾಶವಿದೆ. ಈಗಾಗಲೇ ರೈತ ಬಾಂಧವರೆಲ್ಲರೂ ಈರುಳ್ಳಿ ಬೆಳೆಯನ್ನು ಯಥೇಚ್ಛವಾಗಿ ಬೆಳೆಸಿದ್ದೀರಿ. ಆದರೆ ಈರುಳ್ಳಿಯಲ್ಲಿ ಇನ್ನೂ ತಂತ್ರಜ್ಞಾನವನ್ನು ಅಳವಡಿಸಿ ಹೆಚ್ಚಿನ ಇಳುವರಿ ಮತ್ತು ಹೆಚ್ಚಿನ ಆದಾಯವನ್ನು ಪಡೆಯುವಂಥ ಅವಕಾಶಗಳು ಕೂಡ ಇಲ್ಲಿ ಇದ್ದಾವೆ ಅಂತ ಹೇಳಲು ನಾನು ಇಚ್ಛಿಸಿಪಡೆದೇನೆ. ಈರುಳ್ಳಿಯನ್ನು ವರ್ಷವಿಡೀ ನಾವು ಬೆಳೆಯಬಹುದು, ಅಂದರೆ ವರ್ಷದ 3 ಕಾಲಗಳಲ್ಲಿ, ಅಂದರೆ ಮುಂಗಾರು ಮತ್ತು ನಂತರದ ಮುಂಗಾರು ಹಾಗೂ ಹಿಂಗಾರು ಮತ್ತು ಸಮರ್ ಅಂತೇನು ಕರಿತೀವಿ ನಾವು, ಬೇಸಿಗೆಯಲ್ಲಿ ಕೂಡ ನಾವು ಈರುಳ್ಳಿಯನ್ನು ಬೆಳೆಯಬಹುದು. ಈರುಳ್ಳಿ ಬಗ್ಗೆ ಯಾಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಹೇಳಬಯಸುತ್ತೇನೆ ಇವತ್ತೇನೆಂದರೆ, ಈರುಳ್ಳಿ ಒಂದು ನಮ್ಮ ಭಾಗದಲ್ಲಿ ಬಹಳ ಸೂಕ್ತವಾಗಿ ಬೆಳೀತಕ್ಕಂಥ ಒಂದು ಬೆಳೆ ಮತ್ತು ಹೆಚ್ಚು ಲಾಭದಾಯಕವಾಗಿ ಬೆಳೀತಕ್ಕಂಥ ಒಂದು ಬೆಳೆಯಾಗಿದೆ. ಹಾಗಾಗಿ ಈರುಳ್ಳಿ

ಇಲ್ಲಿ ತಳಿಗಳ ಆಯ್ಕೆ ಬಹಳ ಮುಖ್ಯವಾದದ್ದು. ಮುಂಗಾರಿಗೆ ಸೂಕ್ತವಾದ ತಳಿಗಳು ಹಿಂಗಾರಿಗೆ ಸೂಕ್ತವಾಗಿರುವುದಿಲ್ಲ, ಹಾಗಾಗಿ ಹಿಂಗಾರಿಗೆ ಸೂಕ್ತವಾದಂಥ ತಳಿಗಳು ಮುಂಗಾರಿಗೆ ಸೂಕ್ತವಾಗಿರುವುದಿಲ್ಲ. ಹಾಗಾಗಿ ಹಿಂಗಾರಿನ ತಳಿಗಳಾದರೆ ಮುಂಗಾರಿನ ತಳಿಗೆ ಬರುವುದಿಲ್ಲ, ಮತ್ತು ಮುಂಗಾರಿನ ತಳಿಗಳು ಹಿಂಗಾರಿನಲ್ಲಿ ಬಿತ್ತಲು ಸಾಧ್ಯವಾಗುವುದಿಲ್ಲ ಮತ್ತು ಹೆಚ್ಚಿನ ಇಳುವರಿ ಕೊಡುವ ಅಥವಾ ಲಾಭದಾಯಕವಲ್ಲ ಎಂದು ನಾನು ಹೇಳಬಯಸುತ್ತೇನೆ. ಈರುಳ್ಳಿಯಲ್ಲಿ ಮುಂಗಾರು ತಳಿಗಳೆಂದರೆ ಅರ್ಕ ಕಲ್ಯಾಣ, ಭೀಮಾ ಸೂಪರ್ ಮತ್ತು ಅರ್ಕ ಭೀಮಾ, ಇವಲ್ಲದೆ ಪುನಃ ಪ್ರಸಂಗಿ ಅಂತ ಕರಿತೀವಿ, ಮತ್ತು ಅದಲ್ಲದೆ N53, ಭಾಳಷ್ಟು ಬಳ್ಳಾರಿ ರೆಡ್ ಅಂತ ಬರ್ತವೆ. ಇಂಥ ತಳಿಗಳನ್ನು ನಾವು ಸೂಕ್ತವಾಗಿ ಮುಂಗಾರಿನ ಒಂದು ಸಮಯದಲ್ಲಿ ಈ ಒಂದು ಈರುಳ್ಳಿ ಬೆಳೆಯಲು ಆಯ್ಕೆ ಮಾಡಿಕೊಳ್ಳಬಹುದು. ಅದೇ ರೀತಿ ಹಿಂಗಾರಿಗಾದರೆ ಭೀಮಾಶಕ್ತಿ ಅಂತಕ್ಕಂಥ ಒಂದು ತಳಿ ಭಾಳ ಸೂಕ್ತವಾದ ತಳಿ ಅಂತ ನಾನು ಇಲ್ಲಿ ಹೇಳಲು ಇಚ್ಛೆಪಡುತ್ತೇನೆ. ಈ ಈರುಳ್ಳಿ ತಳಿಗಳ ಆಯ್ಕೆ ಜೊತೆಗೆ ನೀವು ಈರುಳ್ಳಿಯನ್ನು ನಾವು ಗಂಗಳಮಡಿ ಅಂತ ಕರಿತೀವಿ, ಅಂಥ ಒಂದು ಪ್ರದೇಶದಲ್ಲಿ ಆ ಒಂದು ಪದ್ಧತಿಯಲ್ಲಿ ಬೆಳಿತೀವಿ. ಹಾಗಾಗಿ ಈರುಳ್ಳಿ ಬೆಳೆಯನ್ನು ನಾವು ಸಮತಟ್ಟಾದ ಭೂಮಿಯಲ್ಲಿ ಬೆಳೆಯೋದು, ಅದರ ಜೊತೆಗೆ ಬ್ರಾಡ್ ಬೆಡ್ ಆ್ಯಂಡ್ ಫರೋ ಅಂತ ಮೆಥಡ್ ಅಂತ ಕರಿತೀವಿ. ಅಗಲವಾದ ಒಂದು ಹಾಸಿಗೆ ಮತ್ತು ಅದರ ನಂತರ ಒಂದು ಫರೋ ಹಾಕಿ ಆ ಬ್ರಾಡ್ ಬೆಡ್ ಆ್ಯಂಡ್ ಫರೋ ಮೆಥಡಿಂದ ಬೆಳೆಯೋದ್ರಿಂದ ಈ ಒಂದು ಈರುಳ್ಳಿ ಬೆಳೆಯಲ್ಲಿ 2% ಅಂದರೆ 200% ಆದಾಯವನ್ನು ನಾವು ಪಡೆಯಬಹುದು. ಅಂದರೆ 1 to 2x. ಈಗೇನು ನಾರ್ಮಲ್ ಬೆಳೆಯೋದ್ರಿಂದ 100% ಲಾಭ ಆದರೆ 200% ಲಾಭ ಇದರಿಂದ ಅಂತಂದರೆ ನಾವು ಬ್ರಾಡ್ ಬೆಡ್ ಆ್ಯಂಡ್ ಫರೋ ಮೆಥಡು, ಡ್ರಿಪ್ ಇರಿಗೇಷನ್ ಮತ್ತು ಕಳೆನಾಶಕಗಳನ್ನು ಬಳಸಿ ಬೆಳೆಯೋದ್ರಲ್ಲಿ ಅತಿ ಹೆಚ್ಚು ಲಾಭ ಪಡೆಯಬಹುದು ಅಂತಂದು ನಾ ಈ ಒಂದು ಸಮಯದಲ್ಲಿ ಈ ಈರುಳ್ಳಿ ಬೆಳೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಟೊಮ್ಯಾಟೊ, ಮೆಣಸಿನಕಾಯಿ ಮತ್ತು ಸೇವಂತಿಗೆ, ಚೆಂಡು ಹೂಗಳನ್ನು ಕೂಡ ಸರಾಗವಾಗಿ ಈ ಒಂದು ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಭಾಗದಲ್ಲಿ ರೈತರು ಬೆಳೀತಾ ಇದ್ದಾರೆ. ಹಾಗಾಗಿ ಮೆಣಸಿನಕಾಯಿ ಕೂಡ ಈ ಒಂದು ಭಾಗ ಅತಿ ಸೂಕ್ತವಾದಂಥ ಭಾಗ ಮತ್ತು ಅಷ್ಟೇ ಪ್ರಾಮುಖ್ಯತೆ ಹೊಂದಿದಂಥ ಒಂದು ಬೆಳೆ ಎಂದು ಪರಿಗಣಿಸಬಹುದು. ಮೆಣಸಿನಕಾಯಿಯಲ್ಲೂ ಕೂಡ ಕೆಲವೊಂದಿಷ್ಟು ತಳಿಗಳ ಆಯ್ಕೆ ಬಗ್ಗೆ ನಾನು ಇವತ್ತು ಹೇಳಲು ಇಚ್ಛೆಪಡ್ತೇನೆ. ಮೆಣಸಿನಕಾಯಲ್ಲಿ ನಾವು 2 ಭಾಗವಾಗಿ ಉಪಯೋಗ ಮಾಡ್ತೀವಿ ಮೆಣಸಿನಕಾಯನ್ನು. ಒಂದು ಹಸಿರು ಮೆಣಸಿನಕಾಯಿಗೆ ಮತ್ತು ಇನ್ನೊಂದು ಒಣ ಮೆಣಸಿನಕಾಯಿಗಾಗಿ. ಹಸಿರು ಮೆಣಸಿನಕಾಯಿಗಾಗಿ ನಾವು ಸಿತಾರಾ ಗೋಲ್ಡ್ ಅಂತ ಕರಿತೀವಿ, ಇಲ್ಲ ಸಿಂಜೆಂಟದ 5531 ಅಂತ. ಇವು ಎರಡುಗಳನ್ನು ನಾವು ಹಸಿ ಮೆಣಸಿನಕಾಯಿಗೆ ಉಪಯೋಗಿಸಬಹುದು. ಅದರಲ್ಲದೆ ನೀವು ಒಣ ಮೆಣಸಿನಕಾಯಿಗಾಗಿ ನೀವು ತಳಿ ಆಯ್ಕೆ ಮಾಡೋದಾದರೆ ಸಿಂಜೆಂಟ 5531, ಎಂಡೋಮ್ 5, KDC 1, ದೆನ್ ಅದಲ್ಲದೆ ಮತ್ತು ಇನ್ನಿತರ ತಳಿಗಳು 2043 ಅಂತ ಇದೆ ಸಿಂಜೆಂಟದ್ದು. ಇಂಥ ಒಂದು ತಳಿಗಳನ್ನು ನೀವು ಆಯ್ಕೆ ಮಾಡಿದಲ್ಲಿ ಉತ್ಕೃಷ್ಟವಾದಂಥ ಒಂದು ಒಣ ಮೆಣಸಿನಕಾಯಿಯನ್ನು ಬೆಳೆಯೋದರಲ್ಲಿ ತಾವು ಸಕ್ಸಸ್ ಆಗ್ಬೋದು ಅಂತ ಹೇಳಲು ಇಚ್ಛೆಪಡುತ್ತೇನೆ. ತದನಂತರ ಈಗ ಚೆಂಡು ಮತ್ತು ಸೇವಂತಿ ಕೂಡ ಅಷ್ಟೇ ಒಂದು ಬೆಲೆ, ಅಷ್ಟೇ ಒಂದು ಲಾಭದಾಯಕ ಬೆಳೆ ಅಂತ ಹೇಳ್ಬೋದು ನಾನಿಲ್ಲಿ. ಇವು ಬೇರೆ ಏನು ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಇವು ಚೆಂಡು ಮತ್ತು ಸೇವಂತಿಗೆಯನ್ನು ಕೂಡ ಬೆಳೆಯಬಹುದು, ತಮಗೆ ಬೆಳೆಯಲು ಅವಕಾಶ ಇದೆ ಅಂತ ಹೇಳಲು ಕೂಡ ಇಚ್ಛೆಪಡುತ್ತೇನೆ. ಈ ಚೆಂಡು ಹೂವಿನಲ್ಲಿ ಟೆನ್ನಿಸ್ ಬಾಲ್ ಅಂತ ಒಂದು ತಳಿ ಇರುತ್ತೆ. ಆ ಟೆನ್ನಿಸ್ ಬಾಲ್ ಅಂತ ಒಂದು ತಳಿಗಳನ್ನು ತಾವು ಆಯ್ಕೆ ಮಾಡಿಕೊಂಡಲ್ಲಿ ಒಳ್ಳೆಯ ಇಳುವರಿ ಮತ್ತು ಒಳ್ಳೆಯ ಆದಾಯವನ್ನು ಪಡೆಯಿಕೊಳ್ಳಬಹುದು. ಅದೇ ರೀತಿಯಾಗಿ ಈ ಒಂದು ತೋಟಗಾರಿಕೆ ಬೆಳೆಗಳನ್ನು ಲಾಭದಾಯಕವಾಗಿ ಬೆಳೆಯುವಂಥ ಒಂದಿಷ್ಟು ಕೆಲವೊಂದಿಷ್ಟು ಪದ್ಧತಿಗಳನ್ನಿದೆ, ಅಂಥವನ್ನುಗಳನ್ನು ಯಾವುವು ಅಂತನ್ನೋದು ರೈತರು ಪರಿಗಣಿಸಬೇಕಾಗುತ್ತದೆ. ಅವುಗಳಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ಹೇಳಬೇಕಾದದ್ದು ಹನಿ ನೀರಾವರಿ. ಹನಿ ನೀರಾವರಿ ಯಾವಾಗ ನಾವು ಉಪಯೋಗ ಮಾಡಿಕೊಳ್ಬೇಕಂದ್ರೆ ನೀರಿನ ಕೊರತೆಯನ್ನು ನೀಗಿಸಲು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿಯನ್ನು ಅತ್ಯವಶ್ಯಕವಾಗಿ ನಾವು ಬಳಸಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಈ ಹನಿ ನೀರಾವರಿ ಪದ್ಧತಿಯು ಸುಮಾರು 50-70% ನೀರನ್ನು ಇದು ಏನು ಮಾಡುತ್ತೆ, ಸೇವ್ ಮಾಡುತ್ತೆ ಅಂದರೆ ಉಳಿಸುತ್ತೆ. ಅದರ ಜೊತೆಗೆ ಕಳೆ ಮತ್ತು ಬೆಳೆಯ ಉತ್ಕೃಷ್ಟತೆ, ಕಳೆಯ ಒಂದು ಕಡಿಮೆ ಮಾಡೋಕ್ಕೆ ಮತ್ತು ಬೆಳೆಯ ಉತ್ಕೃಷ್ಟತೆಯಲ್ಲಿ ಈ ಹನಿ ನೀರಾವರಿನ ಪದ್ಧತಿ ಅಥವಾ ಹನಿ ನೀರಾವರಿಯ ಪಾತ್ರ ಬಹಳ ಬಹುಮುಖ್ಯವಾಗಿರುತ್ತದೆ. ಅದರ ಜೊತೆಗೆ ನೀವು ತೋಟಗಾರಿಕೆ ಬೆಳೆಗಳಂತಂದರೆ ಆರ್ಗ್ಯಾನಿಕ್ ಆಗಿ ಬೆಳೆಯೋದು ಬಹಳ ಮುಖ್ಯವಾದದ್ದಂತು, ಅಂದರೆ ಸಾವಯವವಾಗಿ ಬೆಳೀತಕ್ಕಂಥ ಒಂದು ಬೆಳೆಗಳು ತೋಟಗಾರಿಕೆ ಒಳಗೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಉತ್ಕೃಷ್ಟವಾದ ಒಂದು ಬೆಳೆಯನ್ನು ಪಡಿಬೇಕಾದರೆ ಸಾವಯವ ಪದ್ಧತಿಯನ್ನು ಅಳವಡಿಸೋದು ಬಹಳ ಬಹುಮುಖ್ಯವಾದಂಥ ವಿಷಯ. ಎಲ್ಲ ರೈತ ಬಾಂಧವರು, ನೀವು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದಾದಲ್ಲಿ ಸಾವಯವವಾಗಿ ಬೆಳೆಯೋದು ಬಹಳ ಉತ್ತಮ. ಏಕೆಂದರೆ ಸಾಕಷ್ಟು ತೋಟಗಾರಿಕೆ ಬೆಳೆಗಳು ಬಹುವಾರ್ಷಿಕ ಬೆಳೆಗಳಾಗಿದ್ದು ನೀವು ಏನು ರಾಸಾಯನಿಕ ಗೊಬ್ಬರಗಳು ಕೊಡುವುದರಿಂದ ಆ ಒಂದು ಗಿಡಗಳ ಆಯುಷ್ಯ ಮತ್ತು ಬೆಳೆಗಳ ಆಯುಷ್ಯ ಕಡಿಮೆ ಆಗುತ್ತೆ ಅಂತ ಹೇಳಲು ಇಲ್ಲಿ ತಪ್ಪಾಗಲಿಕ್ಕಿಲ್ಲ. ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಿದ್ರಿಂದ ಈಗ ನೀವು ಕಡಿಮೆ ಮಾಡಿ ಇವು ಸಾವಯವ ಗೊಬ್ಬರಗಳಾದಂಥ ಎರೆಹುಳು ಗೊಬ್ಬರ ಅಥವಾ ನೈಸರ್ಗಿಕ ಪದ್ಧತಿಗಾಗಿ ಬಳಸ್ತಕ್ಕಂಥ ಒಂದು ತಿಪ್ಪೆ ಗೊಬ್ಬರ, ಅದಲ್ಲದೆ ಇನ್ನು ಜೈವಿಕ ಗೊಬ್ಬರಗಳನ್ನು ಕೂಡ ಬಳಸೋದರಿಂದ ಇಲ್ಲಿ ಸಾವಯವ ಒಂದು ಕೃಷಿ ಅಥವಾ ಸಾವಯವ ತೋಟಗಾರಿಕೆಯನ್ನು ನಾವಿಲ್ಲಿ ಮಾಡೋದರಿಂದ ಅತಿ ಹೆಚ್ಚು ಲಾಭ ಮತ್ತು ಒಳ್ಳೆಯ ಉತ್ಕೃಷ್ಟ ಗುಣಮಟ್ಟದ ಒಂದು ಇಳುವರಿಯನ್ನು ನಾವು ಪಡೆದುಕೊಳ್ಳಬಹುದು. ಅದಲ್ಲದೆ ಸಂಯೋಜಿತ ಕೃಷಿಯಲ್ಲಿ ಕೂಡ ನೀವು ತೋಟಗಾರಿಕೆಯನ್ನು ಅಳವಡಿಸಿಕೊಳ್ಳೋದು ಬಹಳಷ್ಟು ಒಳ್ಳೆಯದು, ಅಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಕೃಷಿಯ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು

0: ಅಲ್ಲದೆ ಜಾನುವಾರ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಅಥವಾ ಮೀನುಗಾರಿಕೆಯನ್ನು ಮಾಡುವ ಮೂಲಕ ರೈತರು ಕೂಡ ವರ್ಷ ಪೂರ್ತಿ ಆದಾಯವನ್ನು ಗಳಿಸುವುದು ಬಹಳ ಮುಖ್ಯವಾದ ವಿಷಯ ಎಂದು ಇವತ್ತಿನ ದಿನದಲ್ಲಿ ನಾನು ಹೇಳಲು ಇಚ್ಛೆಪಡುತ್ತೇನೆ. ರೈತರಿಗೆ ಲಾಭವಾಗ್ತಕ್ಕಂಥ ಒಂದು ಪದ್ಧತಿಗಳು ಇವೆಲ್ಲವೂ ಹನಿ ನೀರಾವರಿ ಪದ್ಧತಿ, ಸಾವಯವ ಕೃಷಿ ಮತ್ತು ಸಂಯೋಜಿತ ಕೃಷಿ. ಇವುಗಳಲ್ಲದೆ ತೋಟಗಾರಿಕೆ ಬೆಳೆಗಳಲ್ಲಿ ಪ್ರಮುಖವಾದಂಥ ಒಂದಿಷ್ಟು ಕೆಲವೊಂದಿಷ್ಟು ವಿಷಯಗಳು ಏನಂತಂದರೆ, ಈಗ ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ಒಂದು ವೇಳೆ ನೀವು ತೋಟಗಾರಿಕೆಯಲ್ಲಿ ಸರ್ಕಾರಿ ಗೊಬ್ಬರಗಳನ್ನೇ ಅಥವಾ ಸಾವಯವ ಅಲ್ಲದ ಗೊಬ್ಬರಗಳನ್ನೇ ಉಪಯೋಗಿಸಿದಾಗಲ್ಲಿ ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ಅಥವಾ ಮಣ್ಣಿನ ಪರೀಕ್ಷೆಯ ರಿಪೋರ್ಟ್ಗೆ ಅನುಗುಣವಾಗಿ ನೀವು ರಸಗೊಬ್ಬರವನ್ನು ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದು ಬಹಳ ಮುಖ್ಯ. ಮತ್ತು ಅದಲ್ಲದೆ ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ಲಘು ಪೋಷಕಾಂಶಗಳನ್ನು ಬಳಕೆ ಕೂಡ ಬಹಳ ಮುಖ್ಯವಾದಂಥ ಒಂದು ಪಾತ್ರ ವಹಿಸುತ್ತೆ ಇಲ್ಲಿ. ಯಾಕಂದರೆ ಸಾಕಷ್ಟು ಭೂಮಿಯ ಮಣ್ಣಿನಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ಲಘು ಪೋಷಕಾಂಶಗಳ ಕೊರತೆಯನ್ನು ನಾವಿಲ್ಲಿ ಕಾಣುತ್ತೇವೆ. ಹಾಗಾಗಿ ಲಘು ಪೋಷಕಾಂಶಗಳ ಕೊರತೆ ನಿವಾರಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಒಂದು ಲಘು ಪೋಷಕಾಂಶಗಳ ಕೊರತೆ ನೀಗಿಸುವುದರಿಂದ ಅತಿ ಹೆಚ್ಚು ಇಳುವರಿ ಮತ್ತು ಅತಿ ಕಡಿಮೆ ರೋಗ ರುಜಿನಗಳಿಗೆ ತುತ್ತಾಗುವುದನ್ನು ನಾವು ಇಲ್ಲಿ ಕಾಣಬಹುದು, ಎಲ್ಲ ತೋಟಗಾರಿಕೆ ಬೆಳೆಗಳು. ಅದರ ಜೊತೆಗೆ ಜೈವಿಕ ಗೊಬ್ಬರಗಳು ಅಂದರೆ ವರ್ಮಿ ಕಾಂಪೋಸ್ಟು, ಗೋಮೂತ್ರ, ಆಮೇಲೆ ಗಂಜಲು, ಇಂಥ ಮುಂತಾದ ಸಾಂಪ್ರದಾಯಿಕ ವಿಧಾನಗಳನ್ನು ಕೂಡ ನಮ್ಮ ಭಾಗದಲ್ಲಿ ಜನಪ್ರಿಯವಾಗಿ ಬಳಸ್ತಾ ಇದ್ದಾರೆ. ಈ ಒಂದು ತೋಟಗಾರಿಕೆ ಪದ್ಧತಿಯಲ್ಲಿ ಇಂಥ ಒಂದು ಜೈವಿಕ ಗೊಬ್ಬರಗಳ ಬಳಕೆ ಮಾಡುವುದು ಬಹಳ ಸೂಕ್ತವಾದದ್ದು ಅಂತ ನಾನು ಹೇಳಲು ಇಚ್ಛೆಪಡುತ್ತೇನೆ. ಉತ್ತಮ ಬೆಳೆ ನಿರ್ವಹಣೆ ಕೂಡ ಬಹಳ ಮುಖ್ಯವಾದಂಥ ಒಂದು ವಿಷಯ. ಉತ್ತಮ ಬೆಳೆ ನಿರ್ವಹಣೆ ಅಂದರೆ ಪ್ರೂನಿಂಗು, ಗ್ರಾಫ್ಟ್ ಸಸಿಗಳನ್ನು ಬಳಕೆ ಅಥವಾ ಸಮಗ್ರ ಕೀಟ ನಿರ್ವಹಣೆ ಮಾಡುವುದು, ಇಂಥ ಒಂದು ಪದ್ಧತಿಗಳನ್ನು ನಾವು ಅಳವಡಿಸಿದ್ದಲ್ಲಿ ಉತ್ತಮವಾದ ಇಳುವರಿ ಮತ್ತು ಉತ್ತಮವಾದ ಒಂದು ಬೆಳೆಯನ್ನು ನಾವು ಇಲ್ಲಿ ಕೊಯ್ಲು ಮಾಡಬಹುದು. ಪ್ರೂನಿಂಗ್ ಅಂದರೆ ಕತ್ತರಿಸುವುದು. ಹೆಚ್ಚೆಚ್ಚವಾಗಿ ಇದನ್ನು ದ್ರಾಕ್ಷಿ ಮತ್ತು ದಾಳಿಂಬೆರಲ್ಲಿ ಅತ್ಯಗತ್ಯವಾಗಿ ಮತ್ತು ಅನಾದಿ ಕಾಲದಿಂದಲೂ ಪ್ರಾಕ್ಟೀಸ್ ಮಾಡಿದಂಥ ಒಂದು ಈ ಒಂದು ಉತ್ತಮ ಬೆಳೆ ನಿರ್ವಹಣೆ ಪದ್ಧತಿ ಇದು ಪ್ರೂನಿಂಗ್. ನಂತರ ಇಂಟರ್ಕ್ರಾಪಿಂಗ್ ಕೂಡ ಅಂದರೆ ಮಿಶ್ರ ಬೆಳೆ ಪದ್ಧತಿಯನ್ನು ಕೂಡ ನಾವು ಇಲ್ಲಿ ಅಳವಡಿಸಿಕೊಳ್ಳಬಹುದು. ತೋಟಗಾರಿಕೆ ಬೆಳೆಗಳಲ್ಲಿ ತೋಟಗಾರಿಕೆ ಬೆಳೆಗಳ ಜೊತೆಗೆ ಬೇರೆ ಇನ್ನಿತರ ಬೆಳೆಗಳನ್ನು ಕೂಡ ಅಳವಡಿಸಿಕೊಳ್ಳಬಹುದು. ತದನಂತರ ಸಂರಕ್ಷಣಾ ತೋಟಗಾರಿಕೆ ಅನ್ನೋದಂಥ ವಿಷಯವನ್ನು ನಾನಿಲ್ಲಿ ಮಂಡಿಸಲು ಇಚ್ಛಿಸ್ತೇನೆ. ಸಂರಕ್ಷಣಾ ತೋಟಗಾರಿಕೆ ಅಂತಂದರೆ ಪಾಲಿಹೌಸು ಮತ್ತು ಶೇಡ್ ಔಟ್ನಲ್ಲಿ ತರಕಾರಿ ಮತ್ತು ಹೂಗಳನ್ನು ಬೆಳೆಯುವುದು, ಅಂದರೆ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್ಸಲ್ಲಿ. ಈ ಒಂದು ಸಂರಕ್ಷಣಾ ತೋಟಗಾರಿಕೆ ಕೂಡ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂದರೆ NHM ಯೋಜನೆಯಲ್ಲಿ ಸಹಾಯಧನ ಸಬ್ಸಿಡಿ ಕೂಡ ಒಂದು ತಾವು ಪಡೆಯಲು ಅವಕಾಶವಿರುತ್ತೆ ಅಂತ ಹೇಳಲು ನಾನು ಇಚ್ಛೆಪಡುತ್ತೇನೆ. ಅದನಂತರ ಈ ಒಂದು ಒಳ್ಳೆಯ ಫಸಲು ಕೊಯ್ಲು ಮಾಡಿದ ನಂತರ ಪೋಸ್ಟ್ ಹಾರ್ವೆಸ್ಟ್ ಮತ್ತು ಮಾರುಕಟ್ಟೆ ಕೂಡ ಬಹಳ ಮುಖ್ಯವಾದಂಥದ್ದು. ಸರಿಯಾದ ಸಮಯಕ್ಕೆ ಕೊಯ್ಲು ಮಾಡುವುದು ಮತ್ತು ಗ್ರೇಡಿಂಗ್ ಮಾಡುವುದು, ಪ್ಯಾಕಿಂಗ್ ಮಾಡುವುದು, ಅದರ ಜೊತೆಗೆ ರಫ್ತಿಗಾಗಿ ರೆಡಿ ಮಾಡುವುದು ಅಥವಾ ಮಾರುಕಟ್ಟೆಗೆ ಅನುಗುಣವಾಗಿ ನಾವು ಹಾರ್ವೆಸ್ಟ್ ಮಾಡೋದು ಬಹಳ ಮುಖ್ಯವಾದಂಥ ವಿಷಯ. ಹಾಗಾಗಿ ಈ ಎಲ್ಲ ಒಂದು ಪದ್ಧತಿಗಳನ್ನು ಅಂದರೆ ಪ್ರಮುಖವಾದ ಪದ್ಧತಿಗಳನ್ನು ಅಳವಡಿಸಿದ್ದಲ್ಲಿ ನಾವು ಅತಿ ಹೆಚ್ಚಿನ ಲಾಭವನ್ನು ತೋಟಗಾರಿಕೆ ಒಂದು ಬೆಳೆಗಳಲ್ಲಿ ಪಡೆಯಬಹುದಂತ ಹೇಳ್ತಾ, ಇದರ ಜೊತೆಗೆ ಸಾಕಷ್ಟು ಸವಾಲುಗಳನ್ನು ಕೂಡ ಇದ್ದಾವೆ ರೈತರಿಗೆ. ಅವೆಂದರೆ ನೀರಿನ ಕೊರತೆ, ಹವಾಮಾನ ಬದಲಾವಣೆ ಮತ್ತು ಮಾರುಕಟ್ಟೆ ಅಸ್ಥಿರತೆ. ಇವೆಲ್ಲದರಲ್ಲಿ ಕೂಡ ನಾವು ಗೆದ್ದು ಇವೆಲ್ಲ ಸವಾಲುಗಳಿಗೆ ನಾವು ಹೆದರಿಸಿ ಕೂಡ ರೈತ ಬಾಂಧವರು ಈ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚಿನ ಲಾಭ ಪಡೆಯುವುದಲ್ಲದೆ ತಮ್ಮ ಉತ್ಕೃಷ್ಟ ಮತ್ತು ಸದೃಢ ದೇಹಕ್ಕಾಗಿ ಅಥವಾ ಆರೋಗ್ಯಕ್ಕಾಗಿ ತೋಟಗಾರಿಕೆ ಬಹಳ ಮುಖ್ಯವಾದದ್ದು ಅಂತ ಹೇಳಲು ನಾನು ಇವತ್ತಿನ ದಿನಮಾನದಲ್ಲಿ ಇಲ್ಲಿ ಇಚ್ಛಿಸ್ತೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಾವು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಅಥವಾ ತೋಟಗಾರಿಕೆ ಇಲಾಖೆ ಹಾಗೂ ಇನ್ನಿತರ ತೋಟಗಾರಿಕೆ ಸಂಬಂಧಪಟ್ಟಂಥ ಒಂದು ಸರ್ಕಾರಿ ಆಫೀಸಿಗೆ ಹೋಗಿ ತಾವು ಇನ್ನೂ ತಾಂತ್ರಿಕ ಮಾಹಿತಿಯನ್ನು ಪಡೆದು ಅತ್ಯಾಧುನಿಕವಾಗಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಹೆಚ್ಚಿನ ಲಾಭ ಪಡೆಯಬೇಕೆಂದಲ್ಲಿ ರೈತ ಬಾಂಧವರಲ್ಲಿ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಈ ನನ್ನ ಒಂದು ದೂರವಾಣಿ ಸಂಖ್ಯೆ 9535888095852584800. ಇದು ನನ್ನ ದೂರವಾಣಿ ಸಂಖ್ಯೆ ನಂಬರು. ನೀವು ಯಾವುದೇ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿಗಾಗಿ ತಾವು ಸರಾಗವಾಗಿ ಸಂಪರ್ಕಿಸಬಹುದೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ.
1: ಇದುವರೆಗೆ ತೋಟಗಾರಿಕೆ ಬೆಳೆಗಳ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಕುಶಾಲ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ದೇಶದೋಳು ಶಿಶುನಾಳ ಮಠದೋಳು, ದೇಶದೋಳು ಶಿಶುನಾಳ ಮಠದೋಳು, ಸಾಧೂರ ಕೈಯಲ್ಲಿ ಏಕದಾರಿ ಕೊಳಿವಾರೆ.
1: ಸ್ನೇಹಿತರೆ, ಇದುವರೆಗೆ ಮರಿಯಪ್ಪ ದಾಸರ ಮತ್ತು ತಂಡದವರಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೆಲವು ತತ್ವಪದಗಳನ್ನು ಕೇಳ್ತಾ ಇದ್ರಿ.
2: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಸಮಯ 7:34 ಆಗುತ್ತದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ತದನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸಮಯ 7:34 ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. 7:45 ಸಮಾಚಾರ ದರ್ಶನ ಪ್ರಸಾರವಾಗುವುದು.
2: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
3: ಹಲ್ಲುಜ್ತಾ ಇದೀನಿ ಕಣಮ್ಮ.
2: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
3: ಸರಿ ನಿಲ್ಸಿದೀನಿ ಬಿಡು.
2: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
2: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
4: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
7: ಜಲ ಜಲ ಜಲಧಾರೆಯಾಗಿ ಭುವಿಯಾಂತರಾಳದಿಂದ ಸುರಿದ ಜೀವ.

0: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
1: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
2: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಡಿಶಾದಲ್ಲಿ 47,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ 9,44,00,000 ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ. ನಾಳೆ ಅಂತಾರಾಷ್ಟೀಯ ಯೋಗ ದಿನ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೋಲ್ಕತ್ತಾದಲ್ಲಿ ಪ್ರಧಾನ ಕಾರ್ಯಕ್ರಮ. ನೀಟ್ ಯುಜಿ ಪಾರದರ್ಶಕ ಬಿಗಿ ಬಂದೋಬಸ್ತ್ನಲ್ಲಿ ನಾಳೆ ಮರುಪರೀಕ್ಷೆ. ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ, ಅಫ್ಘಾನ್ ನೀಡಿದ 219 ರನ್ ಗುರಿ ಬೆನ್ನತ್ತಿದ ಭಾರತ ಸುಸ್ಥಿತಿಯಲ್ಲಿ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಒಡಿಶಾದಲ್ಲಿ ಇಂದು 47,600 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇಂಧನ, ಸಾರಿಗೆ, ಔದ್ಯಮಿಕ ಮೂಲಸೌಕರ್ಯ, ಆರೋಗ್ಯ, ಶಿಕ್ಷಣ, ಕುಡಿಯುವ ನೀರು ಹಾಗೂ ನೀರಾವರಿ ಯೋಜನೆಗಳು ಇವುಗಳಲ್ಲಿ ಸೇರಿವೆ. ಮೋಹನ್ ಚರಣ್ ಮಾಝಿ ನೇತೃತ್ವದ ಒಡಿಶಾ ಸರ್ಕಾರದ 2 ವರ್ಷಗಳ ಅಧಿಕಾರಾವಧಿ ಆಚರಣೆಗಾಗಿ ಈ ಕಾರ್ಯಕ್ರಮ ಆಯೋಜಿತವಾಗಿತ್ತು. ಸಮಾರಂಭದಲ್ಲಿ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದೇಶ ಮುನ್ನಡೆಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವವನ್ನು ಶ್ಲಾಘಿಸಿದರು. ಪ್ರಧಾನಿ ಜಾಗತಿಕ ವೇದಿಕೆಯಲ್ಲಿ ಭಾರತ ಪ್ರತಿಷ್ಠೆ ಹಾಗೂ ಪ್ರಭಾವವನ್ನು ಗಣನೀಯವಾಗಿ ಹೆಚ್ಚಿಸಿದ್ದಾರೆ ಎಂದು ಅವರು ಹೇಳಿದರು. ಇದಕ್ಕೂ ಮುನ್ನ ತಮ್ಮ 68ನೇ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಹುಟ್ಟೂರು ಪಹಾಡ್ಪುರಕ್ಕೆ ಭೇಟಿ ನೀಡಿದ ಪ್ರಧಾನಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು.
1: ಮೈ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಿಗೋ ಜನ್ಮದಿನ ಕಿ ಹಾರ್ದಿಕ್ ಬಧಾಯಿ ಔರ್ ಶುಭಕಾಮನಾಯೆ ದೇತಾ ಹೂಂ. ಮೈ ಉನ್ಕೆ ದೀರ್ಘಾಯು ಹೋನೆ ಔರ್ ಉತ್ತಮ ಸ್ವಾಸ್ಥ್ಯ ಕಿ ಕಾಮನಾ ಕರ್ತಾ ಹೂಂ. ಜಗನ್ನಾಥ ಜಿ ಭಗವಾನ್ ಕೆ ಶ್ರೀ ಚರಣೋ ಮೈ ಪ್ರಾರ್ಥನಾ ಕರ್ತಾ ಹೂಂ. ಒಡಿಶಾ ಕಿ ಬೇಟಿ ಆಜ್ ದೇಶ ಕೆ ಇತನೆ ಬಡೆ ಪದ ಪರ್ ಪಹುಂಚಿ ಹೈ, ಹಮಾರಾ ಮಾರ್ಗದರ್ಶನ ಕರ್ ರಹಿ ಹೈ, ಯೇ ಹಮ್ ಸಭಿ ಕೆ ಲಿಯೆ ಬಹುತ್ ಗೌರವ ಕಿ ಬಾತ್ ಹೈ.
0: ರಾಷ್ಟಪತಿ ಹಾಗೂ ಪ್ರಧಾನಿ ಪಹಾಡ್ಪುರದಲ್ಲಿ ಸಂತಾಲಿ ಜೆಹೇರಾ, ಗೋಶಾನಿ ಪೀಠ ಹಾಗೂ ಹೋಜೆಹೆರಾ ಪವಿತ್ರ ತಾಣಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಥಳೀಯ ಬುಡಕಟ್ಟು ಸಮುದಾಯದವರೊಂದಿಗೆ ಸಂವಾದ ನಡೆಸಿದರು. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಸುಮಾರು 9,44,00,000 ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗೂ ಅಧಿಕ ಹಣ ವರ್ಗಾವಣೆ ಮಾಡುವ ಉಪಕ್ರಮ ಇದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನಾ ಸೇರಿದಂತೆ ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ನಾಳೆ ದೇಶೀಯ ನಿರ್ಮಿತ 3 ಯುದ್ದನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆ ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರೇಯ ನೌಕೆ ಸಬ್ಮರಿನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ 75%ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊಲ್ಲಾಪುರದಲ್ಲಿಂದು 1,445 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿರುವ ಶ್ರೀ ಅಂಬಾಬಾಯಿ ದೇವಸ್ಥಾನ ಅಭಿವೃದ್ದಿ ಯೋಜನೆ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಸಾಂಸ್ಕೃತಿಕ ಪುನರುತ್ಥಾನಕ್ಕಾಗಿ ವ್ಯಾಪಕ ಯೋಜನೆಗಳನ್ನು ಕೈಗೊಂಡಿದೆ. ಐತಿಹಾಸಿಕ ಕರವೀರ ನಗರದಲ್ಲಿ ಇರುವ ಶ್ರೀ ಅಂಬಾಬಾಯಿ ದೇವಸ್ಥಾನ ಶ್ರದ್ದಾಳುಗಳ ಪ್ರಮುಖ ಕೇಂದ್ರವಾಗಿದ್ದು ಯಾತ್ರಿಕರಿಗೆ ಅಭಿವೃದ್ದಿ ಯೋಜನೆಯಿಂದ ಅನುಕೂಲವಾಗಲಿದೆ ಎಂದರು. ಕೇಂದ್ರ ಸರ್ಕಾರ 16 FDC

0: ಔಷಧಿಗಳ ತಯಾರಿಕೆ ಮಾರಾಟ ಹಾಗೂ ವಿತರಣೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಮೇರೆಗೆ ಔಷಧ ತಾಂತ್ರಿಕ ಸಲಹಾ ಮಂಡಳಿ ನೇಮಿಸಿದ್ದ ತಜ್ಞರ ಸಮಿತಿ ಈ ಔಷಧಗಳು ಆರೋಗ್ಯಕ್ಕೆ ಅಪಾಯ ತರಬಹುದು ಎನ್ನುವ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಔಷಧಗಳು ಚರ್ಮ ನೋವು ನಿವಾರಕ, ರೋಗ ನಿರೋಧಕ, ಮಾಂಸಖಂಡ ನಿಯಂತ್ರಣಕ್ಕೆ ಸಂಬಂಧಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಳೆ ಅಂತಾರಾಷ್ಟೀಯ ಯೋಗ ದಿನ. ಎಲ್ಲ ವಯೋಮಾನದವರಿಗೂ ಯೋಗಾಭ್ಯಾಸದ ಪ್ರಾಮುಖ್ಯತೆ ಪ್ರತಿಪಾದಿಸುವ ಆರೋಗ್ಯಕರ ವಯೋವೃದ್ಧರಿಗಾಗಿ ಯೋಗ ಎಂಬುದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾಗಿದೆ. ವಿಶ್ವದಾದ್ಯಂತ 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಯೋಗಾಭ್ಯಾಸಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನ ಸಮಾರಂಭ ನಡೆಯಲಿದೆ. ಸಂಸ್ಕೃತಿ ಸಚಿವಾಲಯ ದೇಶದ ಪ್ರಮುಖ 100 ತಾಣಗಳಲ್ಲಿ ವಿಶೇಷ ಯೋಗ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಕರ್ನಾಟಕದ ಐತಿಹಾಸಿಕ ತಾಣ ಹಂಪಿ ಆವರಣದಲ್ಲಿ ಹಾಗೂ ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯಾದ್ಯಂತ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಯೋಗಾಭ್ಯಾಸವನ್ನು ದಿನನಿತ್ಯದ ಚಟುವಟಿಕೆಯಾಗಿ ವೈಯಕ್ತಿಕ ಆಧಾರದ ಮೇಲೆ ಅಳವಡಿಸಿಕೊಳ್ಳುವುದರ ಮೂಲಕ ಜೀವನ ಶೈಲಿ ಸಂಬಂಧಿತ ಸಮಸ್ಯೆಗಳನ್ನು ಹಾಗೂ ಚಯಾಪಚಯ ವ್ಯವಸ್ಥೆಯನ್ನು ನಿರ್ವಹಿಸಬಹುದಾಗಿದೆ ಎಂದು ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಪ್ರದೀಪ್ ಕುಮಾರ್ ಪ್ರಜಾಪತಿ ತಿಳಿಸಿದ್ದಾರೆ. ಎಲ್ಲಾ ವಯೋಮಾನದವರನ್ನು ಯೋಗಾಭ್ಯಾಸದತ್ತ ಆಕರ್ಷಿಸಲು ಸರ್ಕಾರ ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರದ ಆಯುಷ್ ಸ್ವತಂತ್ರ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಸಾಂಕ್ರಾಮಿಕೇತರ ರೋಗಗಳ ನಿವಾರಣೆಗಾಗಿ ಯೋಗ ಶಿಷ್ಟಾಚಾರಗಳನ್ನು ಆರಂಭಿಸಲಾಗಿದೆ. ವೃತ್ತಿಪರರಿಗಾಗಿ ವೈ ಬ್ರೇಕ್ ಹೊಸ ಆಪ್ ಅನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಪ್ರತಾಪ್ ರಾವ್ ಜಾಧವ್ ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
4: ಲೋಕ ದಿನ ಭರ ಚೇರ್ ಪೇ ಬೈಠಿ ಕಾಮ ಕರ್ನಾ ಪಡತಾ ಓ ಲೋಕ ಭೀ ಜಬ್ ಲಂಚ್ ಬ್ರೇಕ್ ಹೋತಾ ತಬ್ ತಕ್ ಬಹುತ್ ಸಾರಿ ಥಕಾನ್ ಓ ಲೋಗೋ ಮೇ ಆಯ್ತು ಓ ಥಕಾನ್ ದೂರ್ ಕರ್ನೆ ಕೆ ಲಿಯೆ ಭೀ ಉನ್ಕೆ ಲಿಯೆ ವಾಯ್ ಬ್ರೇಕ್ ನಾಮ್ ಕಾ ಏಕ್ ಹಮ್ನೆ ಆಪ್ ನಿಕಾಲೆ ಹೈ ಕಿ ಉಸ್ಮೇ ಏಕ್ 10 ಮಿನಟ್ ಮೇ ತುಮ್ ಚೇರ್ ಪರ್ ಬೈಠೆ ಬೈಠೆ ಕೌನ್ ಸೇ ಆಸನ್ ಕರ್ ಸಕ್ತೆ ಓ ಕರ್ನೆ ಸೇ ಜೋ ಭೀ ತುಮಾರಾ ಥಕಾನ್ ಆಯಿ ಹೋಂಗಿ ಓ ದೂರ್ ಹೋ ಜಾಯೆಂಗಿ.
0: ಪೂರ್ಣ ಸಂದರ್ಶನ 100.1 ಆಕಾಶವಾಣಿ ಗೋಲ್ಡ್ ವಾಹಿನಿಯಲ್ಲಿ ಇಂದು ರಾತ್ರಿ 9:30 ಪ್ರಸಾರವಾಗಲಿದೆ. ನಾಳೆ ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದ್ದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಗಾಗಿ ವ್ಯಾಪಕ ಬಂದೋಬಸ್ತ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇಂದು ಪೂರ್ವಭಾವಿ ಅಭ್ಯಾಸ ನಡೆಸಲಾಯಿತು. 2.5 ಲಕ್ಷಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಯನ್ನು ಪರೀಕ್ಷಾ ಕೇಂದ್ರಗಳ ಸುವ್ಯವಸ್ಥೆಗಾಗಿ ನಿಯೋಜಿಸಲಾಗುತ್ತಿದೆ. ದೇಶದ 551 ನಗರ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಈ ಪರೀಕ್ಷೆ ನಡೆಸಲಾಗುತ್ತಿದ್ದು 22,79,000ಕ್ಕೂ ಅಧಿಕ ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಪೆನ್ ಅಂಡ್ ಪೇಪರ್ ಮಾದರಿಯಲ್ಲಿ ಆಯೋಜಿಸಲಾಗಿರುವ ಈ ಮರುಪರೀಕ್ಷೆ 2:00 ಸಂಜೆ 5:15 ನಡೆಯಲಿದೆ. ನ್ಯಾಯಯುತ ಹಾಗೂ ಪಾರದರ್ಶಕ ಪರೀಕ್ಷಾ ನಿರ್ವಹಣೆಗಾಗಿ ಸಿಸಿಟಿವಿ ಸರ್ವೇಕ್ಷಣೆ, ಆಧಾರ್ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ, ಪರೀಕ್ಷಾ ಸಾಮಗ್ರಿ ಸಾಗಾಟಕ್ಕೆ ಪೊಲೀಸ್ ಬೆಂಗಾವಲಿನ ಜಿಪಿಎಸ್ ವಾಹನ ಮೊದಲಾದ ಬಹು ಹಂತದ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಕರ್ನಾಟಕದ 5 ಸಾಧಕರು ಭಾಜನರಾಗಿದ್ದು ಇದೇ ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೇಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದಾರ ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದಿರುವ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡ ಭಾರತಕ್ಕೆ 219 ರನ್ಗಳ ಗೆಲುವಿನ ಗುರಿ ನೀಡಿದೆ. ಮೊದಲು ಬ್ಯಾಟ್ ಮಾಡಿದ ಅಫ್ಘಾನಿಸ್ತಾನ

0: 44.2 ಓವರ್ಗಳಲ್ಲಿ 218 ರನ್ ಗಳಿಸುವಷ್ಟರಲ್ಲೇ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. 219 ರನ್ಗಳ ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 27 ಓವರ್ಗಳಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ 188 ರನ್ ಮಾಡಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಡಿಶಾದಲ್ಲಿ 47,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ 9,44,00,000 ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ. ನಾಳೆ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೋಲ್ಕತ್ತಾದಲ್ಲಿ ಪ್ರಧಾನ ಕಾರ್ಯಕ್ರಮ. ನೀಟ್ ಯುಜಿ ಪಾರದರ್ಶಕ ಬಿಗಿ ಬಂದೋಬಸ್ತ್ನಲ್ಲಿ ನಾಳೆ ಮರುಪರೀಕ್ಷೆ. ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ. ಅಫ್ಘಾನ್ ನೀಡಿದ 219 ರನ್ಗಳ ಗುರಿ ಬೆನ್ನತ್ತಿದ ಭಾರತ ಸುಸ್ಥಿತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ ವಿಶೇಷ ಯೋಗ ಪ್ರದರ್ಶನ. ಕಾವೇರಿ ಕೊಳ್ಳದಲ್ಲಿ ಮುಂಗಾರು ಕ್ಷೀಣ. ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ. ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ಕೆಂಪೇಗೌಡ ಥೀಮ್ ಪಾರ್ಕ್ June 27 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲೋಕಾರ್ಪಣೆ. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾಳೆ ಬೆಳಗ್ಗೆ ಆರಂಭವಾಗಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು ಆನೆ ಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣಾರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾಕ್ಟರ್ ಎಂಎಸ್ ದೇವರಾಜ್ ಮಾಹಿತಿಯನ್ನು ನೀಡಿದ್ದಾರೆ.
2: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆದಂತಹ ಎಲಿಫೆಂಟ್ ಸ್ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆಯ ಸಿಬ್ಬಂದಿಯು ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
1: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶಿನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30 ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರ ಪ್ರಸಾರ ಮಾಡಲಿದೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರು ಮತ್ತು

0: ಅಧ್ಯಾಪಕ ಡಾಕ್ಟರ್ MS ಶಿವಪ್ರಕಾಶ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗ ಮುಕ್ತರಾಗಿ ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
0: ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿರುವಂತಹ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವಂತಹ KRS ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 TMC ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 TMC ನೀರಿನಲ್ಲೇ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿರುವಂತಹ ನೀರು ಲಭ್ಯ ಇರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
2: ಮಳೆ ಏನ್ ಬರಬೇಕಾಗಿತ್ತು ಈಗಾಗಲೇ ಜೂನ್ ಮುಂಗಾರು ಪ್ರವೇಶ ಮಾಡಿದ್ರು ಕೂಡ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಆದರೂ ಕೂಡ ಕುಡಿಯುವ ನೀರು ನಮ್ದು ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ KRS ಅಣೆಕಟ್ಟಿನಲ್ಲಿ ಸುಮಾರು 10 TMC ನೀರು ಏನಿದೆ, 10 TMC ನೀರಿನಲ್ಲಿ 4 TMC ನೀರನ್ನ ಡೆಸ್ಟೋರೇಜ್ ನ ಕಳೆದ್ರೆ ಉಳಿತಕ್ಕಂತ 6 TMC ನೀರನ್ನ ನಾವು ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲು ಇರಿಸಿಕೊಂಡಿದ್ದೇವೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ 2 TMC ನೀರು ಬೇಕಾಗುತ್ತೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 TMC ನೀರು ಬೇಕಾಗುತ್ತೆ. ಹಾಗಾಗಿ ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ KRS ನ ಮಟ್ಟ ಜಾಸ್ತಿ ಆಗುತ್ತೆ, ಹಾಗಾಗಿ ಕುಡಿಯುವ ನೀರಿಗೆ ಏನು ಸಮಸ್ಯೆ ಆಗೋದಿಲ್ಲ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನವಾದ ಜೂನ್ 27 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ KH ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು ಜೂನ್ 27 ಮುಖ್ಯಮಂತ್ರಿಗಳು ಬೆಳಗ್ಗೆ 8:30 ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದ್ದಂಥ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ಧಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ 12 ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದ್ದಾರೆ. ಈ ಯೋಜನೆಗೆ 100-500 ಎಕರೆ ಭೂಮಿಯ ಅಗತ್ಯವಿದ್ದು, ಅರ್ಜಿ ಹಂತದಲ್ಲೇ 90% ಭೂಸ್ವಾಧೀನವಾಗಿರಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಮತ್ತು ಏಕಗವಾಕ್ಷಿ ಪದ್ಧತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸ್

0: ಭಾರತ ಉದ್ಯೋಗ ಯೋಜನೆ ಪಿಎಂ ವಿಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15 ಲಕ್ಷ ನೂತನ ಉದ್ಯೋಗದ ಅವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿ ಇರಲಿವೆ ಮತ್ತು ಭಾರತವು ಈ ನಿಟ್ಟಿನಲ್ಲಿ ಮುನ್ನಡೆಸಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20 ಲಕ್ಷ ಯುವಕರು ತಮ್ಮ ನೂತನ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10 ಲಕ್ಷ ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಭಾರತೀಯ ನೌಕಾಸೇನೆಗೆ ಮತ್ತಷ್ಟು ಬಲ ತುಂಬುವ ನಿಟ್ಟಿನಲ್ಲಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡಿರುವ ದುನಾಗಿರಿ, ಸಂಶೋಧಕ್ ಮತ್ತು ಅಗ್ರ ಎಂಬ 3 ಅತ್ಯಾಧುನಿಕ ಮುಂಚೂಣಿ ಯುದ್ದ ನೌಕೆಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಕೋಲ್ಕತ್ತಾದಲ್ಲಿ ನಡೆಯಲಿರುವ ಅಧಿಕೃತ ಸಮಾರಂಭದಲ್ಲಿ ನೌಕಾಪಡೆಗೆ ಸಮರ್ಪಿಸಲಿದ್ದಾರೆ. ಇದೇ 23ರಂದು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಕರ್ನಾಟಕದ ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾ ಸುರೇಶ್ ಹನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಇದೇ ವೇಳೆ ದಿವಂಗತ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಹಿನ್ನೆಲೆಯಲ್ಲಿ ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ಕರಿಯಾ ಅವರಿದ್ದಂತಹ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕಿದೆ ಎಂದು ಪೀಠ ಸ್ಪಷ್ಟಪಡಿಸಿದೆ. ಕರ್ನಾಟಕದ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿ ಬೆಂಬಲಿತ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಮತ್ತು ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಮತ್ತು ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಹಿತ ಅಡಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ದ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗಲಿದ್ದು, ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾವೇರಿಯೇ ನಮ್ಮ ಮುಂದಿರುವ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ ಹೋರಾಡುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ.
1: ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಿದ್ಧ ಇದ್ದೀನಿ. ನನ್ಗೆ ಯಾವ ತಗರಾಲಿಲ್ಲ. ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು, ಒಂದೇ ನದಿ ಒಂದೇ ನೀರು ಕುಡಿಬೇಕಾದವರು. ಏನಪ್ಪಾ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನ ಅವ್ರಿಗೆ ಕೊಡ್ತೇವೆ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮಂಡ್ಯ ಈ ಕಡೆ ಹಾಸನ ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿದೆ, ಚಾಮರಾಜನಗರ ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡ್ಲಿಕ್ಕೆ ಒಂದು ಅವಕಾಶ ಇದೆ. ಕರ್ನಾಟಕದವರು ಬದುಕಬೇಕು, ತಮಿಳುನಾಡು ಬದುಕಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮ್ಗೊಂದು ಲಾಭ ಇದೆ. ನಾನಿಲ್ಲ ಅಂತ ನಾನು ಹೇಳುದಿಲ್ಲ. 400 MW ಅಷ್ಟು ವಿದ್ಯುತ್ ಶಕ್ತಿನ ನಾವು ತಯಾರು ಮಾಡಬಹುದು. ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಾಜೆಕ್ಟ್ ಆಗ್ತದೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. ಈಗ ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ತಮಿಳುನಾಡು ಅವರ ಏನು ವಾದ ಇತ್ತು ಆ ವಾದನ ಕೇಳಿದ್ದಾರೆ. ಅವರ ಜೊತೆಗೆ ರಿವ್ಯೂ ಹಾಕಿದ್ರು, ಆ ರಿವ್ಯೂನು ಕೇಳಿದ್ದಾರೆ, ರಿವ್ಯೂನು ರಿಜೆಕ್ಟ್ ಮಾಡಿದ್ದಾರೆ. ಅವರು ಸೆಂಟ್ರಲ್ ಗವರ್ಮೆಂಟ್ ಗೆ ನೀವು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಜವಾಬ್ದಾರಿ ತೆಗೆದುಕೊಳ್ಳಿ, ನಿಮ್ ರೆಸ್ಪಾನ್ಸಿಬಿಲಿಟಿ ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಅವರ ವಾದನ ಈಗಾಗಲೇ ರಿಜೆಕ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಆರ್ಡರ್

0: ಬಂದಿದೆ. ಅವ್ರಿಗೆ ಅನುಕೂಲ, ನಮ್ಗೆ ಅನುಕೂಲ, ಇಬ್ಬರಿಗೂ ಸಮಾಂತರವಾದಂತ ಆರ್ಡರ್ ಅನ್ನ ಅವರು ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಎಂಪಿಗಳು, ಬಿಜೆಪಿ ಇರ್ಬೋದು, ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಒಗ್ಗಟ್ಟಿನಿಂದ ನಮ್ಮ ರಾಜ್ಯದ ಹಿತನ ಕಾಪಾಡ್ತೇನೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ.
1: ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಸರಿಯಾಗಿ 8 ಗಂಟೆ. ಇನ್ನು ಮುಂದೆ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಬೆಂಗಳೂರು. ಈಗ ಭಾವಗೀತೆಗಳು ಮಾಲಿನಿ ಕೇಶವ್ ಪ್ರಸಾದ್ ಅವರಿಂದ. ಮೊದಲಿಗೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಹಾಡು ಹಕ್ಕಿಗಳೇ ಹಾರಿಬಾನಿಗೆ.

ಮಾಲಿನಿ ಕೇಶವ್ ಪ್ರಸಾದ್ ಅವರ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ವಿಸಿ ಐರ್ ಸಂಗ್ ಅವರ ರಚನೆ, ಅರಳಿ ನಿಂತ ಹೂಗಳಂತೆ ಎನ್ನ ಕವನ ಸುಂದರ.

ಇದುವರೆಗೆ ಮಾಲಿನಿ ಕೇಶವಪ್ರಸಾದ್ ಅವರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 9:30 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಆಕಾಶವಾಣಿ ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸುವರ್ಚಲ ಅಂಬೇಕರ್ ಬಿಎಸ್ ಅವರಿಂದ ಭಾಷಣ, ತದನಂತರ ಸಂಪ್ರೀತಾ ಎಸ್ ಶೆಟ್ಟಿಗರ್ ಅವರಿಂದ ಕವನ ವಾಚನವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸುವರ್ಚಲ ಅಂಬೇಕರ್ ಬಿಎಸ್ ಅವರಿಂದ ಭಾಷಣ, ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ.
1: ನಾವು ವಾಸಿಸುವ ಪ್ರದೇಶದ ಸುತ್ತಮುತ್ತಲಿನ ಎಲ್ಲಾ ಸಜೀವ ಹಾಗೂ ನಿರ್ಜೀವ ಅಂಶಗಳನ್ನು ಒಳಗೊಂಡು ಪರಿಸರ ಎನ್ನಬಹುದು. ಮನುಷ್ಯ ಇದರ ಒಂದು ಸಣ್ಣ ಘಟಕ. ವಿಶ್ವದ ಸಕಲ ಚರಾಚರ ಜೀವಿಗಳು ನೆಮ್ಮದಿಯಿಂದ ಜೀವಿಸಲು ಪರಿಸರವೆಂಬ ಸಂಪತ್ತು ಅತ್ಯಮೂಲ್ಯ. ಜೀವನಾವಶ್ಯಕವಾದ ಗಾಳಿ, ನೀರು, ಆಹಾರ, ವಾಸಸ್ಥಳ, ಉರುವಲು ಎಲ್ಲವೂ ಕೂಡ ಪ್ರಾಕೃತಿಕವಾದದ್ದು. ಆದ್ದರಿಂದ ಸುತ್ತಮುತ್ತಲಿನ ಪರಿಸರ ಶುದ್ಧವಾಗಿದ್ದಷ್ಟು ಮಾನವ ಸೇರಿದಂತೆ ಎಲ್ಲಾ ಜೀವಿಗಳು ನೆಮ್ಮದಿಯಿಂದ ಭೂಮಿಯ ಮೇಲೆ ಬಾಳ್ವೆ ನಡೆಸಲು ಸಾಧ್ಯ. ಮಾನವ ಜಗತ್ತಿನಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡು ಸಾವಿರಾರು ವರ್ಷಗಳಾದವು. ಅಂದಿನಿಂದ ಇಂದಿನವರೆಗೂ ತನ್ನ ಧೀಶಕ್ತಿಯ ಬಳಕೆಯಿಂದ ಅಭಿವೃದ್ಧಿ ಆಧುನಿಕತೆಯತ್ತ ಧಾಪುಗಾಲಿಡುತ್ತಲೇ ಸಾಗಿದ್ದಾನೆ. ಭೂಮಿಯ ಮೇಲೆ ನಾಲ್ಕು ಕಾಲಿನಲ್ಲಿ ಅಂಬೆಗಾಲಿಡುತ್ತಾ ಸಂಚರಿಸುತ್ತಿದ್ದವನು ಇಂದು ಗಾಳಿಯಲ್ಲಿ ಸ್ವೇಚ್ಛೆಯಿಂದ ಹಾರಾಡುವಷ್ಟು ಬೆಳೆದಿದ್ದಾನೆ. ಇತರ ಯಾವುದೇ ಜೀವಿಗಳಲ್ಲಿ ಇಲ್ಲದ ಬುದ್ಧಿವಂತಿಕೆ ಮಾನವನಲ್ಲಿ ಇರುವುದರ ಫಲವೇ ಈ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣ. ಒಂದು ಕಾಲ ಇತ್ತು, ಎಲ್ಲಿ ನೋಡಿದರಲ್ಲಿ ಕಾಣುವ ದಟ್ಟವಾಗಿ ಬೆಳೆದ ಗಿಡ ಮರಗಳು, ಸಂಧಿಯಲ್ಲೆಲ್ಲೋ ಒಮ್ಮೊಮ್ಮೆ ಇಣುಕುವ ಆಕಾಶ, ಅಲ್ಲಿಂದ ಬರುವ ಬೆಳಕಿನ ಕಿರಣಗಳು, ಹಸಿರಿನ ರಾಶಿ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಪ್ರಕೃತಿ ಮಾತೆ ತನ್ನ ಸಹಜ ಸೌಂದರ್ಯದಿಂದ ಕೂಡಿ ನವವಧುವಿನಂತೆ ಕಂಗೊಳಿಸುತ್ತಿದ್ದಳು. ಆದರೆ ಪ್ರಸ್ತುತ ದಿನಗಳಲ್ಲಿ ಮಾನವನ ಅಭಿವೃದ್ಧಿಯೆಡೆಗಿನ ತುಡಿತ, ಎಲ್ಲವೂ ತನಗೇ ಬೇಕೆಂಬ ಅತಿಯಾದ ದುರಾಸೆಯಿಂದ ಪರಿಸರವನ್ನು ಕಡೆಗಣಿಸಿ ಅನಗತ್ಯ ಬಾಹ್ಯ ಸುಖಕ್ಕಾಗಿ ಹಾತೊರೆಯುತ್ತಿದ್ದಾನೆ. ಇದರಿಂದ ಬದುಕಿಗೆ ಅತ್ಯಗತ್ಯವಾದ ಅರಣ್ಯಗಳ ನಾಶ ಉಂಟಾಗುತ್ತಿದೆ. ವನ್ಯಜೀವಿಗಳು, ಸಂಪದ್ಭರಿತ ಸಸ್ಯ ಸಂಕುಲ ಮುಂತಾದವುಗಳು ಮನುಷ್ಯನ ಅನೇಕ ಚಟುವಟಿಕೆಗಳಿಂದ ವಿನಾಶದ ಅಂಚನ್ನು ತಲುಪುತ್ತಿವೆ. ಪರಿಸರ ಮಾಲಿನ್ಯದಿಂದ ತನ್ನ ಜೀವನಕ್ಕೆ ಕುತ್ತು ಬರುತ್ತದೆ ಎಂಬ ಅರಿವಿದ್ದರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದಂತಿರುವ ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾನೆ ಮಾನವ. ತನ್ನ ಆಸೆ ಆಕಾಂಕ್ಷೆಗಳ ಪೂರೈಕೆಗಾಗಿ, ಬಾಹ್ಯ ಸೌಂದರ್ಯದ ತೋರಿಕೆಗಾಗಿ ಮರಗಳನ್ನು ಕಡಿದು ಅರಣ್ಯನಾಶ ಮಾಡುತ್ತಿದ್ದಾನೆ. ವನ್ಯ ಮೃಗಗಳ ಆವಾಸವನ್ನು ತನ್ನ ವಾಸಸ್ಥಾನವನ್ನಾಗಿ ಪರಿವರ್ತಿಸುತ್ತಿರುವುದರಿಂದ ನಿರಾಶ್ರಿತ ಪ್ರಾಣಿಗಳು ತೋಟ, ಗದ್ದೆಗಳು, ಮನೆಗಳ ಮೇಲೆ ದಾಳಿ ನಡೆಸುತ್ತಿವೆ ಎಂಬ ಕಟು ಸತ್ಯವನ್ನು ಇಂದು ಅರಿಯಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಹಾಗೂ ನಮ್ಮ ಮುಂದಿನ ಪೀಳಿಗೆ ಸುಖಕರವಾಗಿ ಬದುಕಬೇಕೆಂದಾದರೆ ಇಂದಿನಿಂದಲೇ ಅದರ ಬಗ್ಗೆ ಚಿಂತಿಸಿ ಕೇವಲ ಮಾತಿನಲ್ಲಿ ಹೇಳದೆ ನಡೆಯಲ್ಲೂ ಪರಿಸರ ಸ್ನೇಹಿ ಗುಣಗಳನ್ನು ಅಳವಡಿಸಿಕೊಂಡರೆ ಇರುವ ನಿಸರ್ಗ ಸಂಪತ್ತನ್ನಾದರೂ ಉಳಿಸಿಕೊಳ್ಳಬಹುದು. ಈ ಪರಿಸರ ಸಂರಕ್ಷಣೆಯಲ್ಲಿ ಇಂದಿನ ಯುವ ಪೀಳಿಗೆಯ ಪಾತ್ರ ಅನನ್ಯವಾದುದು. ಇಂದು ಇಡೀ ವಿಶ್ವವೇ ನಮ್ಮ ಅಂಗೈಯಲ್ಲಿದೆ. ಅಂಗೈ ಅಗಲದ ಮೊಬೈಲ್ನಲ್ಲಿ ನಾವು ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಅದರಲ್ಲೂ ಯುವಜನತೆ ಮೊಬೈಲ್ ಬಳಕೆಯಲ್ಲಿ ಚತುರರು. ಕ್ಷಣ ಮಾತ್ರದಲ್ಲಿ ಯಾವುದೇ ವಿಷಯವಿದ್ದರೂ ಲೀಲಾಜಾಲವಾಗಿ ಹುಡುಕಿ ತಿಳಿದುಕೊಳ್ಳುವ ಸಾಮರ್ಥ್ಯ ಅವರಿಗಿದೆ. ಇಂತಹ ಸಂದರ್ಭದಲ್ಲಿ ಪರಿಸರದ ವಿಷಯವನ್ನು ಅರಿಯದೇ ಇರುವುದು ಸಾಧ್ಯವೇ? ಖಂಡಿತ ಇಲ್ಲ. ಆದರೆ ಎಲ್ಲೋ ಬೆರಳಣಿಕೆಯಷ್ಟು ಯುವಜನರಷ್ಟೇ ನಿಜವಾದ ಪರಿಸ್ಥಿತಿಯನ್ನು ಅರಿತು ಪರಿಸರ ಉಳಿವಿಗಾಗಿ ತಮ್ಮ ಕೈಲಾದ ಹೋರಾಟ ನಡೆಸುತ್ತಿದ್ದಾರೆಯೇ ಹೊರತು ಇನ್ನುಳಿದವರು ಮೂಕ ಪ್ರೇಕ್ಷಕರಾಗಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಂತೆ ಮನುಷ್ಯ ಕೇವಲ ಹಣದಾಸೆಯಿಂದ ಹಣದ ಗಳಿಕೆಗೋಸ್ಕರವೇ ದುಡಿಯುತ್ತಾ ಸಾಗಿದರೆ, ಕೃಷಿಯನ್ನು ಕಡೆಗಣಿಸಿದರೆ ಕೃಷಿಕರ ಸ್ಥಿತಿ ಅಧೋಗತಿಯಾಗುತ್ತದೆ. ಅನೇಕ ಕಡೆಗಳಲ್ಲಿ ಕಾರ್ಮಿಕರ ಕೊರತೆ, ನೀರು, ಗೊಬ್ಬರಗಳ ಸಮಸ್ಯೆಯಿಂದ ಕೃಷಿ ಭೂಮಿಗಳು ಹಾಳು ಬಿದ್ದಿರುವುದನ್ನು ನಾವು ಕಾಣಬಹುದು. ಕೃಷಿಕರು ಹೆಚ್ಚಿನವರಿಗೆ ತಮ್ಮ ಮಕ್ಕಳು ಕೃಷಿಕರಾಗುವುದು ಇಷ್ಟವಿಲ್ಲ. ಅಲ್ಲದೆ ಇಂದಿನ ಯುವ ಪೀಳಿಗೆಗೂ ಕೈ ಮೈಯೆಲ್ಲ ಮಣ್ಣು ಮಾಡಿಕೊಂಡು ದುಡಿಯುವ ಉತ್ಸಾಹ ಕಡಿಮೆ ಇದೆ. ದುಡಿದು

ತಿನ್ನುವ ಅನ್ನದ ರುಚಿ ಗೊತ್ತಿಲ್ಲ. ಆದ್ದರಿಂದ ಹಳ್ಳಿಗಳೆಲ್ಲ ವೃದ್ಧರ ಬೀಡಾಗುತ್ತಿವೆ. ತೋಟ ಗದ್ದೆಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲದ ಅನೇಕರು ಕೃಷಿಯೇತರ ಕಾರ್ಯಗಳಿಗಾಗಿ ತಮ್ಮ ತೋಟವನ್ನು ಇತರರಿಗೆ ಮಾರಿ ತಮ್ಮ ಮಕ್ಕಳೊಂದಿಗೆ ಪಟ್ಟಣ ಸೇರುತ್ತಿದ್ದಾರೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಬಹುತೇಕ ಅರಣ್ಯ ನಾಶವಾಗುತ್ತದೆ. ಕೃಷಿ ಭೂಮಿಗಳು ಮಾಯವಾಗಿ ಕಾರ್ಖಾನೆ ಅಥವಾ ಇತರ ಕಟ್ಟಡಗಳು ತಲೆ ಎತ್ತುತ್ತವೆ. ನಾವು ಕಾಣುತ್ತಿರುವಂತೆ ಕಾಲಕ್ಕೆ ಸರಿಯಾಗಿ ಮಳೆಯಾಗದೆ ಅಥವಾ ವರ್ಷವಿಡೀ ಮಳೆಗಾಲವೇ ಆಗಿ ಅತಿವೃಷ್ಟಿ ಅನಾವೃಷ್ಟಿಗಳು ಸಂಭವಿಸುತ್ತವೆ. ಅನ್ನ ಆಹಾರಕ್ಕೆ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಕೃಷಿಯನ್ನು ಮುಂದುವರಿಸಿಕೊಂಡು ಹೋದವರು ಆಗ ಗೆಲ್ಲುತ್ತಾರೆ. ಆದರೆ ಈಗ ಕೃಷಿಯನ್ನು ಕಡೆಗಣಿಸಿ ಹಣ ಅಧಿಕಾರದ ದಾಹದ ಹಿಂದೆ ಹೋದವರಿಗೆ ಆಗ ಹಣವನ್ನು ತಿನ್ನಲಾಗುವುದಿಲ್ಲ ಎಂಬ ಅರಿವಾಗುತ್ತದೆ. ಅನೇಕ ಮಂದಿ ಇದ್ದಾರೆ ಪರಿಸರ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೇವಲ ಭಾಷಣಗಳಲ್ಲಿ ಪುಂಖಾನುಪುಂಖವಾಗಿ ಪರಿಸರ ಉಳಿಸುವ ಬಗ್ಗೆ ಇತರರಿಗೆ ಉಪದೇಶಿಸುತ್ತಾರೆ. ಕೊನೆಯಲ್ಲಿ ಪ್ಲಾಸ್ಟಿಕ್ ಲೋಟಗಳಲ್ಲಿ

ಈಗ ಕೃಷಿಯನ್ನು ಕಡೆಗಣಿಸಿ ಹಣ ಅಧಿಕಾರದ ದಾಹದ ಹಿಂದೆ ಹೋದವರಿಗೆ ಆಗ ಹಣವನ್ನು ತಿನ್ನಲಾಗುವುದಿಲ್ಲ ಎಂಬ ಅರಿವಾಗುತ್ತದೆ. ಅನೇಕ ಮಂದಿ ಇದ್ದಾರೆ ಪರಿಸರ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೇವಲ ಭಾಷಣಗಳಲ್ಲಿ ಪುಂಖಾನುಪುಂಖವಾಗಿ ಪರಿಸರ ಉಳಿಸುವ ಬಗ್ಗೆ ಇತರರಿಗೆ ಉಪದೇಶಿಸುತ್ತಾರೆ. ಕೊನೆಯಲ್ಲಿ ಪ್ಲಾಸ್ಟಿಕ್ ಲೋಟಗಳಲ್ಲಿ ನೀಡಿದ ಕಾಫಿ ಅಥವಾ ಟೀಯನ್ನು ನಿರ್ದಾಕ್ಷಿಣ್ಯವಾಗಿ ಕುಡಿದು ಕಂಡ ಕಂಡಲ್ಲಿ ಲೋಟಗಳನ್ನು ಬಿಸಾಡಿ ಬರುತ್ತಾರೆ. ಆಯೋಜಕರು ಸಹ ಇಂತಹವುಗಳ ಬಗ್ಗೆ ಗಮನ ಹರಿಸುವುದಿಲ್ಲ. ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳಿಂದಲೇ ನಮ್ಮ ಪರಿಸರ ಜಾಗೃತಿ ಎಂಬುದು ಪ್ರಾರಂಭವಾಗಬೇಕು. ಇಂದಿನ ಯುವ ಪೀಳಿಗೆಗೆ ಹಲವಾರು ಆಲೋಚನೆಗಳು ಇದ್ದೇ ಇರುತ್ತವೆ. ಯೂಟ್ಯೂಬ್, ಗೂಗಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ಟೂಲ್ಗಳಲ್ಲಿ ಹುಡುಕಿದರಂತೂ ಹಲವು ಜನರ ಯಶೋಗಾಥೆಗಳು, ಹಲವು ರೀತಿಯ ಹೊಸ ಹೊಸ ಐಡಿಯಾಗಳು, ಸುಲಭ ಮಾರ್ಗೋಪಾಯಗಳು ಖಂಡಿತ ತಿಳಿಯುತ್ತದೆ. ಈ ರೀತಿಯಲ್ಲಿ ಮನೆ ಒಳಗೆ ಉತ್ಪತ್ತಿಯಾಗುವ ಕಸದ ನಿರ್ವಹಣೆಯನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸಿದರೆ ಬಹುದೊಡ್ಡ ಹೊರೆಯು ಪರಿಸರಕ್ಕೆ ಕಡಿಮೆಯಾಗುತ್ತದೆ. ತರಕಾರಿ, ಹಣ್ಣು ಮುಂತಾದವುಗಳ ಹಸಿ ಕಸವನ್ನು ಕೊಳೆಯಿಸಿ ಗೊಬ್ಬರವನ್ನಾಗಿ ಪರಿವರ್ತಿಸಿದರೆ ಕಸ ವಿಲೇವಾರಿಯ ಸಮಸ್ಯೆಯೂ ಪರಿಹಾರವಾಗುತ್ತದೆ. ಅಲ್ಲದೆ ಗಿಡ ಮರಗಳಿಗೂ ಉತ್ತಮ ಸಾವಯವ ಗೊಬ್ಬರ ದೊರಕಿ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಅದೇ ರೀತಿ ಪೇಪರ್ಗಳನ್ನು ಆದಷ್ಟು ಮಾಡಿ ಮರುಬಳಕೆ ಮಾಡಲು ಪ್ರಯತ್ನಿಸಬೇಕು. ಒಂದು ಪತ್ರಿಕೆ ಮಾಡಲು ಅನೇಕ ಮರಗಳನ್ನು ಕಡಿಯಬೇಕಾದ ಅನಿವಾರ್ಯತೆ ಇದೆ. ಇದರಿಂದ ಮರಗಳ ಸಂಖ್ಯೆಯೂ ಕಡಿಮೆಯಾಗಿ ವಾಯುಮಾಲಿನ್ಯ, ಮಣ್ಣಿನ ಸವಕಳಿ ಮುಂತಾದ ಸಮಸ್ಯೆಗಳ ಉದ್ಭವವಾಗುತ್ತದೆ. ಆದರೆ ಪೇಪರ್ಗಳ ಮರುಬಳಕೆಯ ಮಂತ್ರವನ್ನು ಅನುಸರಿಸಿದರೆ ಎಷ್ಟೋ ಮರಗಳನ್ನು ಉಳಿಸಬಹುದು. ಗುಜರಿಗಳಲ್ಲಿ ನೀವು ಕೊಡುವ ಪೇಪರ್ಗಳನ್ನು ತೆಗೆದುಕೊಂಡು ಅದಕ್ಕೆ ಹಣವನ್ನು ಕೊಡುತ್ತಾರೆ. ಇದರಿಂದ ನಮ್ಮ ಪರಿಸರ ಮಾಲಿನ್ಯದ ಪ್ರಭಾವವು ತಗ್ಗುತ್ತದೆ. ಇನ್ನು ಪ್ಲಾಸ್ಟಿಕ್ಗಳ ಬಗ್ಗೆ ಚಿಂತಿಸುತ್ತಾ ಹೋದರೆ ಪರಿಸರದ ಸಮತೋಲನತೆಗೆ ಮಾರಕವಾಗಿರುವ ಪ್ರಮುಖ ಅಂಶ ಪ್ಲಾಸ್ಟಿಕ್ ಜಗತ್ತಿನೆಲ್ಲೆಡೆ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಿಕೊಂಡು ನಮ್ಮ ಜೀವನದ ಒಂದು ಭಾಗವಾಗಿ ಅನಿವಾರ್ಯವೇ ಆಗಿ ಹೋಗಿದೆ. ಅನೇಕ ತೊಂದರೆಗಳಿಗೆ ಕಾರಣವಾಗುತ್ತಿರುವ ಮಹಾಮಾರಿ ಪ್ಲಾಸ್ಟಿಕ್ ಅನ್ನು ವಿದ್ಯಾವಂತರು, ಬುದ್ಧಿವಂತರು ಎನಿಸಿಕೊಂಡವರೇ ಹೆಚ್ಚಾಗಿ ಬಳಸುತ್ತಿರುವುದು ಖೇದಕರ ಸಂಗತಿ. ಪ್ಲಾಸ್ಟಿಕ್ ಭೂತ ಸರ್ವವ್ಯಾಪಿಯಾಗಿರುವ ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ತ್ಯಜಿಸಲು ಸಾಧ್ಯವಾಗದಿದ್ದರೂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಪ್ಲಾಸ್ಟಿಕ್ ತಿರಸ್ಕರಿಸಬೇಕು. ಯುವಜನತೆ ಈ ಪ್ಲಾಸ್ಟಿಕ್ನ ಸಮಸ್ಯೆಗಳನ್ನು ಅರಿಯದವರೇನೂ ಅಲ್ಲ. ಆದರೂ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಕುರಿತು ಯೋಚಿಸುವವರು, ಅದನ್ನು ಕಾರ್ಯಗತಗೊಳಿಸುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಪ್ಲಾಸ್ಟಿಕ್ ತಿರಸ್ಕಾರ ಆದಷ್ಟು ಒಳ್ಳೆಯ ಮಂತ್ರ, ಇಲ್ಲದಿದ್ದಲ್ಲಿ ಆದಷ್ಟು ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಪ್ಲಾಸ್ಟಿಕ್ ಬಳಸದೇ ಇರುವುದು ಹೇಗೆ ಎನ್ನುವ ಪ್ರಶ್ನೆ ಇರುವವರಿಗೆ ಒಂದೇ ಉತ್ತರ, ಅದೇ ಮನಸ್ಸಿದ್ದರೆ ಮಾರ್ಗ. ಇದಕ್ಕೆ ಕೆಲವು ಸುಲಭ ಉಪಾಯಗಳು ಇಲ್ಲಿವೆ. ಅಂಗಡಿಗಳಿಗೆ ಹೋಗುವ ಸಂದರ್ಭದಲ್ಲಿ ನಾವೇ ಬಟ್ಟೆ ಚೀಲಗಳನ್ನು ಹಿಡಿದುಕೊಂಡು ಹೋಗುವ ಮೂಲಕ ಸಾಮಾನುಗಳನ್ನು ತುಂಬಿಸಿಕೊಂಡು ಬರುವ ಪ್ಲಾಸ್ಟಿಕ್ ಬ್ಯಾಗ್ಗಳು ಮನೆಗೆ ಬರುವುದನ್ನು ತಡೆಗಟ್ಟಬಹುದು. ಸೂಪರ್ ಮಾರ್ಕೆಟ್ ಅಥವಾ ದೊಡ್ಡ ದೊಡ್ಡ ಸ್ಟೋರ್ಗಳಲ್ಲಿ, ಆನ್ಲೈನ್ಗಳಲ್ಲಿ ಸಾಮಾನು ತರಿಸುವ ಬದಲಾಗಿ ಮನೆ ಹತ್ತಿರದ ಸಣ್ಣ ಸಣ್ಣ ಅಂಗಡಿಗಳಲ್ಲೇ ಸಾಮಾನು ತರುವುದರಿಂದ ಪೇಪರ್ನಲ್ಲಿ ಒಂದಷ್ಟು ಸಾಮಾನು ಕಟ್ಟಿಸಿ ತರಬಹುದು. ಅನಿವಾರ್ಯವಾಗಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ತಂದರೂ ಅದನ್ನು ತೊಳೆದು ಶುಚಿಗೊಳಿಸಿ ಪುನಃ ಅಂಗಡಿಯವರಿಗೆ ಹಿಂದಿರುಗಿಸುವ ಮೂಲಕ ಮರುಬಳಕೆ ಮಾಡಬಹುದು. ಅನಿವಾರ್ಯವಾಗಿ ಮರುಬಳಕೆ ಮಾಡಲು ಸಾಧ್ಯವಾಗದ ರೀತಿಯ ಪ್ಲಾಸ್ಟಿಕ್ ತಂದರೂ ಹಲವು ಸಂಘ ಸಂಸ್ಥೆಗಳು ಇದೀಗ ಪ್ಲಾಸ್ಟಿಕ್ ಅನ್ನು ಸಂಸ್ಕರಿಸಿ ಬೇರೆ ಬೇರೆ ಉಪಯುಕ್ತ ಉತ್ಪನ್ನಗಳನ್ನು ತಯಾರಿಸುತ್ತಿವೆ. ನಮ್ಮ ಸುತ್ತಮುತ್ತಲಿನ ಅಂತಹ ಸಂಸ್ಥೆಗಳನ್ನು ಗುರುತಿಸಿ ಪ್ಲಾಸ್ಟಿಕ್ ಒಟ್ಟುಗೂಡಿಸಿ ಅಂತಹ ಸಂಸ್ಥೆಗಳಿಗೆ ಕೊಡಬಹುದು. ಮನೆಗಳಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳಿಗೆ ಪರ್ಯಾಯವಾಗಿ ಸ್ಟೀಲ್ ಡಬ್ಬಿಗಳನ್ನು ಬಳಸುವ ಮೂಲಕ ನಮ್ಮ ಮನೆ ಹಾಗೂ ಮನದಲ್ಲಿ ಪ್ಲಾಸ್ಟಿಕ್ಗೆ ಜಾಗ ನೀಡದಿರಬಹುದು. ಹಾಗೆಯೇ ಪ್ಲಾಸ್ಟಿಕ್ ಕುರ್ಚಿ ಹಾಗೂ ಟೇಬಲ್ಗಳಿಗೆ ಬದಲಾಗಿ ಮರದ, ಕಬ್ಬಿಣದ ಪೀಠೋಪಕರಣಗಳ ಬಳಕೆ ಮಾಡಬಹುದು. ಹೀಗೆ ಯೋಚಿಸುತ್ತಾ ಸಾಗಿದರೆ ನಮ್ಮ ಮಟ್ಟಿನಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಹಲವು ಮಾರ್ಗೋಪಾಯಗಳಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಇನ್ನು ಅನೇಕರಿಗೆ ಈಗಾಗಲೇ ಮುಂದೆ ಬರಬಹುದಾದ ಪರಿಸ್ಥಿತಿಯ ಅರಿವಾಗುತ್ತಿದೆ. ಅಂತಹವರು ಕೈಲಾದ ಮಟ್ಟಿಗೆ ಕೃಷಿ, ಪರಿಸರ ಉಳಿಸುವ ನಿಟ್ಟಿನಲ್ಲಿ ಚಿಂತಿಸುತ್ತಿದ್ದಾರೆ.
ಕೃಷಿ ಭೂಮಿ

ಇಲ್ಲದವರು ಖರೀದಿಸಿ ಸಣ್ಣ ಪ್ರಮಾಣದಲ್ಲಿ ಮನೆ ಬಳಕೆಗೆ ಅಗತ್ಯವಾದುದನ್ನು ಬೆಳೆಯುತ್ತಿದ್ದಾರೆ. ಇಂತಹವರು ಸಾಧ್ಯವಾದಷ್ಟು ಇತರರಿಗೆ ಇದರ ಬಗ್ಗೆ ಪರಿಣಾಮಕಾರಿಯಾಗಿ ತಿಳಿಸಿ ಹೇಳಿದರೆ, ಸಮಾಜದಲ್ಲೇನಾದರೂ ಬದಲಾವಣೆ ತರಲು ಪ್ರಯತ್ನಿಸಿದರೆ ಪ್ರತಿಯೊಬ್ಬರೂ ವರ್ಷದಲ್ಲಿ ಕನಿಷ್ಠ ನಮ್ಮ ಕೈಲಾದ ಮಟ್ಟಿಗೆ ಗಿಡಗಳನ್ನು ನೆಟ್ಟು ಬೆಳೆಸಿದರೆ ಮುಂದಿನ 20 ವರ್ಷಗಳಲ್ಲಿ ಕೃಷಿ ಪರಿಸರ ಅಧೋಗತಿಯತ್ತ ಸಾಗದೆ ಸಮೃದ್ಧಿ ಹೊಂದುವುದರಲ್ಲಿ ಸಂಶಯವಿಲ್ಲ. ಮಾನವರು ಭೂಮಿಯ ಮೇಲೆ ನೆಮ್ಮದಿಯಿಂದ ಒಬ್ಬರಿಗೊಬ್ಬರು ಸಹಕರಿಸುತ್ತಾ ಬಾಳಿದರೆ ಸುಖ ಸಂತೋಷಗಳು ಸದಾ ನೆಲೆಸಿರುತ್ತವೆ, ಸಂಬಂಧಗಳಿಗೆ ಬೆಲೆ ದೊರೆಯುತ್ತದೆ. ಮೇಧಾ ಪಾಟ್ಕರ್, ಸುಂದರ್ಲಾಲ್ ಬಹುಗುಣ, ಸಾಲುಮರದ ತಿಮ್ಮಕ್ಕನಂತಹ ಮಹಾನುಭಾವರು ಎಲ್ಲೆಲ್ಲೂ ಹುಟ್ಟಬೇಕು, ಕ್ರಾಂತಿಯಾಗಬೇಕು ಎಂದು ಮಾತನಾಡುವ ಅನೇಕರು ನಾವೇ ಯಾಕೆ ಅವರಂತಾಗಬಾರದು ಎಂದು ಚಿಂತಿಸುವುದಿಲ್ಲ. ದೇಶಕ್ಕೆ ಅಥವಾ ಜಗತ್ತಿಗೆ ಒಳ್ಳೆಯದನ್ನು ಮಾಡುವವರು ಪಕ್ಕದ ಮನೆಯಲ್ಲಿ ಇರಬೇಕೆಂದು ಯಾಕೆ ಚಿಂತಿಸಬೇಕು? ನಮ್ಮನೆಯಲ್ಲೇ ಅಂತಹವರನ್ನು ಸೃಷ್ಟಿಸಬಹುದು ಎಂಬ ಯೋಚನೆ ಮಾಡಬಹುದಲ್ಲವೇ? ಸರಳ ಜೀವನ ನಡೆಸುತ್ತಿರುವವರನ್ನು ನೋಡಿ ಕಡೆಗಣಿಸದೆ ಅಂತಹವರನ್ನೇ ಆದರ್ಶವಾಗಿಟ್ಟುಕೊಂಡು ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಕೈಲಾದ ಮಟ್ಟಿನ ಕೊಡುಗೆಯನ್ನು ನಿಸರ್ಗಕ್ಕೆ ನೀಡೋಣ. ಪರಿಸರದ ಕುರಿತ ಕಥೆಗಳನ್ನು ಕೆಲಸಗಳು ಮುಖ್ಯವಾಗಿ ಆಗಬೇಕು. ಯಾಕೆಂದರೆ ಮುಂದೆ ಈ ಜಗತ್ತನ್ನು ಮುನ್ನಡೆಸುವವರು, ಈ ಪರಿಸರದಲ್ಲಿ ಬಾಳುವವರು ಅವರೇ. ಆದ್ದರಿಂದ ಪರಿಸರದ ಕುರಿತು ಹೆಚ್ಚಿನ ಪ್ರೀತಿಯನ್ನು ಅವರಲ್ಲಿ ಸಹಜವಾಗಿ ಮೂಡಿಸಲೇಬೇಕಿದೆ. ನಮ್ಮ ಆಧುನಿಕ ಶಿಕ್ಷಣ ವ್ಯವಸ್ಥೆ ಇದನ್ನು ಪರಿಣಾಮಕಾರಿಯಾಗಿ ಮಾಡುತ್ತಿಲ್ಲ. ಪರಿಸರ ಕಾಳಜಿ, ಪ್ರೀತಿ ಇವೆಲ್ಲವೂ ಬರೀ ಪಠ್ಯಪುಸ್ತಕಕ್ಕೆ, ಸಿಲೆಬಸ್ಗಷ್ಟೇ ಸೀಮಿತವಾಗಿ ಬಿಟ್ಟಿದೆ. ಪರಿಸರದ ಜೊತೆಗೆ ಸಹಬಾಳ್ವೆಯಿಂದ ಬದುಕುವುದನ್ನು, ನಮ್ಮ ನಿಸರ್ಗದ ಜೈವಿಕ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಪರಿಸರಕ್ಕೆ ಪೂರಕವಾಗುವ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಹಿರಿಯರೇ ಕಿರಿಯರನ್ನು ಪ್ರೇರೇಪಿಸಬೇಕಿದೆ. ಇದನ್ನು ಶಾಲಾ ಹಂತದಲ್ಲಿಯೇ ನಾವು ಪ್ರಾರಂಭಿಸಿದರೆ ಮಕ್ಕಳು ಕಾಲೇಜು ಶಿಕ್ಷಣ ಪಡೆದು ಈ ದೇಶದ ಯುವಜನರಾಗಿ ಬೆಳೆಯುವ ಹೊತ್ತಿಗೆ ಪರಿಸರದ ಕುರಿತು ಇನ್ನಷ್ಟು ಕಾಳಜಿಯನ್ನು ಹೊಂದುವಂತಾಗುತ್ತದೆ. ಇಂದು ಗಿಡಗಳನ್ನು ನೆಡುವ ಕುರಿತು ಜಾಸ್ತಿ ಪ್ರಚಾರ ಮಾಡಲಾಗುತ್ತಿದೆ. ವನ ಮಹೋತ್ಸವದಂತಹ ಕಾರ್ಯಕ್ರಮಗಳ ಬಗ್ಗೆ ಯುವಜನತೆ ಯೋಚಿಸುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯೇ. ಆದರೆ ಗಿಡಗಳನ್ನು ನೆಡಲು ಕೊಟ್ಟಷ್ಟೇ ಪ್ರಚಾರ ನಮ್ಮ ಸುತ್ತಲೂ ಇರುವ ಅರಣ್ಯ ಸಂಪತ್ತನ್ನು ಉಳಿಸಲು, ಅವು ನಾಶವಾಗದಂತೆ ನೋಡಿಕೊಳ್ಳಲು ಕೂಡ ಕೊಡಬೇಕಾಗಿದೆ. ಆದರೆ ಯುವಜನತೆ ಈ ಕುರಿತು ಜಾಸ್ತಿ ಯೋಚಿಸಿದಂತೆ ಕಾಣುತ್ತಿಲ್ಲ. ಹಾಗಾಗಿ ಪರಿಸರವನ್ನು ಉಳಿಸಿಕೊಳ್ಳುವುದರಲ್ಲಿ ಇರುವ ಜವಾಬ್ದಾರಿ ಅದೆಷ್ಟು ಮುಖ್ಯ! ಒಂದು ವೇಳೆ ಆ ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಳ್ಳದೆ ಕಳೆದುಕೊಂಡು ಬಿಟ್ಟರೆ ಮುಂದೆ ಅಂತಹ ನೈಸರ್ಗಿಕ ಸಂಪತ್ತನ್ನು ಸೃಷ್ಟಿ ಮಾಡುವುದು ಅದೆಷ್ಟು ಕಷ್ಟ ಎನ್ನುವುದನ್ನು ಯುವಜನರು ಮನವರಿಕೆ ಮಾಡಿಕೊಳ್ಳಬೇಕಿದೆ. ನಮ್ಮಲ್ಲಿ ವೈವಿಧ್ಯಮಯ ಕಾಡುಗಳಿವೆ. ಅಪಾರ ನೀರಿನ ಸಮೃದ್ಧತೆ ಇರುವ ನದಿ, ತೊರೆ, ಕಡಲ ಕಿನಾರೆಗಳಿವೆ. ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಅಪರೂಪದ ಹುಲ್ಲುಗಾವಲು, ವನ್ಯಜೀವಿಗಳು, ಔಷಧೀಯ ಸಸ್ಯಗಳ ಸುಂದರ ಲೋಕವೇ ಇದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾದ ಪರಿಸರ ವ್ಯವಸ್ಥೆ ಇದೆ. ಆದರೆ ಇವ್ಯಾವುದರ ಅರಿವು ಅಷ್ಟಾಗಿ ಯುವಜನತೆಗಿಲ್ಲ. ಹಾಗಾಗಿ ನಮ್ಮ ನಮ್ಮ ಜಿಲ್ಲೆ, ತಾಲೂಕು, ಗ್ರಾಮಗಳನ್ನು ನಾವು ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಜೀವಂತವಾಗಿರುವ ಇಲ್ಲಿನ ಪರಿಸರವನ್ನು, ಅದರ ವೈವಿಧ್ಯವನ್ನು ಮೊದಲು ಕಣ್ತುಂಬಿಕೊಂಡು ಅದನ್ನು ಉಳಿಸಿ ಬೆಳೆಸುವಲ್ಲಿ ಕಾಳಜಿ ತೋರಿಸಬೇಕಿದೆ. ಸಾಧ್ಯವಾದರೆ ಅಂತಹ ಪರಿಸರವನ್ನು ಇತರರು ಕಾಪಾಡುವಂತೆ ಪ್ರೇರೇಪಿಸುವ ಬರಹಗಳನ್ನು, ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಬೇಕಿದೆ. ಇದರಿಂದ ಇತರರಿಗೂ ತಮ್ಮ ಊರಿನ ಪರಿಸರದ ಕುರಿತು ಹೆಮ್ಮೆಯ ಭಾವನೆ ಉಂಟಾಗಬಹುದು. ನುಡಿದಂತೆ ನಡೆಯುವ ಗುಣವನ್ನು ಯುವಜನರಾದ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸಿಕೊಳ್ಳುವುದು ಅತಿ ಮುಖ್ಯ. ನಾವು ಯಾವುದೇ ವಿಷಯದ ಕುರಿತು ಕೇವಲ ಹೇಳುತ್ತಾ ಹೋದರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ದೊರೆಯದೆ ವ್ಯರ್ಥವಾಗುತ್ತದೆ. ಬದಲಾಗಿ ಹೇಳಿದಂತೆ ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಂಡು ಬದುಕಿದರೆ ಆಗ ನಮ್ಮ ಸಿದ್ಧಾಂತಗಳಿಗೆ ಒಂದು ಸ್ಥಾನ ಸಿಗುತ್ತದೆ, ಎಲ್ಲರಿಗೂ ಮಾದರಿಯಾಗಿ ರೂಪುಗೊಳ್ಳುತ್ತದೆ.

0: ಹೇಳಬಹುದು. ಆದರ್ಶ ವ್ಯಕ್ತಿತ್ವ ನಮ್ಮದಾಗುತ್ತದೆ, ಪರಿಸರ ಸಂರಕ್ಷಣೆಯೂ ಸಾಧ್ಯವಾಗುತ್ತದೆ. ಅದೇ ರೀತಿ ಬದಲಾವಣೆ ಎಂಬುದು ನಮ್ಮಿಂದಲೇ, ನಮ್ಮ ಮನೆ ಪರಿಸರದಿಂದಲೇ ಆರಂಭವಾಗಬೇಕೇ ಹೊರತು ಇನ್ನೊಬ್ಬರು ಮೊದಲು ಮಾಡಲಿ ಎಂದು ಕಾಯುತ್ತಾ ಕುಳಿತರೆ ಎಲ್ಲರೂ ಕಾಯುವವರೇ ಆಗುತ್ತಾರೆ. ಬದಲಾಗಿ ನಾವೇ ಬದಲಾವಣೆಯ ಹರಿಕಾರರಾಗೋಣ. ಪರಿಸರ ಸಂರಕ್ಷಣೆಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಇತರರಲ್ಲೂ ಬೆಳೆಸೋಣ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ಸುವರ್ಚಲಾ ಅಂಬೇಕರ್ ಬಿಎಸ್ ಅವರಿಂದ ಪರಿಸರವನ್ನು ಉಳಿಸುವಲ್ಲಿ ಯುವ ಜನತೆಯ ಪಾತ್ರ ಈ ಕುರಿತಾಗಿ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ ಮೂಡಿಬರಲಿದೆ.
2: ಕವನದ ಶೀರ್ಷಿಕೆ ನನ್ನ ದೇವತೆ. ನನ್ನ ಜೀವಕ್ಕೆ ಜೀವ ಕೊಟ್ಟ ಜೀವದಾತೆ, ನನಗಾಗಿ ತನ್ನ ಸುಖ ದೂರ ಮಾಡಿಕೊಂಡ ತ್ಯಾಗದಾತೆ, ನನಗೆ ದೊರೆತ ಅತ್ಯುತ್ತಮ ಗೆಳತಿ ನನ್ನ ಈ ಜೀವದ ಒಡತಿ. ಕನಸಲ್ಲೂ ಕನವರಿಸುವ ಪದ ಅವಳು, ಪ್ರತಿ ಕಷ್ಟದಲ್ಲೂ ಜೊತೆಯಾಗಿ ಇದ್ದವಳು. ಆ ದೇವರು ನನಗೆ ನೀಡಿರುವ ಅದ್ಭುತ ವರದಾನ, ಜಗದಲ್ಲಿ ಯಾವುದೂ ಇಲ್ಲ ಅವಳ ಪ್ರೀತಿಗೆ ಸರಿಸಮಾನ. ಎಲ್ಲ ಕಷ್ಟಗಳನ್ನು ನುಂಗಿ ಆಗಿರುವಳು ಮೂಕಿ, ನಾ ಕಂಡ ನಿಜ ಜೀವನದ ನಾಯಕಿ. ಅವಳ ಬಗ್ಗೆ ಹೇಳಲು ಪದಗಳೇ ಸಾಲದು, ಅವಳ ಪ್ರೀತಿಗೆ ಎಂದೂ ಕೊನೆಯಿರದು. ಅವಳ ಬಗ್ಗೆ ಹೇಳಲು ಪದಗಳೇ ಸಾಲದು, ಅವಳ ಪ್ರೀತಿಗೆ ಎಂದೂ ಕೊನೆಯಿರದು. ಮುಂದಿನ ಕವನ ಬಾಳ ಬೆಳಕು. ಆ ದೇವರ ಪ್ರತಿರೂಪ ನನ್ನ ಜೀವಕ್ಕೆ ಬೆಳಕು ನೀಡಿದ ದೀಪ. ಜೀವನದ ದಾರಿಯಲ್ಲಿ ಕೈ ಹಿಡಿದು ನಡೆಸುವ ಶಿಕ್ಷಕ, ತಪ್ಪು ಮಾಡಿದಾಗ ತಿದ್ದಿ ಸರಿದಾರಿ ತೋರಿಸುವ ಮಾರ್ಗದರ್ಶಕ, ಮನೆಯವರಿಗಾಗಿ ತನ್ನ ಜೀವನವನ್ನೇ ಸವೆಸುವ ಜೀವ, ತನ್ನೊಳಗೆ ಮುಚ್ಚಿಡುವರು ಎಲ್ಲಾ ನೋವ, ಆಕಾಶದಷ್ಟು ವಿಶಾಲವಾದ ಮನಸ್ಸು, ಅವರ ಪ್ರೀತಿಯೊಂದು ವರ್ಣಿಸಲಾಗದ ಸೊಗಸು. ನಿಷ್ಕಲ್ಮಶ ಮನಸ್ಸಿನ ಹೃದಯವಂತ, ಅವರ ಪ್ರೀತಿ ಎಂದಿಗೂ ಅನಂತ. ಬಯಸಿದ್ದೆಲ್ಲ ಕೊಡಿಸುವ ಕಾಮದೇನು, ಬೇಕು ನನಗೆ ಬೇರೆ ಇನ್ನೇನು. ಬಯಸಿದ್ದೆಲ್ಲ ಕೊಡಿಸುವ ಕಾಮದೇನು, ಬೇಕು ನನಗೆ ಬೇರೆ ಇನ್ನೇನು. ಮುಂದಿನ ಕವನ ಮನದ ದುಗುಡ. ಮುಖದಲ್ಲಿ ನಗು ಮೂಡಿದೆ ಕಾರಣವಿಲ್ಲದೆ, ಅದರಲ್ಲಿ ಯಾರಿಗೂ ತಿಳಿಯದ ನೋವು ಅಡಗಿದೆ. ಮುಖದಲ್ಲಿ ನಗು ಮೂಡಿದೆ ಕಾರಣವಿಲ್ಲದೆ, ಅದರಲ್ಲಿ ಯಾರಿಗೂ ತಿಳಿಯದ ನೋವು ಅಡಗಿದೆ. ಸ್ಪರ್ಧಾತ್ಮಕ ಜಗದಲ್ಲಿ ಮನ ಪರದಾಡಿದೆ, ಸೋತ ಭಯದಲ್ಲಿ ಮನ ಸಿಲುಕಿದೆ. ಸ್ಪರ್ಧಾತ್ಮಕ ಜಗದಲ್ಲಿ ಮನ ಪರದಾಡಿದೆ, ಸೋತ ಭಯದಲ್ಲಿ ಮನ ಸಿಲುಕಿದೆ. ಮನಸ್ಸಿಗೆ ತುಸು ಸಮಾಧಾನ ಬೇಕಾಗಿದೆ, ನೋವ ಮುಚ್ಚಿಡಲು ಮುಖದಲ್ಲಿ ಹುಚ್ಚು ನಗೆ ಮೂಡಿದೆ. ಮನಸ್ಸಿಗೆ ತುಸು ಸಮಾಧಾನ ಬೇಕಾಗಿದೆ, ನೋವ ಮುಚ್ಚಿಡಲು ಮುಖದಲ್ಲಿ ಹುಚ್ಚು ನಗೆ ಮೂಡಿದೆ. ಮುಂದಿನ ಕವನ ಪುಟ್ಟ ಆಸೆ. ಜಗದ ಕಣ್ಣಿಗೆ ರುಕ್ಮಿಣಿಯಾಗದಿದ್ದರೂ ತಾನು ಇಷ್ಟಪಟ್ಟವನ ಮೊದಲನೇ ಪ್ರೀತಿಯಾದ ರಾಧೆಯಾಗುವ ಆಸೆ. ಜಗದ ಕಣ್ಣಿಗೆ ರುಕ್ಮಿಣಿಯಾಗದಿದ್ದರೂ ತಾನು ಇಷ್ಟಪಟ್ಟವನ ಮೊದಲನೇ ಪ್ರೀತಿಯಾದ ರಾಧೆಯಾಗುವ ಆಸೆ. ಸತಿಯಾಗಿ ದೂರವಾದರೂ ತನ್ನವನಿಗಾಗಿ ಮತ್ತೆ ಹುಟ್ಟಿ ಬಂದ ಪಾರ್ವತಿಯಾಗುವ ಆಸೆ. ಸತಿಯಾಗಿ ದೂರವಾದರೂ ತನ್ನವನಿಗಾಗಿ ಮತ್ತೆ ಹುಟ್ಟಿ ಬಂದ ಪಾರ್ವತಿಯಾಗುವ ಆಸೆ. ಕೈಕೇಯಿಯಂತ ಅತ್ತೆ ಸಿಕ್ಕರೂ ಗಂಡನಿಗಾಗಿ ವನವಾಸದಲ್ಲಿ ಜೊತೆಯಿದ್ದ ಸೀತೆಯಾಗುವ ಆಸೆ. ಕೈಕೇಯಿಯಂತ ಅತ್ತೆ ಸಿಕ್ಕರೂ ಗಂಡನಿಗಾಗಿ ವನವಾಸದಲ್ಲೂ ಜೊತೆಯಿದ್ದ ಸೀತೆಯಾಗುವ ಆಸೆ. ಎಷ್ಟೇ ಕಷ್ಟಗಳು ಎದುರಾದರೂ ಕೊನೆ ಉಸಿರಿನವರೆಗೂ ನಿನ್ನವಳಾಗೆ ಇರುವ ಆಸೆ. ಎಷ್ಟೇ ಕಷ್ಟಗಳು ಎದುರಾದರೂ ಕೊನೆ ಉಸಿರಿನವರೆಗೂ ನಿನ್ನವಳಾಗೆ ಇರುವ ಆಸೆ. ಮುಂದಿನ ಕವನ ಕಾವಲು. ಜೋಪಾನ ಮಾಡು ನೀ ನನ್ನ ಕಣ್ಣನ್ನು ರೆಪ್ಪೆ ಕಾಯುವಂತೆ. ಜೋಪಾನ ಮಾಡು ನೀ ನನ್ನ ಕಣ್ಣನ್ನು ರೆಪ್ಪೆ ಕಾಯುವಂತೆ. ನನ್ನ ಮನದಿ ಕುಳಿತಿರುವೆ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಿನಂತೆ. ನನ್ನ ಮನದಿ ಕುಳಿತಿರುವೆ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಿನಂತೆ. ಪ್ರತೀಕ್ಷಣ ಜೊತೆಗಿರು ನೆರಳು ನನ್ನ ಹಿಂಬಾಲಿಸುವಂತೆ. ಪ್ರತೀಕ್ಷಣ ಜೊತೆಗಿರು ನೆರಳು ನನ್ನ ಹಿಂಬಾಲಿಸುವಂತೆ. ತುಂಬಾ ಪ್ರೀತಿಸು ನನ್ನ ಶಿವ ಸತಿಯನ್ನು ಪ್ರೀತಿಸುವಂತೆ. ತುಂಬಾ ಪ್ರೀತಿಸು ನನ್ನ ಶಿವ ಸತಿಯನ್ನು ಪ್ರೀತಿಸುವಂತೆ. ಮುಂದಿನ ಕವನ ಮೂಕ ಭಾವನೆ. ಕುಳಿತುಕೊಂಡೆ ನಾನು ಆ ದೂರದ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ಕುಳಿತುಕೊಂಡೆ ನಾನು ದೂರದ ಆ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ನೋಡುತ್ತ ಕುಳಿತೆ ಮುಸುಕಿರುವ ಮೋಡಗಳನ್ನು, ನೋವುಗಳೆಲ್ಲ ಆವರಿಸಿರುವಂತೆ ನನ್ನ ಮನಸ್ಸನ್ನು. ನೋಡುತ್ತಾ ಕುಳಿತೆ ಮುಸುಕಿರುವ ಆ ಮೋಡಗಳನ್ನು, ನೋವುಗಳೆಲ್ಲ ಆವರಿಸಿರುವಂತೆ ನನ್ನ ಮನಸ್ಸನ್ನು. ಮೋಡಗಳೆಲ್ಲ ಕರಗುತ್ತಿರಲು ಹನಿ ಹನಿಯಾಗಿ ಕಣ್ಣೀರು ಸುರಿಯಲಾರಂಭಿಸಿತು ಮೌನವಾಗಿ. ಮೋಡಗಳೆಲ್ಲ ಕರಗುತ್ತಿರಲು ಹನಿ

ಹನಿಯಾಗಿ ಕಣ್ಣೀರು ಸುರಿಯಲಾರಂಭಿಸಿತು ಮೌನವಾಗಿ. ಮಳೆ ಸುರಿಯಿತು ಗುಡುಗಿನ ಅಬ್ಬರದೊಂದಿಗೆ, ಕಣ್ಣೀರು ಬೆರೆಯಿತು ಮಳೆಯ ನೀರಿನೊಂದಿಗೆ. ಮಳೆ ಸುರಿಯಿತು ಗುಡುಗಿನ ಅಬ್ಬರದೊಂದಿಗೆ, ಕಣ್ಣೀರು ಬೆರೆಯಿತು ಮಳೆಯ ನೀರಿನೊಂದಿಗೆ. ಮಳೆ ನಿಂತು ಬಿಸಿಲು ಮೂಡಿ ಬಂದಂತೆ ಮುಖದಲ್ಲೂ ನಗು ಬಂತು ನಾಟಕದಂತೆ. ಮಳೆ ನಿಂತು ಬಿಸಿಲು ಮೂಡಿ ಬಂದಂತೆ ಮುಖದಲ್ಲೂ ನಗು ಬಂತು ನಾಟಕದಂತೆ. ಮತ್ತೆ ಕಾಯುತ್ತಾ ಕುಳಿತೆ ಮಳೆಯ ವಾತಾವರಣಕ್ಕೆ, ದುಃಖವು ಹೊರಬರಲು ಮನದೊಳಗೆ ಚಡಪಡಿಕೆ. ಮತ್ತೆ ಕುಳಿತೆ ಮಳೆಯ ವಾತಾವರಣಕ್ಕೆ, ದುಃಖವು ಹೊರಬರಲು ಮನದೊಳಗೆ ಚಡಪಡಿಕೆ. ಮುಂದಿನ ಕವನ ಆ ಕ್ಷಣ. ಬರೆದೆ ನಿನಗೊಂದು ಪತ್ರ ನನ್ನ ಮನದಲ್ಲೇ, ಬರೆದೆ ನಿನಗೊಂದು ಪತ್ರ ನನ್ನ ಮನದಲ್ಲೇ, ಓದಿದೆ ನೀ ಅದನ್ನು ನನ್ನ ಕಣ್ಣಿನಲ್ಲಿ, ಓದಿದೆ ನೀ ಅದನ್ನು ನನ್ನ ಕಣ್ಣಿನಲ್ಲಿ. ಮರು ಉತ್ತರ ನೀಡಿದೆ ನಿನ್ನ ನಗುವಲ್ಲೇ, ಮರು ಉತ್ತರ ನೀಡಿದೆ ನಿನ್ನ ನಗುವಲ್ಲೇ. ಕಳೆದು ಹೋದೆ ಆ ಕ್ಷಣ ನಾ ನಿಂತಲ್ಲೇ, ಕಳೆದು ಹೋದೆ ಆ ಕ್ಷಣ ನಾ ನಿಂತಲ್ಲೇ. ಮುಂದಿನ ಕವನ ಬೆಳದಿಂಗಳ ರಾತ್ರಿಯಲ್ಲಿ. ನೀನಲ್ಲಿ ನಾನಿಲ್ಲಿ, ಆದರೂ ನಮ್ಮಿಬ್ಬರ ದೃಷ್ಟಿ ಒಂದೇ ಕಡೆಯಲ್ಲಿ. ದೂರದಿ ನಿಂತು ನಗುತ್ತಿರುವ ಆ ಚಂದಿರನಲ್ಲಿ, ದೂರದಿ ನಿಂತು ನಗುತ್ತಿರುವ ಆ ಚಂದಿರನಲ್ಲಿ. ಈ ನಿಶ್ಶಬ್ದ ರಾತ್ರಿಯಲ್ಲಿ ಚಂದಿರನ ಸುಂದರ ಬೆಳದಿಂಗಳಿನಲ್ಲಿ, ಕಳೆಯುತ್ತಿದೆ ಈ ಕ್ಷಣ ನಿನ್ನ ನೆನಪಲ್ಲಿ, ಕಳೆಯುತ್ತಿದೆ ಈ ಕ್ಷಣ ನಿನ್ನ ನೆನಪಲ್ಲಿ. ನೀನೇ ಕಾಣುತ್ತಿರುವೆ ಚಂದಿರನ ಮುಖದಲ್ಲಿ, ನೂರು ಕನಸುಗಳು ಈ ಚಂಚಲ ಮನಸ್ಸಿನಲ್ಲಿ. ಭಾವನೆಗಳು ಹೊರಬರುತ್ತಿದೆ ಮುಗುಳ್ ನಗುವಿನ ರೂಪದಲ್ಲಿ, ಭಾವನೆಗಳು ಹೊರಬರುತ್ತಿದೆ ಮುಗುಳ್ ನಗುವಿನ ರೂಪದಲ್ಲಿ. ತಂಗಾಳಿಯ ತಂಪು ಸವಿಯಲಿ ನಿದ್ದೆ ಮಂಪರಿನಲ್ಲಿರುವ ಈ ಕಣ್ಣುಗಳಲ್ಲಿ. ನೀ ಬಂದು ಎದುರು ನಿಂತೆ ನನ್ನ ಕನಸಿನಲ್ಲಿ, ನೀ ಬಂದು ಎದುರು ನಿಂತೆ ನನ್ನ ಕನಸಿನಲ್ಲಿ. ಮುಂದಿನ ಕವನ ಮುದ್ದು ತಮ್ಮ. ನನ್ನ ಪ್ರತಿ ನೋವಲ್ಲೂ ಜೊತೆ ನಿಲ್ಲುವವನು, ನನ್ನ ಖುಷಿಯಲ್ಲೇ ಅವನ ಖುಷಿ ಕಂಡವನು. ನನ್ನ ಪ್ರತಿ ನೋವಲ್ಲೂ ಜೊತೆ ನಿಲ್ಲುವವನು, ನನ್ನ ಖುಷಿಯಲ್ಲೇ ಅವನ ಖುಷಿ ಕಂಡವನು. ತರ್ಲೆ ಮಾಡಲು ಕಲಿಸಿಕೊಟ್ಟ ಗುರು ಇವನು, ಗಲಟೆ ಮಾಡಲು ಸಿಕ್ಕ ಜೊತೆಗಾರನು. ತರ್ಲೆ ಮಾಡಲು ಕಲಿಸಿಕೊಟ್ಟ ಗುರು ಇವನು, ಗಲಟೆ ಮಾಡಲು ಸಿಕ್ಕ ಜೊತೆಗಾರನು. ಅತ್ತಾಗ ಸಹೋದರಿಯಂತೆ ಕಣ್ಣೀರು ಒರೆಸಿದವನು, ಸೋತಾಗ ಸಹೋದರನಂತೆ ಧೈರ್ಯ ತುಂಬಿದವನು. ಅತ್ತಾಗ ಸಹೋದರಿಯಂತೆ ಕಣ್ಣೀರು ಒರೆಸಿದವನು, ಸೋತಾಗ ಸಹೋದರನಂತೆ ಧೈರ್ಯ ತುಂಬಿದವನು. ತಪ್ಪು ಮಾಡಿದಾಗ ತಂದೆಯಂತೆ ತಿದ್ದಿದವನು, ನಿದ್ದೆ ಮಾಡುವಾಗ ತಾಯಿಯಂತೆ ಮಡಿಲಾದವನು. ತಪ್ಪು ಮಾಡುವಾಗ ತಂದೆಯಂತೆ ತಿದ್ದಿದವನು, ನಿದ್ದೆ ಮಾಡುವಾಗ ತಾಯಿಯಂತೆ ಮಡಿಲಾದವನು. ಯಾರೇನೇ ಹೇಳಿದರೂನು ನನ್ನ ಮೊದಲ ಮಗ ಅವನು, ಯಾರೇನೇ ಹೇಳಿದರೂನು ನನ್ನ ಮೊದಲ ಮಗ ಅವನು. ಮುಂದಿನ ಕವನ ಹಂಬಲ. ನಿನ್ನ ಪ್ರೀತಿ ಪಡೆಯುವ ಆಸೆ ನನ್ನದು, ನನ್ನನ್ನು ದ್ವೇಷಿಸುವ ಹಠ ನಿನ್ನದು. ನಿನ್ನ ತೋಳಲ್ಲಿ ಮಲಗುವ ಆಸೆ ನನ್ನದು, ನನ್ನಿಂದ ದೂರ ಸರಿಯುವ ಹಠ ನಿನ್ನದು. ನಿನ್ನನ್ನು ಕಣ್ಣ ತುಂಬ ನೋಡುವ ಆಸೆ ನನ್ನದು, ನನ್ನನ್ನು ನೋಡಲೇಬಾರದೆಂಬ ಹಠ ನಿನ್ನದು. ನಿನ್ನ ನಗು ನೋಡುವ ಆಸೆ ನನ್ನದು, ನನ್ನ ಅಳು ನೋಡುವ ಹಠ ನಿನ್ನದು. ಜೀವನ ಪೂರ್ತಿ ಜೊತೆಗಿರುವ ಆಸೆ ನನ್ನದು, ಒಂದು ಕ್ಷಣವೂ ಜೊತೆ ನಿಲ್ಲದ ಹಠ ನಿನ್ನದು. ಈ ಜೀವನದಲ್ಲಿ ನೀನೊಬ್ಬನೇ ಸಾಕೆನ್ನುವ ಆಸೆ ನನ್ನದು, ಆ ಪ್ರೀತಿಯ ತಿರಸ್ಕರಿಸಿ ಇನ್ನೊಬ್ಬಳ ಬಯಸಿದ ಹಠ ನಿನ್ನದು. ಆದರೂ ಮತ್ತೆ ನೀ ಬರುವೆ ಎಂಬ ಸಣ್ಣ ಆಸೆ ನನ್ನದು, ಯಾವತ್ತೂ ಹಿಂತಿರುಗಿ ಬರಲಾರೆ ಎಂಬ ಹಠ ನಿನ್ನದು. ಮುಂದಿನ ಕವನ ಸತ್ಯದ ಮನವರಿಕೆ. ಪರಿಚಯವಾದೆ ಯಾವುದೋ ನೆಪದಲ್ಲಿ ಮನವ ಗೆದ್ದೆ ನಿನ್ನ ನಗುವಲ್ಲಿ, ಪರಿಚಯವಾದೆ ಯಾವುದೋ ನೆಪದಲ್ಲಿ ಮನವ ಗೆದ್ದೆ ನಿನ್ನ ನಗುವಲ್ಲಿ, ಹತ್ತಿರವಾದೆ ಪ್ರೀತಿಯ ಹೆಸರಲ್ಲಿ ದೂರವಾದೆ ಅನುಮಾನದ ಸುಳಿಯಲ್ಲಿ, ಹತ್ತಿರವಾದೆ ಪ್ರೀತಿಯ ಹೆಸರಲ್ಲಿ ದೂರವಾದೆ ಅನುಮಾನದ ಸುಳಿಯಲ್ಲಿ. ಜೀವನ ಸಾಗಿತು ಕಣ್ಣೀರಿನ ಜೊತೆಯಲ್ಲಿ, ಹೊಸ ತಿರುವು ಮೂಡಿತು ಜೀವನದ ಗತಿಯಲ್ಲಿ. ಜೀವನ ಸಾಗಿತು ಕಣ್ಣೀರಿನ ಜೊತೆಯಲ್ಲಿ, ಹೊಸ ತಿರುವು ಮೂಡಿತು ಜೀವನದ ಗತಿಯಲ್ಲಿ. ಎಲ್ಲ ಮರೆತು ನಡೆದೆ ಮುಂದಿನ ದಾರಿಯಲ್ಲಿ, ಸುಂದರ ಜೀವನ ಕಟ್ಟುವ ಭರವಸೆಯಲ್ಲಿ. ಎಲ್ಲ ಮರೆತು ನಡೆದೆ ಮುಂದಿನ ದಾರಿಯಲ್ಲಿ, ಸುಂದರ ಜೀವನ ಕಟ್ಟುವ ಭರವಸೆಯಲ್ಲಿ. ಮತ್ತೆ ನೀ ಬಂದು ನಿಂತೆ ನನ್ನ ಎದುರಲ್ಲಿ, ಮೊದಲಿನ ಸುಂದರ ಪ್ರೀತಿಯ ನಿರೀಕ್ಷೆಯಲ್ಲಿ. ಮತ್ತೆ ನೀ ಬಂದು ನಿಂತೆ ನನ್ನ ಎದುರಿನಲ್ಲಿ, ಮೊದಲಿನ ಸುಂದರ ಪ್ರೀತಿಯ ನಿರೀಕ್ಷೆಯಲ್ಲಿ. ಆದರೆ ಮಿಂಚಿ ಹೋದ ಆ ಸಮಯದಲ್ಲಿ ಪ್ರೀತಿಯೇ ನಾಶವಾಗಿತ್ತು ನನ್ನ ಮನದಲ್ಲಿ. ಆದರೆ ಮಿಂಚಿ ಹೋದ ಆ ಸಮಯದಲ್ಲಿ ಪ್ರೀತಿಯೇ ನಾಶವಾಗಿತ್ತು ನನ್ನ ಮನದಲ್ಲಿ. ಪ್ರೀತಿಯ ಕಹಿ ಸತ್ಯದ ಮನವರಿಕೆಯಲ್ಲಿ ತಿರಸ್ಕಾರ ಸೂಚಿಸಿದೆ ನಾನು ಮೌನದಲ್ಲಿ. ಪ್ರೀತಿಯ ಕಹಿ ಸತ್ಯದ ಮನವರಿಕೆಯಲ್ಲಿ ತಿರಸ್ಕಾರ ಸೂಚಿಸಿದೆ ನಾನು ಮೌನದಲ್ಲಿ.

ಕೇಳುಗರೆ, ಇದುವರೆಗೆ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ ಮೂಡಿಬಂತು. ಇದು ಇಂದಿನ ಯುವ ವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
1: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
0: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
1: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
0: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
1: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

0: ಆಕಾಶವಾಣಿ ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವೇಕ್ ಕರ್ಮಾಹೆ ಅವರ ಗಾಯನ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಆಜ್ ಹಮ್ ಆಪ್ಕೋ ಸುನ್ವಾನೆ ಜಾ ರಹೇ ಹೈ ಡಾಕ್ಟರ್ ವಿವೇಕ್ ಕರ್ಮಾಹೆ ಕಾ ಶಾಸ್ತ್ರೀ ಗಾಯನ್.
2: ನಮಸ್ಕಾರ. In today's national program of music, we are going to broadcast a classical vocal performance by Dr. Vivek Karmahe.
1: Suro ke prati agad samarpan aur raagon ki shuddhata jab kisi sadhak ke kanth se prasphutit hoti hai to sangeet ka ek naya adhyay janm leta hai. Bharatiya shastriya sangeet ke aakashdeep par aisa hi ek daidipyaman naam hai Dr. Vivek Karmahe. 15 से अधिक वर्षों के अनवरत रियाज और देश विदेश के प्रतिष्ठित मंचों पर अपनी मंत्रमुग्ध कर देने वाली प्रस्तुतियों से